ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ನಿಲಯದ ಇಂದಿನ ಅಂದರೆ 2026 ಇಸವಿ ಜುಲೈ ತಿಂಗಳ 29 ತಾರೀಕು ಬುಧವಾರ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಪ್ರಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಿಮ್ಮ ರೇಡಿಯೋ ಮಿತ್ರ ಕೃಷ್ಣ ತಳೆವಾಡ್ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು. ತಮಗೆಲ್ಲ ಶುಭ ದಿನ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:02. ಈ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಈ ನಂತರ 6:10 ವಂದನ, 6:30 ಚಿಂತನ ದ್ಯಾಮೇಶ್ ಎಚ್ ಎಸ್ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ ಕಾರ್ಯಕ್ರಮ.

ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. 7:45 ಚಿತ್ರಗೀತೆಗಳು. 8:30 ಗುರು ಪೂರ್ಣಿಮೆಯ ಮಹತ್ವ, ಭಾಗವಹಿಸಿದವರು ಧ್ರುವ ಕುಲಕರ್ಣಿ. ನಂತರ ಚಜ್ಜರೊಟ್ಟಿ ಚವಳಿಕಾಯಿ ಮರುಪ್ರಸಾರ ಕಾರ್ಯಕ್ರಮ ಕೇಳುವಿರಿ. 9:05 ವಿಶ್ವ ಹುಲಿ ದಿನ, ಈ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ಯಾಮ್ ಪ್ರಸಾದ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿತ್ರಗೀತೆಗಳು, ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ, ಹಿರಿಯ ವೃತ್ತಿರಂಗಭೂಮಿ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮೇಶ್ ಎಸ್ ಉಪ್ಪಾರ್. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಆರೋಗ್ಯ ಸಂಚಿಕೆ, ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ, ಈ ಕುರಿತು ಡಾಕ್ಟರ್ ಶಮಾ ಪಿ ಆರ್ ಅವರೊಂದಿಗೆ ಸಂದರ್ಶನ. ಒಂದು ಗಂಟೆಗೆ ಪ್ರಗತಿ ಪಥ. ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡರೆ, ಸಮಯ ಆರು ಗಂಟೆ ಐದು ನಿಮಿಷವಾಗುತ್ತಲಿದೆ. ಈ ನಂತರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಅರ್ಚನಾ ಈ ಕುಲಕರ್ಣಿ ವರ್ಧನೆಯಲ್ಲಿ ಭಕ್ತಿಗೀತೆಯನ್ನು ಕೇಳಿದ್ರಿ. ಈಗ ಕೇಳಿ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆಯನ್ನು.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ ಭಕ್ತಿಗೀತೆಯೊಂದನ್ನು. ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಪಿ ವಿ ಶ್ರೀನಿವಾಸ್, ಬಿ ಆರ್ ಛಾಯಾ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಭಕ್ತಿಗೀತೆ.

0: ಆಕಾಶವಾಣಿ ಈಗ ಚಿಂತನ ದ್ಯಾಮೇಶ್ ಅವರಿಂದ.
1: ಸರಳತೆಯ ವ್ಯಾಖ್ಯಾನ ಸಾಮಾನ್ಯವಾಗಿ ಎಲ್ಲರೂ ಭಾವಿಸಿರುವಷ್ಟು ಸರಳವಲ್ಲ. ಸರಳವಾಗಿ ಬದುಕುವುದು, ಸರಳವಾಗಿ ಹೇಳುವುದು ಹೇಳುವಷ್ಟು ಸರಳವಾಗಿರುವುದಿಲ್ಲ. ಹೆಚ್ಚಿನ ಜನರು ಬಾಹ್ಯದಲ್ಲಿ ಕಾಣುವಂತಹ ವೇಷಭೂಷಣಗಳಿಗಷ್ಟೇ ಸರಳತೆಯನ್ನು ಸೀಮಿತಗೊಳಿಸಿದ್ದಾರೆ. ಹೊರಗಿನ ಜಗತ್ತಿಗೆ ಕಾಣುವಂತೆ ಬೆಲೆ ಬಾಳುವ ಬಟ್ಟೆ ಬರೆಗಳನ್ನು ತೊಡದಿರುವುದನ್ನು, ಚಿನ್ನಾಭರಣಗಳನ್ನು ಧರಿಸದಿರುವುದನ್ನು, ದುಬಾರಿ ವಾಹನಗಳಲ್ಲಿ ಓಡಾಡದಿರುವುದನ್ನಷ್ಟೇ ಸರಳತೆಯಲ್ಲ. ಇನ್ನೂ ಕೆಲವರು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಆಸ್ತಿ ಪಾಸ್ತಿ ಇಲ್ಲದೆ, ಮನೆ ಮಠ ಇಲ್ಲದೆ, ಕೌಪೀನಧಾರಿಯಾಗಿ ಕೆಲವೇ ಅತ್ಯಗತ್ಯ ವಸ್ತುಗಳೊಂದಿಗೆ ಸಾಧು ಸಂತರಂತೆ ಬದುಕುವುದೇ ಸರಳತೆ ಎಂದು ತಿಳಿದುಕೊಂಡಿದ್ದಾರೆ. ಇವೆಲ್ಲ ಸರಳತೆಯ ಅಂಶಗಳಾದರೂ ಇವೇ ನಿಜವಾದ ಸರಳತೆ ಅಲ್ಲ. ನಿಜವಾದ ಸರಳತೆ ಆಂತರಿಕವಾಗಿ ಬರಬೇಕು. ಆಂತರಿಕವಾಗಿದ್ದರೆ ಮಾತ್ರ ಅದು ಸಹಜವಾಗಿ ಬಾಹ್ಯ ಕ್ರಿಯೆಗಳಲ್ಲೂ ವ್ಯಕ್ತವಾಗುತ್ತದೆ. ಮಂಡೆ ಬೋಳಾದರೇನು, ಮನ ಬೋಳಾಗದನ್ನಕ್ಕರ ಎಂದು ವಚನಕಾರರು ಹೇಳುವಂತೆ, ಮನಸ್ಸಿನ ಹೊರಗೆ ತುಂಬಾ ಸರಳವಾಗಿ ಕಂಡರೂ ಆಂತರ್ಯದಲ್ಲಿ ನಾವು ಅನೇಕ ಆಸೆ, ಆಮಿಷ, ಮೋಹ, ಮದ, ಮತ್ಸರ, ಆದರ್ಶ, ಕನಸು, ಗುರಿ, ಭಯ, ಆತಂಕ, ಪ್ರೀತಿ, ಪ್ರೇಮ ಇತ್ಯಾದಿಗಳಿಂದ ಬಂದಿಗಳೇ ಆಗಿರುತ್ತೇವೆ. ಇವುಗಳಿಂದ ಬಿಡುಗಡೆ ಪಡೆಯುವುದೇ ಸರಳತೆ. ತನ್ನ ತಾನರಿತರೆ ತಾನೇ ದೇವನೋಡ ಎನ್ನುವಂತೆ, ತನ್ನನ್ನು ತಾನು ಅರಿತುಕೊಳ್ಳುವುದರ ಅರ್ಥವಂತಿಕೆಯನ್ನು ಪ್ರತಿಯೊಬ್ಬರೂ ಸ್ವತಃ ಕಂಡುಕೊಳ್ಳುವುದೇ ಸರಳತೆಯ ಮೊದಲ ಸೋಪಾನ. ಸರಳತೆಗೆ ವಿರುದ್ಧವಾದದ್ದು ಸಂಕೀರ್ಣತೆ. ಇದು ಅನೇಕ ಗೊಂದಲಗಳಿಗೆ, ಅನುಮಾನಗಳಿಗೆ, ದ್ವಂದ್ವಕ್ಕೆ ಎಡೆ ಮಾಡಿಕೊಡುವುದು. ಒಂದರೊಳಗೊಂದು ಸೇರಿಕೊಂಡಂತೆ ತುದಿ ಯಾವುದೋ, ಬುಡ ಯಾವುದೋ, ಎಲ್ಲವೂ ಕಲಸು ಮೇಲೋಗರವಿದ್ದಂತೆ. ಯಾರಿಗೂ ಯಾವುದಕ್ಕೂ ಸುಲಭವಾಗಿ ದಕ್ಕಬಾರದು ಎನ್ನುವುದೇ ಸಂಕೀರ್ಣತೆಯ ಮೂಲ ನಿಲುವು. ವ್ಯಕ್ತಿಯೊಬ್ಬನ ಆಚಾರ, ವಿಚಾರ, ಆಲೋಚನೆ, ಆದರ್ಶಗಳು ಎಷ್ಟೇ ಜನಪರವಾಗಿದ್ದರೂ ಸರಳವಾಗಿರದಿದ್ದರೆ ಆ ವ್ಯಕ್ತಿ ಜನಸಾಮಾನ್ಯರಿಂದ ದೂರವಾಗುತ್ತಾ ಹೋಗುತ್ತಾನೆ. ಇದನ್ನೇ ಸರಳತೆ ಎಂದು ಪ್ರತಿಪಾದಿಸುವ ಪ್ರಯತ್ನವನ್ನೂ ಮಾಡುತ್ತಾರೆ. ಆದರೆ ಅದು ಅವರ ನಿಜವಾದ ಸರಳತೆಯಲ್ಲ, ತೋರ್ಪಡಿಕೆ ಮಾತ್ರ. ಸರಳತೆ ಪಡೆಯಲು ಅಂತರಂಗದಲ್ಲಿ ಯಾವುದೇ ನಿರ್ಬಂಧ, ಅಡ್ಡಿ ಇರಕೂಡದು. ಅಂತಿಮವಾಗಿ ಒಬ್ಬಾತ ಆಂತರ್ಯದಲ್ಲಿ ಹೇಗಿದ್ದಾನೆ ಎನ್ನುವುದನ್ನು ಸುತ್ತಲಿನ ಸಮಾಜವನ್ನು ಪ್ರಭಾವಿತಗೊಳಿಸುತ್ತದೆ. ಜನಪ್ರಿಯ ಅರ್ಥದಲ್ಲಿ ಸರಳವಾಗಿ ಬದುಕುವುದು ಎಂದರೆ ಸನ್ಯಾಸಿಯಂತೆ ಬದುಕುವುದು ಎನ್ನುವಂತಾಗಿದೆ. ಸರಳತೆಗೂ ಸನ್ಯಾಸತ್ವಕ್ಕೂ ಒಂದು ನೆಲೆಯಲ್ಲಿ ಸಮಾನತೆಯನ್ನು ಗುರುತಿಸಬಹುದು. ಅದು ಸನ್ಯಾಸಿಯಾಗಲಿ, ಸರಳತೆಯ ವ್ರತ ತೊಟ್ಟವರೇ ಆಗಲಿ, ಅಗತ್ಯವಿರುವುದನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಬಯಸುವುದಿಲ್ಲ. ಸರಳ ಬದುಕು ಎಂದಾಕ್ಷಣ ನಾವು ಆರಿಸಿಕೊಳ್ಳುವುದು ಗಾಂಧೀಜಿಯ ಉದಾಹರಣೆಯನ್ನು. ಗಾಂಧೀಜಿ ಸರಳವಾಗಿ ಬದುಕುವುದಕ್ಕೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆಂಬುದು ನಿಜ. ಆದರೆ ಇವೆಲ್ಲವೂ ಸರಳ ಬದುಕು ಬದುಕುವವರಿಗೆ ಮಾರ್ಗದರ್ಶಿ ಎನ್ನಲು ಸಾಧ್ಯವಿಲ್ಲ. ಕೆಲವು ಪ್ರಯೋಗಗಳ ಮಿತಿಗಳು ಗಾಂಧೀಜಿಯವರಿಗೆ ಅರಿವಾಗಿತ್ತು. ಆದರೆ ಗಾಂಧೀಜಿ ಪ್ರತಿಪಾದಿಸುವ ಸರಳತೆಯನ್ನು, ತಾತ್ವಿಕತೆಯನ್ನು ನಾವೆಲ್ಲರೂ ಅನುಸರಿಸಬಹುದು. ಯಾವ ಉತ್ಪ್ರೇಕ್ಷೆಯೂ ಇಲ್ಲದೆ ಇದ್ದುದನ್ನು ಇದ್ದಂತೆಯೇ ಒಪ್ಪಿಕೊಳ್ಳುವುದು, ಸ್ವೀಕರಿಸುವುದು, ಅನುಸರಿಸುವುದು, ಅನುಭವಿಸುವುದೇ ಸರಳತೆ. ಸರಳತೆಯ ಪ್ರತಿರೂಪವೇ ಪ್ರಕೃತಿ. ಅದು ಇದ್ದಂತೆಯೇ ನಮಗೆ ತೋರುತ್ತದೆ. ಒಂದು ವೇಳೆ ಒಂದೇ ಪ್ರಕೃತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣುತ್ತದೆ ಎಂದರೆ ಅದು ನಾವು ನೋಡುವ ನೋಟದಲ್ಲಿನ ವ್ಯತ್ಯಾಸವೇ ಹೊರತು ಪ್ರಕೃತಿಯದ್ದಲ್ಲ. ಪ್ರಕೃತಿ ತೋರಿಕೆಗಾಗಿ ಏನನ್ನೂ ಮಾಡುವುದಿಲ್ಲ, ಮುಚ್ಚಿಡುವುದಿಲ್ಲ, ಉತ್ಪ್ರೇಕ್ಷಿಸಿ ತೋರಿಸುವುದೂ ಇಲ್ಲ. ಬೇಸಿಗೆ ಕಾಲದಲ್ಲಿ ನೆಲ ಬಿಸಿಲಿನ ಝಳಕ್ಕೆ ಧಗೆಯೇರಿ ಬಾಯ್ಬಿಟ್ಟು ಮುಳ್ಳಿನಂತಾದರೆ, ಮಳೆಗಾಲದಲ್ಲಿ ನೆಲ ತೋಯಿದ ಹೂವಿನಂತೆ ಮೃದುವಾಗುತ್ತದೆ. ಚಳಿಗಾಲದಲ್ಲಿ ಮರ ಗಿಡಗಳು ತಮ್ಮ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ನಗ್ನವಾಗಿ ನಿಂತರೆ, ವಸಂತ ಕಾಲದಲ್ಲಿ ಚಿಗುರಿ ಸಮೃದ್ಧ ಹೂವು ಹಣ್ಣು ಹಸಿರಿನಿಂದ ಕಂಗೊಳಿಸುತ್ತವೆ. ನಗ್ನವಾಗಿದ್ದಾಗ ಮುದುಡಿ ಸಂಕುಚಿತಗೊಳ್ಳುವುದಾಗಲಿ, ಸಮೃದ್ಧಿ ಇದ್ದಾಗ ಹರಡಿ ಹೆಮ್ಮೆ ಪಟ್ಟುಕೊಳ್ಳುವುದಾಗಲಿ ಪ್ರಕೃತಿ ಮಾಡುವುದಿಲ್ಲ. ಇದೇ ರೀತಿ ನಾವಿದ್ದಂತೆ ಇರುವುದೇ ಸರಳತೆ. ಚುರುಕುತನ, ಸಂವೇದನಾಶೀಲತೆ, ಅರಿವಿನೆಚ್ಚರ ಇರದಂತಹ ಮನಸ್ಸು ಏನನ್ನೂ ಸೃಜಿಸಲಾರದ ಅಸಹಾಯಕ ಸ್ಥಿತಿಗೆ ನಮ್ಮನ್ನು ತಳ್ಳುತ್ತದೆ. ಇದು ಸರಳತೆಯಿಂದ ದೂರ ಸರಿಯುವವರ ತಲುಪುವ ಕೊನೆಯ ಹಂತ. ನಾವು ಸರಳವಾಗಿರದೆ ನಮ್ಮ ಸುತ್ತಲಿನ ಜನರ ಮನಸ್ಸನ್ನಾಗಲಿ, ಮರ ಗಿಡ ಹಕ್ಕಿ ಪಕ್ಷಿ ಬೆಟ್ಟ ಗುಡ್ಡ ನದಿ ನಾಲೆ ಗಾಳಿ ಬೆಳಕು ಮುಂತಾದವುಗಳ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲಾಗಲಿ, ಅವುಗಳ ಆಂತರ್ಯದ ಧ್ವನಿಯನ್ನು ಆಲಿಸಲಾಗಲಿ, ಅವುಗಳಿಗೆ ಸೂಕ್ತವಾಗಿ ಪ್ರತಿಕ್ರಿಯಿಸಲಾಗಲಿ ಸಾಧ್ಯವಿಲ್ಲ. ಇಂಥ ಸರಳತೆಯನ್ನು ಮೈಗೂಡಿಸಿಕೊಂಡ ವ್ಯಕ್ತಿಯೇ ನಿಜವಾದ ಧಾರ್ಮಿಕ ವ್ಯಕ್ತಿ. ಭಯ ನಿರ್ಬಂಧ ಏನೋ ಆಗಬೇಕು ಎಂಬ ತಹತಹ ಯತ್ನ ಯಾವುದೂ ಇರದ ಕಾರಣ ಇದು ಸತ್ಯ ಅಥವಾ ದೇವರು ಅಥವಾ ಆನಂದ ಎನ್ನುವಂಥದ್ದನ್ನು ಗುರುತಿಸಲು ಅಥವಾ ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಇಂಥ ಸ್ಥಿತಿಯೇ ಮನುಷ್ಯನ ಬದುಕಿನ ಸಾರ್ಥಕ ಕ್ಷಣ.
0: ಇದುವರೆಗೆ ದ್ಯಾಮೇಶ್ ಅವರಿಂದ

0: ಕದನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35. ಈಗ ರೈತರಿಗೆ ಸಲಹೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ರೈತ ಬಾಂಧವರಿಗೆ ನಮಸ್ಕಾರಗಳು. ICAR ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ವತಿಯಿಂದ ರಾಜ್ಯದ ಎಲ್ಲ ನಿಂಬೆ ಬೆಳೆಗಾರರಿಗೆ ವಿಶೇಷ ಪ್ರಕಟಣೆ. ICAR ಕೃಷಿ ವಿಜ್ಞಾನ ಕೇಂದ್ರ ಇಂಡಿ, ಕರ್ನಾಟಕ ಕೃಷಿ ವಾಣಿಜ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು ಇವರ ಸಹಯೋಗದೊಂದಿಗೆ ದಿನಾಂಕ 31 ಜುಲೈ 2026 ಇಂಡಿ ನಿಂಬೆ ರಫ್ತು ಪ್ರಕ್ರಿಯೆ ಕುರಿತು ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಈ ಕಾರ್ಯಾಗಾರಕ್ಕೆ ಭಾಗವಹಿಸಲು ಆಸಕ್ತರಿರುವ ನಿಂಬೆ ಬೆಳೆಗಾರರು, ರೈತರು, ರೈತ ಮಹಿಳೆಯರು, ಯುವ ಕೃಷಿಕರು, ನಿಂಬೆ ಉದ್ಯಮದಾರರು, FPO ಸದಸ್ಯರು ಹಾಗೂ ಆಸಕ್ತ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಈ ಕಾರ್ಯಾಗಾರಕ್ಕೆ ನೋಂದಾಯಿಸಿಕೊಳ್ಳಲು ಡಾಕ್ಟರ್ ಪ್ರೇಮ್ಚಂದ್ ಯು, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಇವರ ದೂರವಾಣಿ ಸಂಖ್ಯೆ 9620432248 ಹಾಗೂ ಡಾಕ್ಟರ್ ವೀಣಾ ಚಂದಾವರಿ, ವಿಜ್ಞಾನಿ ಗೃಹ ವಿಜ್ಞಾನ, ದೂರವಾಣಿ ಸಂಖ್ಯೆ 8073042631 ಇವರನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಧನ್ಯವಾದಗಳು.

0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅನುಭವದ ಪದಗಳನ್ನು.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆನಂದಮಯ ಚಿದ್ಘನ ಅನುಭವವಿಲ್ಲದ
0: ಇಂಡಿ ತಾಲೂಕು ನಿಂಬಳ ಗ್ರಾಮ

0: ಮಲ್ಲಿಕಾರ್ಜುನ ಶೃಂಗೇರಿಯವರ ಧ್ವನಿಯಲ್ಲಿ ಕೇಳಿ ಅನುಭಾವದ ಪದಗಳನ್ನು.
1: ಆನಂದಮಯ ಚಿದ್ಘನ ಅನುಭವವಿಲ್ಲದ ಬಿಸಿಲು ಉಕ್ಕುವ ಅಮೃತ ಕುಂಭ.

ಅಮೃತದ ಕೊಡ ಉಕ್ಕಿ ಉಂಡುಂಡು ಸುಖಿಸಿ ಬಾಳುವೆ ನಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ ಬಯಲೊಳಗಾಡುವುದೇ ನಮ್ಮ, ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ

0: ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ksu.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಶ್ರೀಮತಿ ರಾಧಾಬಾಯಿ ಎಮ್ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳುತ್ತಿರುವಿರಿ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:55. ಈಗ ಸಂಸ್ಕೃತದಲ್ಲಿ ವಾರ್ತೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:02. ಈ ನಂತರ ಕೆಲವು ಅಂಚೆ ಪ್ರಕಟಣೆಗಳು. 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲ ಧಾರೆಯಾಗಿ ಭೂಮಿಯ
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಸಂಗೀತ ನಿರ್ದೇಶಕರು,
8: ಹಿನ್ನೆಲೆ ಗಾಯಕರು,
7: ಚಿತ್ರ ಸಾಹಿತಿಗಳು,
8: ವಾದ್ಯ ಸಂಗೀತಗಾರರು,
7: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
8: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
7: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಪಕ್ಷ ಭೇದ ಮರೆತು ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಸಚಿವ ಡಾ ಜಿ ಪರಮೇಶ್ವರ್ ಕರೆ. ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ. ಆತ್ಮನಿರ್ಭರ್ ಭಾರತ್ ಮೂಲಕ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ. ಇಂದು ವಿಶ್ವ ಹುಲಿ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು, ಇದನ್ನು ಎದುರಿಸಲು ತುರ್ತು ಮತ್ತು ಒಗ್ಗಟ್ಟಿನ ಕ್ರಮ ಅಗತ್ಯವಾಗಿದೆ ಎಂದು ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ 169 ತಾಲೂಕುಗಳು ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಇದರಲ್ಲಿ ಸುಮಾರು ಶೇಕಡ 90% ಜಿಲ್ಲೆಗಳು ಹಾಗೂ 630 ಹೋಬಳಿಗಳಲ್ಲಿ ತೀವ್ರ ಮಳೆ ಕೊರತೆ ದಾಖಲಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಪಕ್ಷಪಾತ ಮಾಡದೆ ರಾಜ್ಯದ ಹಿತಕ್ಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಮೂಲಕ ಹೇಳಿದ್ದಾರೆ. ಬರ ಪರಿಹಾರ ನಿಧಿ ಬಿಡುಗಡೆಯಲ್ಲಿ ಆಗುತ್ತಿರುವ ವಿಳಂಬ, ಜಲ್ಜೀವನ್ ಮಿಷನ್ ಅನುದಾನದ ಬಾಕಿ, ನೀರಾವರಿ ಯೋಜನೆಗಳಿಗೆ ಅನುಮತಿ ಹಾಗೂ ಅಗತ್ಯ ಅನುದಾನದ ವಿಳಂಬ ಸೇರಿದಂತೆ ಕರ್ನಾಟಕದ ನ್ಯಾಯಸಮ್ಮತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸದೆ ತಕ್ಷಣವೇ ರಾಜ್ಯಕ್ಕೆ ಸಲ್ಲಬೇಕಾದ ನೆರವನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಹಲವು ಮನೆಗಳು ಸೂಕ್ತ ದಾಖಲೆಗಳಿಲ್ಲದೆ ಸಮಸ್ಯೆ ಎದುರಿಸುತ್ತಿವೆ. ಈ ಕುರಿತು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ನಿಯಮಗಳ ಚೌಕಟ್ಟನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ ಸ್ವಚ್ಛತೆ ಕಾಪಾಡಲು ಪೌರ ಕಾರ್ಮಿಕರ ಕೊರತೆ ನಿವಾರಿಸುವಂತೆ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗದಂತೆ, ಈ ಖಾತೆ ಸೇರಿದಂತೆ ವಿವಿಧ ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮನೆ ಮನೆಗೆ ತ್ಯಾಜ್ಯ ಸಂಗ್ರಹಣೆ, ಘನ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ವೈಜ್ಞಾನಿಕ ವಿಲೇವಾರಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ್ ಭಾರತ್ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಸಚಿವಾಲಯ ಈ ಲಿಖಿತ ಉತ್ತರ ನೀಡಿದೆ. ಆಟೋಮೊಬೈಲ್ ಮತ್ತು ಎಲೆಕ್ಟ್ರಿಕ್ ವಾಹನ ವಲಯವನ್ನು ಪ್ರೋತ್ಸಾಹಿಸಲು 25,938 ಕೋಟಿ ವೆಚ್ಚದ ಪಿಎಲ್ಒ ಆಟೋ ಯೋಜನೆ ಜಾರಿಯಲ್ಲಿದ್ದು, ಇದರಿಂದ ಈಗಾಗಲೇ 44,326 ಕೋಟಿ ಹೂಡಿಕೆ ಹರಿದುಬಂದಿದೆ. ಅಷ್ಟೇ ಅಲ್ಲದೆ 67,820 ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ. 18,100 ಕೋಟಿಯ ಎಸಿಸಿ ಬ್ಯಾಟರಿ ಯೋಜನೆಯಲ್ಲಿ 50 GW ಬ್ಯಾಟರಿ ಉತ್ಪಾದನಾ ಸಾಮರ್ಥ್ಯ ಹೊಂದುವ ಗುರಿ ಇದ್ದು 5,180 ಕೋಟಿ ಹೂಡಿಕೆಯಾಗಿದೆ. ಸ್ವಾವಲಂಬನೆ ಕಾಯ್ದುಕೊಳ್ಳಲು 7,280 ಕೋಟಿ ವೆಚ್ಚದಲ್ಲಿ ಅಪರೂಪದ ಭೂ ಶಾಶ್ವತ ಆಯಸ್ಕಾಂತ್ ಉತ್ಪಾದನೆ ಹೆಚ್ಚಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಕೇಂದ್ರ ತಿಳಿಸಿದೆ. ಇಂದು ವ್ಯಾಸಪೂರ್ಣಿಮೆ. ತನ್ನಿಮಿತ್ತ ಗುರು ಪೂರ್ಣಿಮೆಯನ್ನು ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರು ಪೂರ್ಣಿಮೆ ಆಚರಿಸುವ ಮೂಲಕ ಗುರು ರೂಪಿ ಶಿಕ್ಷಕರು ಹಾಗೂ ಶ್ರೀರಾಮನನ್ನು ಆಚಾರ್ಯ ಪುರುಷನನ್ನಾಗಿ ಪೂಜಿಸಲಾಗುತ್ತದೆ. ಧಾರವಾಡದ ಬ್ರಹ್ಮಜ್ಞಾನ ಸಮಾಜದ ತತ್ವಾನ್ವೇಷಣ ಮಂದಿರದಲ್ಲಿ ಗುರು ಪೂರ್ಣಿಮೆ ಅಂಗವಾಗಿ ಇಂದು ಬೆಳಗ್ಗೆ 11:30 ಪತಂಜಲಿ ಯೋಗ ಶಿಕ್ಷಕ ಕೈಲಾಸ್ ಹಿರೇಮಠ್ ವಿಪಶನ ಧ್ಯಾನ ಹಾಗೂ ಚಕ್ರ ಧ್ಯಾನ ಹೇಳಿಕೊಡುತ್ತಾರೆ. ಮಧ್ಯಾಹ್ನ 3:30 ಗುರು ವಂದನೆ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಂದು ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ. ಕ್ರಿಸ್ತಶಕ 1134 ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮಸವಿನಾಳ ಗ್ರಾಮದಲ್ಲಿ ಜನಿಸಿದ ಅವರು ತಮ್ಮ ಕಾಯಕವನ್ನೇ ಶಿವನ ಸೇವೆ ಎಂದು ಪರಿಭಾವಿಸಿ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರು. ಶ್ರಮ ಸಂಸ್ಕೃತಿಯ ಪ್ರತಿನಿಧಿಯಾದ ಶರಣ ಹಡಪದ ಅಪ್ಪಣ್ಣನವರು ಪ್ರತಿಯೊಂದು ಕಾಯಕವೂ ಪವಿತ್ರ ಎಂಬ ಸಂದೇಶವನ್ನು ಸಮಾಜಕ್ಕೆ ನೀಡಿದರು. ಹಡಪದ ಅಪ್ಪಣ್ಣನವರು ಸುಮಾರು 242 ವಚನಗಳನ್ನು ರಚಿಸಿದ್ದಾರೆ.

0: ಎಂಬ ಮಾಹಿತಿ ಇದೆ. ಧಾರವಾಡದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವನವಾಸಿಗಳು ಹಾಗೂ ಸ್ಥಳೀಯ ಬುಡಕಟ್ಟು ಸಮುದಾಯಗಳನ್ನು ಕೇಂದ್ರದಲ್ಲಿಟ್ಟು ಹುಲಿಗಳ ಭವಿಷ್ಯವನ್ನು ಸುದೃಢಗೊಳಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹುಲಿ ದಿನವನ್ನು ಆಚರಿಸಲಾಗುತ್ತಿದೆ. ಹುಲಿಗಳ ಸಂರಕ್ಷಣೆ, ಜಾಗೃತಿ ಮತ್ತು ಆವಾಸ ಸ್ಥಾನ ರಕ್ಷಣೆ ಈ ದಿನಾಚರಣೆಯ ಮುಖ್ಯ ಗುರಿಯಾಗಿದೆ. 2010 ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ಶೃಂಗಸಭೆಯಲ್ಲಿ ವಿಶ್ವ ಹುಲಿ ದಿನಾಚರಣೆಗೆ ಮುನ್ನುಡಿ ಬರೆಯಲಾಯಿತು. ಅಳಿವಿನಂಚಿನಲ್ಲಿರುವ ಹುಲಿ ಸಂತತಿ ಕಾಪಾಡುವುದು ಹಾಗೂ ಹುಲಿಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು ಈ ದಿನದ ವಿಶೇಷ. ರಾಷ್ಟೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿ ಒಂದು ಶಾಸನಬದ್ದ ಸಂಸ್ಥೆಯಾಗಿದೆ. ಭಾರತ ಸರ್ಕಾರ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು 1973 ಪ್ರಾರಂಭಿಸಿತು. ದಕ್ಷಿಣ ಕೊರಿಯಾದ ಚಂಗ್ವಾನ್ ಸಿಟಿಯಲ್ಲಿ 7-16 ಜರುಗಲಿರುವ ಪ್ರತಿಷ್ಠಿತ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ಗೆ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಹೆಮ್ಮೆಯ ಶೂಟರ್ ರಾಕೇಶ್ ನಿಡಗುಂದಿ ಆಯ್ಕೆಯಾಗಿದ್ದಾರೆ. ಮುಂಬರುವ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯುವ ನಿಟ್ಟನಲ್ಲಿ ರಾಕೇಶ್ ಪಾಲ್ಗೆ ಈ ಸ್ಪರ್ಧೆಯು ಅತ್ಯಂತ ನಿರ್ಣಾಯಕ ಹಾಗೂ ವಿಶೇಷವೆನಿಸಿದೆ. ರಾಷ್ಟೀಯ ತಂಡದ ತರಬೇತುದಾರ ಜೀವನ್ ರಾಯ್ ಅವರ ವಿಶೇಷ ಗರಡಿಯಲ್ಲಿ ಪಳಗಿದ ರಾಕೇಶ್ ದೈಹಿಕ ಸವಾಲುಗಳನ್ನು ಎದುರಿಸಿದರೂ ಶೂಟಿಂಗ್ನಲ್ಲಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ರಾಕೇಶ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನಾನು ಹುಬ್ಬಳ್ಳಿ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯಲ್ಲಿ ರವಿಚಂದ್ರ ಬಾಲೆಹೊಸೂರ್ ಅವರ ಹತ್ತಿರ ತರಬೇತಿಯನ್ನು ಪಡೆದಿದ್ದೇನೆ. ಇಂದು ನಾನು ಕ್ರೀಡಾ ಪ್ರಪಂಚದಲ್ಲಿ ಅತ್ಯಂತ ಪ್ರತಿಷ್ಠಿತ ಕ್ರೀಡಾಕೂಟವಾದ ವಿಶ್ವ ಚಾಂಪಿಯನ್ಶಿಪ್ಗೆ ಭಾರತ ತಂಡದಲ್ಲಿ ಆಯ್ಕೆಯಾಗಿದ್ದೇನೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ದಕ್ಷಿಣ ಕೊರಿಯಾದ ಶಾಂಗ್ವಾನ್ನಲ್ಲಿ ನಡೆಯಲಿರುವ ವಿಶ್ವ ಚಾಂಪಿಯನ್ಶಿಪ್ ಇಡೀ ಜಗತ್ತಿನ ಕ್ರೀಡಾ ಪ್ರೇಮಿಗಳ ಗಮನ ಸೆಳೆದಿದೆ. ಏಕೆಂದರೆ 2028 ನಡೆಯಲಿರುವ ಲಾಸ್ ಏಂಜಲಸ್ ಪ್ಯಾರಾಒಲಿಂಪಿಕ್ ಕ್ರೀಡಾಕೂಟಕ್ಕೆ ನೇರ ಅರ್ಹತೆ ಪಡೆಯಲು ಇರುವ ಸುವರ್ಣ ಅವಕಾಶವಾಗಿದೆ. ನಮ್ಮ ಭಾರತೀಯ ಪ್ಯಾರಾಲಿಂಪಿಕ್ ಸಮಿತಿ ಈಗಾಗಲೇ ದೇಶದ ಅತ್ಯುತ್ತಮ ಶೂಟರ್ಗಳ ಪ್ರಬಲ ತಂಡವನ್ನು ಸಿದ್ಧಪಡಿಸಿದೆ. ಆ ಪ್ರಬಲ ತಂಡದಲ್ಲಿ ನಾನು ಒಬ್ಬ ಎಂದು ಹೇಳಿಕೊಳ್ಳಲು ತುಂಬಾ ಹೆಮ್ಮೆಯ ವಿಷಯವಾಗಿದೆ. ವಿಶ್ವ ಭೂಪಟದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿಯಲು ನನ್ನ ಸಂಪೂರ್ಣ ಪ್ರಯತ್ನ ನಡೆಯುತ್ತಲಿದೆ. ನನಗೆ ಇಲ್ಲಿಯವರೆಗೂ ಸಹಕರಿಸಿದಂತ ಎಲ್ಲ ಕೋಚಸ್, ಎಲ್ಲ ಫ್ರೆಂಡ್ಸ್, ಎಲ್ಲ ಎಸ್ಕಾಟ್ಸ್ ಹಾಗೂ ಕುಟುಂಬದವರು, ಹಾಗೆ ನನ್ನ ಮಡದಿ ಇಂಟರ್ನ್ಯಾಷನಲ್ ರೈಫಲ್ ಶೂಟರ್ ಜ್ಯೋತಿ ನಿಡಗುಂದಿ ಅವರ ಸಹಕಾರ ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ಕೊನೆಯದಾಗಿ ಎಲ್ಲ ಮೀಡಿಯಾ ವರ್ಗಕ್ಕೂ ಕೂಡ ನನ್ನ ಧನ್ಯವಾದಗಳು.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಖಂಡಿಕಾ ಗ್ರಾಮದ ಗ್ರಾಮೀಣ ಅಂಚೆ ಪಾಲಕರಾಗಿದ್ದ ಕೆ ಮಂಜಪ್ಪ ಲಕ್ಷ್ಮೀನಾರಾಯಣಪ್ಪ ತಮ್ಮ ಸೇವಾನಿವೃತ್ತಿಯ ಸಮಯದಲ್ಲಿ ಲಭಿಸಿದ ಸ್ವಂತ ಹಣದಲ್ಲಿ ಕಂದಾಯ ಇಲಾಖೆ ಅನುಮತಿಯೊಂದಿಗೆ ಅಂಚೆ ಇಲಾಖೆ ಕಟ್ಟಡ ನಿರ್ಮಿಸಿ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. 35 ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಮಂಜಪ್ಪ ತಮ್ಮ ಮನೆಯನ್ನೇ ಅಂಚೆ ಕಚೇರಿಯಾಗಿ ಬಳಸುತ್ತಿದ್ದರು. ಹಿರಿಯ ಅಧಿಕಾರಿಗಳು ಅಭಿನಂದಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಂಜಪ್ಪ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಗ್ರಾಮ ಪಂಚಾಯತಿ ಒಂದು ಅಚ್ಚಿ ಕೊಟ್ಟೆ, ಇಲ್ಲ ನನ್ನ ಖರ್ಚಲ್ಲಿ ನಾನು ಒಂದು ಬಿಲ್ಡಿಂಗ್ ಕಟ್ಸಿಕೊಡ್ತೇನೆ, ನನಗೆ ಆ ಜಾಗ ಮಂಜೂರು ಮಾಡಿಕೊಡಿ, ಪೋಸ್ಟ್ ಆಫೀಸ್ ಉದ್ದೇಶಕ್ಕಾಗಿ ಮಾತ್ರ ಪೋಸ್ಟ್ ಆಫೀಸ್ಗೆ ಅದು ಕೊಡ್ತೇನೆ ಅಂತ ಅವರು ತುಂಬಾ ಖುಷಿ ಪಟ್ಟು ಸರ್ವಾನುಮತದಿಂದ ಒಂದು ತೀರ್ಮಾನ ಮಾಡಿ ತಕ್ಷಣ ಅದನ್ನ ಕಂದಾಯ ಇಲಾಖೆ ಕಳಿಸಿದ್ರು. ಅಲ್ಲೂ ಆಯ್ತು. ಅದು April 1 ನಾನು ಆ ಕಟ್ಟಡವನ್ನ ಪ್ರಾರಂಭ ಮಾಡಿದೆ. ಮೇದಿಂದ ಒಂದು ಕೆಲಸ ಶುರು ಮಾಡಿದೆ. 18x12 ಅಚ್ಚಲಿ ನಮ್ಮ ಅಂಚೆ ಇಲಾಖೆ ಸಾಕಾಗತ್ತೆ ಅಂತ ಆದ್ಮೇಲೆ ಆ ಪ್ಲಾನ್ ಪ್ರಕಾರನೇ ನಾನು ಮಾಡಿದೆ. July 11 ರಿಟೈರ್ಮೆಂಟ್ ಅವತ್ತು ನಂದು. ಅದೇ ದಿವಸ ಉದ್ಘಾಟನೆ ಮಾಡಬೇಕು ಅಂತ ಅವತ್ತೇ ನನ್ನ ಸಂಕಲ್ಪ ಇತ್ತು, ಯಾವತ್ ಬಿಲ್ಡಿಂಗ್ ಮಾಡ್ಬೇಕು ಅವತ್ತು. ಹಾಗಾಗಿ ರಿಟೈರ್ಮೆಂಟ್ ಫಂಕ್ಷನ್ ನಮ್ದಾಯ್ತು, ಉದ್ಘಾಟನೆನು ಅವರೇ ದಿವಸ ಆಗಿದೆ. ಶಿವಮೊಗ್ಗ ಡಿವಿಷನ್ ಹೆಡ್ ಆಗಿರ್ತಕ್ಕಂತ ಕುಮಾರಸ್ವಾಮಿ ಅವರು ಸೂಪರಿಂಟೆಂಡೆಂಟ್ ಅವರು ಉದ್ಘಾಟನೆ ಮಾಡಿದ್ರು. ಹಾಗೆ ಮಂಡಲ್ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮಂಡಲ್ ಪಂಚಾಯತಿ PDO ಎಲ್ಲ ಹಾಜರಿದ್ರು ಅವತ್ತು.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷ ಭೇದ ಮರೆತು ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಸಚಿವ ಡಾ

0: ಪರಮೇಶ್ವರ್ ಕರೆ. ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ. ಆತ್ಮನಿರ್ಭರ್ ಭಾರತ ಮೂಲಕ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ. ಇಂದು ವಿಶ್ವ ಹುಲಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ

0: ಎನರ್ಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ನಮ್ಮಲ್ಲಿ ಹಲವರು ತಮ್ಮ ಮೊಬೈಲ್ ಫೋನ್ನಲ್ಲಿ ನಾಳೆಯ ಹವಾಮಾನವನ್ನ ನೋಡ್ತೇವೆ. ರೈತರು ಮಳೆಯ ಮುನ್ಸೂಚನೆಯ ಆಧಾರದ ಮೇಲೆ ಬಿತ್ತನೆಗೆ ಯೋಜನೆ ರೂಪಿಸ್ತಾ ಇರ್ತಾರೆ. ಇಂಜಿನಿಯರ್ಗಳು ಹೆಚ್ಚು ಸುರಕ್ಷಿತ ವಿಮಾನಗಳು ಮತ್ತು ಕಾರುಗಳನ್ನ ವಿನ್ಯಾಸಗೊಳಿಸ್ತಾ ಇದ್ದಾರೆ. ಕೃತಕ ಬುದ್ಧಿಮತ್ತೆ ನಮ್ಮ ದೈನಂದಿನ ಜೀವನದ ಭಾಗವಾಗ್ತಾ ಇದೆ. ಆದ್ರೆ ನೀವು ಯಾವಾಗ್ಲಾದ್ರೂ ಯೋಚನೆ ಮಾಡಿದೀರಾ, ಇಷ್ಟೊಂದು ದೊಡ್ಡ ಸಮಸ್ಯೆಗಳನ್ನ ಯಾವ ರೀತಿ ಕಂಪ್ಯೂಟರ್ ಪರಿಹರಿಸ್ತಾ ಇದೆ ಅಂತ? ಖಂಡಿತವಾಗಿಯೂ ಅದು ನಮ್ಮ ಮೇಜಿನ ಮೇಲಿರುವ ಕಂಪ್ಯೂಟರ್ ಅಲ್ಲ, ನಮ್ಮ ತೊಡೆಯ ಮೇಲಿರುವ ಲ್ಯಾಪ್ಟಾಪ್ ಅಲ್ಲ. ಈ ಅನೇಕ ಸಾಧನೆಗಳ ಹಿಂದೆ ಸೂಪರ್ ಕಂಪ್ಯೂಟರ್ ಅನ್ನೋ ಅಸಾಧಾರಣ ಯಂತ್ರ ಇದೆ. ಇಂದು ಭಾರತ ಈ ಅದ್ಭುತ ಯಂತ್ರಗಳನ್ನ ಹೇಗ್ ನಿರ್ಮಿಸ್ತು ಮತ್ತು ಸಿಡ್ಯಾಕ್ ಬೆಂಗಳೂರು ಈ ಪಯಣಕ್ಕೆ ಹೇಗೆ ಕೊಡುಗೆ ನೀಡ್ತಾ ಇದೆ ಅನ್ನೋದನ್ನ ಈಗ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಕಂಪ್ಯೂಟರ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೆ ಈ ಸೂಪರ್ ಕಂಪ್ಯೂಟರ್ ಅಥವಾ ನೀವು ಹೇಳ್ತಿರಲ್ಲ HPC, ಹೀಗಂದ್ರೆ ಏನು?
2: ಸರಳವಾದ ಉದಾಹರಣೆಯೊಂದಿಗೆ ವಿವರಿಸ್ತೀನಿ. ಒಬ್ಬ ವ್ಯಕ್ತಿಗೆ ಅಕ್ಕಿ ಕಾಳುಗಳನ್ನು ಲೆಕ್ಕ ಮಾಡಲು ಕೊಟ್ರೆ ತಿಂಗಳುಗಳೇ ಬೇಕಾಗುತ್ತೆ. ಇದೇ ಕೆಲಸವನ್ನು 100 ಜನರು ಒಂದೊಂದು ಸಣ್ಣ ಭಾಗವನ್ನಷ್ಟೇ ಎಣಿಸಿ ಅದನ್ನು ಒಟ್ಟಾಗಿ ಕೂಡಿದರೆ, ಅಂದ್ರೆ ಅಡಿಷನ್ ಮಾಡಿದ್ರೆ, ಅದೇ ಕೆಲಸ ಬಹಳ ವೇಗವಾಗಿ ಮುಗಿಯುತ್ತೆ. ಸೂಪರ್ ಕಂಪ್ಯೂಟರ್ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಒಂದು ಸರ್ವರ್ ಅಥವಾ ಕಂಪ್ಯೂಟರ್ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವ ಬದಲು ಈ 100 ಸರ್ವರ್ಗಳು ಒಂದೇ ಸಮಯದಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಒಂದು ದೊಡ್ಡ ಸಮಸ್ಯೆಯನ್ನು ಪರಿಹರಿಸುತ್ತೆ. 100 ಕಂಪ್ಯೂಟರ್ಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಮಾಡುವ ತಂತ್ರಜ್ಞಾನವನ್ನು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಥವಾ HPC ಎಂದು ಕರೆಯುತ್ತೇವೆ ನಾವು. ಸರಳವಾಗಿ ಹೇಳೋದಿದ್ರೆ HPC ಎಂಬುದು ತಂತ್ರಜ್ಞಾನ. ಈ HPC ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾದ ಯಂತ್ರವೇ ಸೂಪರ್ ಕಂಪ್ಯೂಟರ್.
1: ಆದ್ರೆ ಸಾಮಾನ್ಯ ಜನರು ಈ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದು ಯಾಕೆ ಮುಖ್ಯ ಆಗತ್ತೆ?
2: ಒಂದು ಉತ್ತಮ ಪ್ರಶ್ನೆ. ಬಹಳ ಜನರು ಯಾವಾಗ್ಲೂ ಅಂದ್ಕೊಳ್ಳೋದು ಸೂಪರ್ ಕಂಪ್ಯೂಟರ್ ನಾವೇನ್ ಬಳಸೋದಿಲ್ಲ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ ವಾಸ್ತವದಲ್ಲಿ ಸೂಪರ್ ಕಂಪ್ಯೂಟರ್ ನಲ್ಲಿ ನಡೆಯುವ ಗಣನೆಗಳಿಂದ ದೊರೆಯುವ ಫಲಿತಾಂಶಗಳನ್ನು ನಾವು ಬಹುತೇಕ ಪ್ರತಿ ದಿನ ಉಪಯೋಗಿಸ್ತಾ ಇದ್ದೀವಿ. ಉದಾಹರಣೆ, ನಾಳೆಯ ಹವಾಮಾನ ತಿಳಿದುಕೊಳ್ಳಲು, ಪ್ರವಾಹ ಅಥವಾ ಚಂಡಮಾರುತದ ಮುನ್ಸೂಚನೆ ಪಡೆಯಲು ಗೂಗಲ್ ಮ್ಯಾಪ್ ಬಳಸಿ ಪ್ರಯಾಣ ಮಾಡಿದಾಗ, ಆನ್ಲೈನ್ ನಲ್ಲಿ ವಸ್ತುಗಳನ್ನು ಖರೀದಿಸಿದಾಗ, UPI ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮಾಡಿದಾಗ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾಗ ಬಳಸುವ ಮಾತ್ರೆ ಮತ್ತು ಇಂಜೆಕ್ಷನ್ ಅನ್ವೇಷಣೆಯಲ್ಲಿ, ಮೊಬೈಲ್ ನೆಟ್ವರ್ಕ್ ಬಳಸಿದಾಗ ದೊರೆಯುವ ಅನ್ಇಂಟ್ರಪ್ಟೆಡ್ ಸರ್ವಿಸ್, ನಾವು ಉಪಯೋಗಿಸುವ ಕಾರು ಅಥವಾ ಬೈಕಿನ ವಿನ್ಯಾಸ ಮಾಡಲು, ಸಿನಿಮಾದಲ್ಲಿ VFX ತಂತ್ರಜ್ಞಾನದಲ್ಲಿ, ಪೆಟ್ರೋಲ್ ಹಾಗೂ ನೈಸರ್ಗಿಕ ಅನಿಲ ಸಂಶೋಧನೆ ಮಾಡಲು ಸೂಪರ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತೆ.
1: ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡ್ವಿ, ಸೂಪರ್ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಇದ್ದೀರಾ, ಆದ್ರೆ ನಮ್ಮ ಭಾರತದಲ್ಲಿ ಸೂಪರ್ ಕಂಪ್ಯೂಟಿಂಗ್ ಪಯಣ ಹೇಗೆ ಆರಂಭ ಆಯ್ತು?
2: ಇದು ಭಾರತದ ಒಂದು ಪ್ರೇರಣಾದಾಯಕ ತಂತ್ರಜ್ಞಾನ ಕಥೆಗಳಲ್ಲಿ ಒಂದು. 80ರ ದಶಕದ ಕೊನೆಯಲ್ಲಿ ಭಾರತವು ವಿಶ್ವದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಒಂದನ್ನು ಖರೀದಿಸಲು ಬಯಸಿತ್ತು. ತಂತ್ರಜ್ಞಾನ ನಿಷೇಧದ ಕಾಯ್ದೆ ಅಡಿಯಲ್ಲಿ ಈ ಸೂಪರ್ ಕಂಪ್ಯೂಟರ್ ಅನ್ನು ಭಾರತಕ್ಕೆ ಮಾರಲು ನಿರಾಕರಿಸಲಾಯಿತು. ಇದನ್ನು ಒಂದು ಹಿನ್ನಡೆಯಾಗಿ ನೋಡುವ ಬದಲು ಭಾರತ ಅದನ್ನು ಒಂದು ಅವಕಾಶವಾಗಿ ಕಂಡಿತು. ಸರ್ಕಾರವು, ನಾವು ಸೂಪರ್ ಕಂಪ್ಯೂಟರ್ ಅನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನಾವೇ ಅದನ್ನು ನಿರ್ಮಿಸೋಣ ಎನ್ನುವ ನಿರ್ಧಾರಕ್ಕೆ ಬಂತು. ಈ ರಾಷ್ಟ್ರೀಯ ಮಿಷನ್ಗೆ ನೇತೃತ್ವ ವಹಿಸಿದ್ದ ಮತ್ತು ನಂತರ ಸಿಡ್ಯಾಕ್ನ ಮೊದಲ ಮಹಾನಿರ್ದೇಶ

0: ಶಿಕ್ಷಕರಾದ ಡಾಕ್ಟರ್ ವಿಜಯ್ ಟಿ ಭಟ್ಕರ್ ಅವರು ಆ ದಿನಗಳ ಒಂದು ಸ್ವಾರಸ್ಯಕರ ಘಟನೆಯನ್ನು ಒಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಆಗಿನ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ ಅವರು ಮೂರು ಮಹತ್ವದ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಮೊದಲನೇದು, ಭಾರತವು ತನ್ನದೇ ಆದ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಬಹುದೇ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಉತ್ತರಿಸಿದ್ದು, ಹೌದು, ನಮಗೆ ಸಾಧ್ಯ. ನಂತರದ ಪ್ರಶ್ನೆ, ಇದಕ್ಕೆ ಎಷ್ಟು ವೆಚ್ಚವಾಗುತ್ತದೆ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರವಾಗಿ, ಒಂದು ಸೂಪರ್ ಕಂಪ್ಯೂಟರ್ ಆಮದು ಮಾಡಿಕೊಳ್ಳಲು ಆಗುವ ವೆಚ್ಚದಲ್ಲಿ ನಾವು ಸೂಪರ್ ಕಂಪ್ಯೂಟರ್ನ ಇಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ. ಅದು ಸರಿ ಸುಮಾರು 30 ಕೋಟಿಗಳ ಕಾಸ್ಟ್ ಬೀಳ್ತಾ ಇತ್ತು ಆ ಸಮಯದಲ್ಲಿ. ಕೊನೆಯದಾಗಿ ಅವರು ಕೇಳಿದ್ದು, ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಹೇಳಿದ್ದು, ಒಂದನ್ನು ಖರೀದಿಸಿ ಆಮದು ಮಾಡಿಕೊಳ್ಳಲು ಎಷ್ಟು ಸಮಯ ಬೇಕಾಗುತ್ತದೋ ಅಷ್ಟೇ ಸಮಯದಲ್ಲಿ ನಾವು ಇಲ್ಲಿ ನಿರ್ಮಿಸಿ ತೋರಿಸ್ತೀವಿ ಅಂತ. ಅದು ಸರಿ ಸುಮಾರು ಕಾಲ ಸಮಯದಲ್ಲಿ 3 ವರ್ಷಗಳು ತೆಗೆದುಕೊಳ್ತಿತ್ತು. ಇದರೊಂದಿಗೆ 1988 ಸಿಡ್ಯಾಕ್ ಸ್ಥಾಪನೆಯಾಯಿತು. 2 ವರ್ಷಗಳ ನಂತರ ಭಾರತ ತನ್ನ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು ಅಭಿವೃದ್ಧಿಪಡಿಸಿತ್ತು. 1990 ಜ್ಯೂರಿಕ್ ಸೂಪರ್ ಕಂಪ್ಯೂಟಿಂಗ್ ಪ್ರದರ್ಶನದಲ್ಲಿ ಭಾಗವಹಿಸಿ ಅಲ್ಲಿನ ಎಲ್ಲಾ ಯಂತ್ರಗಳ ಮಧ್ಯದಲ್ಲಿ ವೇಗದ ವಿಚಾರದಲ್ಲಿ 2nd ಸ್ಥಾನವನ್ನು ಪಡೆಯಿತು. ಈ ವಿಶೇಷ ಬಳಕೆಯ ತಂತ್ರಜ್ಞಾನ ನಿರ್ಮಿಸಿ ಭಾರತ ವಿಶ್ವ ಮಟ್ಟದಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿತ್ತು.
1: ನಿಜಕ್ಕೂ ರೋಚಕವಾದ ಕಥೆ. ನಮ್ಮ ಶ್ರೋತೃಗಳಿಗೆ ತುಂಬಾ ಖುಷಿಯಾಗುತ್ತೆ ಅನ್ಸುತ್ತೆ, ಯಾಕೆಂದ್ರೆ ಸಿಡ್ಯಾಕ್ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡ್ರು. 1988 ಸಿಡ್ಯಾಕ್ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಸೂಪರ್ ಕಂಪ್ಯೂಟರ್ ಉತ್ಪಾದನೆಯಂತೂ ಆರಂಭ ಆಯ್ತು ಅನ್ನೋದು ಗೊತ್ತಾಯ್ತು. ಆಗಿನಿಂದ ಇಲ್ಲಿವರೆಗೆ ಭಾರತ ಹೇಗೆ ತನ್ನ ಪ್ರಗತಿಯನ್ನ ಸಾಧಿಸಿದೆ?
0: ಪರಂ 8000 ಕೇವಲ ಆರಂಭವಾಗಿತ್ತು ಅಷ್ಟೇ. ಅದು ಪ್ರತಿ ಸೆಕೆಂಡಿಗೆ 1 ಬಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿತ್ತು. ಹೀಗೆ ಪ್ರತಿಯೊಂದು ಸೂಪರ್ ಕಂಪ್ಯೂಟರ್ ಅದರ ಹಿಂದಿನ ಸೂಪರ್ ಕಂಪ್ಯೂಟರ್ಗಿಂತ ಹೆಚ್ಚು ವೇಗವಾಗಿ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ತಾ ಬಂತು. ಪರಂ 8000 ಆದ್ಮೇಲೆ ಪರಂ 10000 ಬಂತು. ಅದಾದ್ಮೇಲೆ ಪರಂ ಪದ್ಮ. ಈ ಪರಂ ಪದ್ಮ 1 ಸೆಕೆಂಡಿಗೆ 1 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಇತ್ತು. ಹೀಗೆ ಮುಂದುವರೆದು ಪರಂ ಯುವ 2 ಬಂತು. ಈಗ ಇಂದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಪರಂ ರುದ್ರ ಸೂಪರ್ ಕಂಪ್ಯೂಟರ್ನ 1 ಅವತರಣಿಕೆ ಪ್ರತಿ ಸೆಕೆಂಡಿಗೆ 30,000 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ. ಈ ಪಯಣವು ದೇಶದೊಳಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತದ ಹೆಚ್ಚುತ್ತಿರುವ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತೆ.
1: ಖಂಡಿತ, ನಿಜ, ತುಂಬಾ ಹೆಮ್ಮೆ ಅನ್ಸತ್ತೆ ಇದನ್ನೆಲ್ಲ ಕೇಳುವಾಗ. ಇನ್ನು ಸಿಡ್ಯಾಕ್ ಬೆಂಗಳೂರು ಕೇಂದ್ರ HPCಯಲ್ಲಿ ನಿಖರವಾದ ಕೊಡುಗೆಯನ್ನ ಏನ್ ನೀಡುತ್ತಾ ಇದೆ?
0: ಬಹಳ ಜನರು ಸೂಪರ್ ಕಂಪ್ಯೂಟರ್ ಎಂದರೆ ಕೇವಲ ಶಕ್ತಿಶಾಲಿ ಹಾರ್ಡ್ವೇರ್ ಎಂದು ಭಾವಿಸುತ್ತಾರೆ. ಆದರೆ ಹಾರ್ಡ್ವೇರ್ ಮಾತ್ರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಪರಿಣಿತ ಸಂಗೀತಗಾರರ ಒಂದು ವಾದ್ಯ ವೃಂದ ಅಂದ್ರೆ ಆರ್ಕೆಸ್ಟ್ರಾ ನಿಮ್ಮ ಹತ್ತಿರ ಇದೆ ಅಥವಾ ನಿಮ್ಮ ಬಳಿ ಇದೆ ಎಂದು ಕಲ್ಪಿಸಿಕೊಳ್ಳಿ. ಆದರೆ ಇವರೆಲ್ಲರೂ ಸೇರಿ ಸಂಗೀತವನ್ನು ನುಡಿಸಲು ಒಬ್ಬ ನಿರ್ವಾಹಕ ಅಥವಾ ಕಂಡಕ್ಟರ್ ಬೇಕಾಗ್ತಾರೆ. ಇವರು ಇಲ್ಲದಿದ್ದರೆ ಸಂಗೀತವು ಲಯ ತಾಳ ತಪ್ಪಿ ಕರ್ಕಶವಾದ ಸಂಗೀತ ಮೂಡುವ ಸಾಧ್ಯತೆ ಇರುತ್ತೆ. ಇದೇ ರೀತಿಯಲ್ಲಿ ಒಂದು ಸೂಪರ್ ಕಂಪ್ಯೂಟರ್ನಲ್ಲಿ ಅನೇಕ ಸರ್ವರ್ಗಳಿರುತ್ತವೆ. ಸಿಸ್ಟಮ್ ಸಾಫ್ಟ್ವೇರ್ ಅದರ ನಿರ್ವಾಹಕರಂತೆ ಕಾರ್ಯನಿರ್ವಹಿಸಿ ಪ್ರತಿಯೊಂದು ಸರ್ವರ್ ಏನು ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಹೇಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂಬುದನ್ನು ಮ್ಯಾನೇಜ್ ಮಾಡುತ್ತೆ. ಸುಮಾರು 4 ದಶಕಗಳ ಕಾಲದಿಂದ ಪರಂ ಸೂಪರ್ ಕಂಪ್ಯೂಟರ್ಗಳಿಗಾಗಿ ಈ ಬುದ್ಧಿವಂತ ಸಿಸ್ಟಮ್ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವುದು ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಕೊಡುಗೆಗಳಲ್ಲಿ ಒಂದಾಗಿದೆ. ಇದನಂತರ ನಾವು ಗರುಡ ಗ್ರಿಡ್ ಕಂಪ್ಯೂಟಿಂಗ್ ಮೂಲಕ ದೇಶದ 17 ನಗರಗಳ 45 ಸಂಸ್ಥೆಗಳ ಸೂಪರ್ ಕಂಪ್ಯೂಟರ್ ಅಥವಾ ಟೆಲಿಸ್ಕೋಪ್ ನಂತಹ ವಿಶೇಷ ಯಂತ್ರ ಮತ್ತು ಇತ್ಯಾದಿ ಗಣಕ ಸಂಪನ್ಮೂಲಗಳನ್ನು ಒಂದೇ ಜಾಲದ ಮೂಲಕ ಸಂಪರ್ಕಿಸಿ ದೇಶದ ದೊಡ್ಡ ಮತ್ತು ಏಕೈಕ ಪ್ಲಾಟ್ಫಾರ್ಮ್ ವ್ಯವಸ್ಥೆ ಒದಗಿಸಿದ ಯಶಸ್ಸು ಸಿಡ್ಯಾಕ್ ಬೆಂಗಳೂರು ಕೇಂದ್ರದ್ದು. ಸರಳವಾಗಿ ಹೇಳೋದಾದ್ರೆ, ಹೇಗೆ ಪವರ್ ಗ್ರಿಡ್ ದೇಶದ ವಿವಿಧ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸಂಪರ್ಕಿಸಿ ನಮ್ಮ ಮನೆಗೆ ವಿದ್ಯುತ್ ತಲುಪಿಸುತ್ತೋ ಹಾಗೆ ಈ ಗ್ರಿಡ್ ಗರುಡ ದೇಶದ ಎಲ್ಲಾ ಗಣಕ ಸಂಪನ್ಮೂಲಗಳನ್ನು ಒಟ್ಟಾಗಿಸುವ ಒಂದು ಪ್ಲಾಟ್ಫಾರ್ಮ್. ಇಂದಿಗೆ ನಾವು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಾಫ್ಟ್ವೇರ್ ಸ್ಟ್ಯಾಕ್ ಜೊತೆಗೆ ಸ್ವದೇಶಿ ಸರ್ವರ್ಗಳಿಗೆ ಪ್ರೊಸೆಸರ್ ಚಿಪ್ ತಂತ್ರಜ್ಞಾನಗಳ

0: ಅಭಿವೃದ್ಧಿಯ ಕಡೆಗೆ ನಾವು ಗಮನ ಕೊಡ್ತಾ ಇದೀವಿ ಹಾಗೂ ಅದನ್ನ ಡೆವಲಪ್ ಮಾಡ್ತಾ ಇದೀವಿ.
1: ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಏನೆಲ್ಲ ಕೊಡುಗೆಗಳನ್ನ ನೀಡ್ತಾ ಇದೆ ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಸಮಯ ಏನೋ ಆಗ್ತಾ ಇದೆ, ಆದ್ರೆ ತಿಳ್ಕೊಬೇಕಾಗಿರುವಂತ ಮಾಹಿತಿ ಮತ್ತಷ್ಟು ಮಗದಷ್ಟು ಇದೆ. ಹಾಗಾಗಿ ಮುಂದಿನ ವಾರ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಇನ್ನು ಮಾಹಿತಿ ನೀಡಿದ ನಮ್ಮ ದೀಪಿಕಾ ಹೆಚ್ ವಿ ಅವರಿಗೆ ಧನ್ಯವಾದಗಳು, ನಮಸ್ಕಾರ.
2: ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:30.
1: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ದೀವಿ?

0: ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
0: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
0: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ ksu.wssb.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಈ ಸಂಜೆ 5 ಗಂಟೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, 5:55ಕ್ಕೆ ಉದ್ಯೋಗ ವಾರ್ತೆ, 6:10ಕ್ಕೆ ಚಜ್ಜರೊಟ್ಟಿ ಚೌಳಿಕಾಯಿ, 6:30ಕ್ಕೆ ರಸವಾರ್ತೆ, 6:51ಕ್ಕೆ ಕೆಸಾನುವಣೆ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ನಿಂಬೆ ಬೆಳೆಯಲ್ಲಿ ಬಾಹರ್ ನಿರ್ವಹಣೆ ಮತ್ತು ಅರ್ಕಾ ನಿಂಬೆ ಸ್ಪೆಷಲ್ ಬಳಕೆ ಕುರಿತು, ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರೇಮ್ಚಂದ್ ಅವರಿಂದ ಮಾಹಿತಿ. ಇದು ಆಕಾಶವಾಣಿ ಜೈಪುರ ಕೇಂದ್ರ, ಸಮಯ 7:34 ನಿಮಿಷವಾಗುತ್ತಲಿದೆ. ಈ ನಂತರ ಕೆಲವು ಅಂಚೆ ಪ್ರಕಟಣೆಗಳು. 7:35ಕ್ಕೆ ಕನ್ನಡದಲ್ಲಿ ವಾರ್ತೆ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸೈಬರ್ ಬೆದರಿಕೆಗಳ ಬಗ್ಗೆ ನಿರಂತರ ಜಾಗರೂಕತೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನ ರಾಷ್ಟ್ರದ ಭವನವಾಗಬೇಕು, ಎಲ್ಲ ವರ್ಗದ ಸಮಸ್ಯೆಗಳಿಗೆ ಕಿವಿಯಾಗಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 3 ವರ್ಷಗಳಲ್ಲಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 75,000 ಕೋಟಿ ರೂಪಾಯಿ ಬಿಡುಗಡೆ, ಕೇಂದ್ರ ಸಚಿವ ನಿತ್ಯಾನಂದ ರೈ. ಕಾಮನ್ವೆಲ್ತ್ ಕ್ರೀಡಾಕೂಟ, ಗುಲ್ವೀರ್ ಸಿಂಗ್ ಹಾಗೂ ಹರ್ಜಿಂದರ್ ಕೌರ್ಗೆ ಬೆಳ್ಳಿ. ಹಾಗೂ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ, ಶುಭ್ಮನ್.

0: ನಾಯಕ ಕನ್ನಡಿಗ ಕೆಎಲ್ ರಾಹುಲ್ ಉಪನಾಯಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ತಮ್ಮ ನಿವಾಸದಲ್ಲಿ ನಿನ್ನೆ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಎರಡನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಹಣಕಾಸು ಮತ್ತು ಆರ್ಥಿಕತೆ, ವಾಣಿಜ್ಯ ಮತ್ತು ಕೈಗಾರಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಭವಿಷ್ಯದ ಕಾರ್ಯಸೂಚಿಯನ್ನು ಅವರು ಪರಿಶೀಲಿಸಿದರು. ವಿಕಸಿತ ಭಾರತದ ಗುರಿಗಳತ್ತ ಪ್ರಗತಿಯನ್ನು ವೇಗಗೊಳಿಸುವಂತೆ ಅವರು ನಿರ್ದೇಶನ ನೀಡಿದರು. ಅಧಿಕಾರಿಗಳು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಇಲಾಖೆಗಳು ನಿಕಟ ಸಮನ್ವಯತೆ ಕಾಯ್ದುಕೊಂಡು ಸಮಗ್ರ ಫಲಿತಾಂಶ ನೀಡಬೇಕು. ದೇಶದ ಜನತೆ ಪ್ರತಿಯೊಂದು ನಿರ್ಧಾರ ಮತ್ತು ನೀತಿಯ ಕೇಂದ್ರ ಬಿಂದುವಾಗಿರಬೇಕು. ಭಾರತ ಮೂಲಸೌಕರ್ಯದಲ್ಲಿ ಗಮನಾರ್ಹ ಹೂಡಿಕೆಗಳನ್ನು ಮಾಡುತ್ತಿರುವಾಗ ಸ್ಥಳೀಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ಣಾಯಕ ವಲಯಗಳಲ್ಲಿ ದೇಶೀಯ ಸಾಮರ್ಥ್ಯಗಳನ್ನು ನಿರ್ಮಿಸಲು ಸಮಾನ ಆದ್ಯತೆ ನೀಡಬೇಕು ಎಂದು ಪ್ರಧಾನಿ ಒತ್ತಿ ಹೇಳಿದರು. ಇಂಧನ ಭದ್ರತೆಯು ರಾಷ್ಟ್ರೀಯ ಭದ್ರತೆಯಾಗಿದೆ. ಆರ್ಥಿಕ ಸ್ಥಿರತೆಯು ನಾಗರಿಕರ ಕಲ್ಯಾಣದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ನಾವೀನ್ಯತೆ, ವೈವಿಧ್ಯತೆ ಮತ್ತು ವೇಗವರ್ಧಿತ ಸಾಮರ್ಥ್ಯ ಸೃಷ್ಟಿಯ ಮೂಲಕ ಇಂಧನ ವಲಯದಲ್ಲಿ ಸ್ವಾವಲಂಬನೆಗೆ ಒತ್ತು ನೀಡಬೇಕು. ಸೈಬರ್ ಬೆದರಿಕೆಗಳ ವಿರುದ್ಧ ನಿರಂತರ ಜಾಗರೂಕತೆ ಇರಬೇಕು. ಸೈಬರ್ ಭದ್ರತಾ ಪರಿಸರ ವ್ಯವಸ್ಥೆಯಲ್ಲಿ ಯುವ ನಾವೀನ್ಯಕಾರರು ಮತ್ತು ಉದ್ಯಮಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು. ಇದು ರಾಷ್ಟ್ರವ್ಯಾಪಿ ಆಂದೋಲನವಾಗಿ ವಿಕಸನಗೊಳ್ಳಬೇಕು ಎಂದು ಹೇಳಿದರು. ಬೆಳವಣಿಗೆಯಾಗುತ್ತಿರುವ ಕೈಗಾರಿಕಾ ವಲಯಗಳಿಗೆ ಕೌಶಲ್ಯ ಶಕ್ತಿಯ ಕಾರ್ಯಪಡೆಯನ್ನು ಸಜ್ಜುಗೊಳಿಸಲು ಉದ್ಯಮದ ಸಹಭಾಗಿತ್ವದಲ್ಲಿ ಹೊಸ ಶೈಕ್ಷಣಿಕ ಕೋರ್ಸ್ಗಳನ್ನು ಯೋಜಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 4 ವರ್ಷಗಳ ಆಡಳಿತಾವಧಿ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಅವರ ಸಾಧನೆಯ 4 ಪುಸ್ತಕಗಳನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ರಾಷ್ಟ್ರಪತಿ ಹುದ್ದೆಯು ತಮಗೆ ಗೌರವಕ್ಕಿಂತ ಹೆಚ್ಚಾಗಿ ಒಂದು ಆಳವಾದ ಜವಾಬ್ದಾರಿಯಾಗಿದೆ. ರಾಷ್ಟ್ರಪತಿ ಭವನಕ್ಕೆ ರಾಷ್ಟ್ರಪತಿಗಳಾಗಿ ಬರುವವರು ಕೆಲವೇ ವರ್ಷಗಳ ಅತಿಥಿಗಳು ಮಾತ್ರ. ಆದರೆ ರಾಷ್ಟ್ರಪತಿ ಭವನವು ರಾಷ್ಟ್ರದ ಭವನ ಆಗಬೇಕು. ಇದು ಎಲ್ಲ ವರ್ಗದ ಸಮಸ್ಯೆಗಳನ್ನು ಕೇಳುವ ಮನೆಯಾಗಬೇಕು, ಸಂಸ್ಕೃತಿಯನ್ನು ಉಳಿಸುವ ಕೇಂದ್ರವಾಗಬೇಕು ಎನ್ನುವ ಕಾರಣದಿಂದ ಈ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವುದಾಗಿ ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗುವ ಜೊತೆಗೆ ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವು ಬುಡಕಟ್ಟು ಸಮುದಾಯವನ್ನು ಮುಖ್ಯ ವಾಹಿನಿಗೆ ತರಲು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಅಭಿವೃದ್ಧಿಯ ಮುಖ್ಯ ವಾಹಿನಿಯ ಭಾಗವಾಗುವುದರ ಜೊತೆಗೆ ಬುಡಕಟ್ಟು ಸಮುದಾಯದವರು ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಾಧನೆಗಳನ್ನು ಬಣ್ಣಿಸಿದರು. ಕಳೆದ 3 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ನಿಧಿ ಮತ್ತು ರಾಜ್ಯ ವಿಪತ್ತು ನಿಧಿಯಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 75,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಬಿಡುಗಡೆ ಮಾಡಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಗೆ ತಿಳಿಸಿದರು. ಲಿಖಿತ ಉತ್ತರ ನೀಡಿರುವ ಅವರು, ರಾಜ್ಯ ಸರ್ಕಾರಗಳು ನೈಸರ್ಗಿಕ ವಿಪತ್ತುಗಳ ಹಿನ್ನೆಲೆಯಲ್ಲಿ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತವೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಪ್ರಯತ್ನಗಳಿಗೆ ಪೂರಕವಾಗಿದೆ, ಅಗತ್ಯವಾದ ಜಾರಿ ಮತ್ತು ಆರ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ತೀವ್ರ ಸ್ವರೂಪದ ವಿಪತ್ತು ಸಂಭವಿಸಿದಲ್ಲಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಹೆಚ್ಚುವರಿ ಹಣಕಾಸಿನ ನೆರವು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಕರಾವಳಿ ಕಾವಲು ಪಡೆ ತನ್ನ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ 2 ಮಹತ್ವದ ನೀತಿ ಸುಧಾರಣೆಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಅನಾವರಣಗೊಳಿಸಿದರು. ಬಳಿಕ ರಾಜನಾಥ್ ಸಿಂಗ್ ಮಾತನಾಡಿ, ಅಧಿಕಾರಿಗಳ ಸೇರ್ಪಡೆ ಮತ್ತು ಸೇವಾ ಪರಿಸ್ಥಿತಿಗಳಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುವ ಗುರಿಯನ್ನು ಈ ನೀತಿ ಸುಧಾರಣೆಗಳು ಹೊಂದಿವೆ. ಕರ್ತವ್ಯದಲ್ಲಿರುವಾಗ ಕಡಲಲ್ಲಿ ಕಾಣೆಯಾದವರ ಕುಟುಂಬಗಳಿಗೆ ಪರಿಹಾರ ನೀಡುವ ಆಡಳಿತಾತ್ಮಕ ಕಾರ್ಯವಿಧಾನಗಳನ್ನು ಸಹ ಇದು ಸುಗಮಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನಮಂಡಲ ಅಧಿವೇಶನ ಆಗಸ್ಟ್ 13 ರಿಂದ 27 ರವರೆಗೆ ನಡೆಯಲಿದೆ. ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ ಒಟ್ಟು 10 ದಿನಗಳ ಕಾಲ ಕಲಾಪ ನಡೆಯಲಿದೆ ಎಂದು ವಿಧಾನಸಭಾ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. 16ನೇ ವಿಧಾನಸಭೆಯ 10ನೇ ಅಧಿವೇಶನ ಆಗಸ್ಟ್ 13 ರಂದು ಬೆಳಗ್ಗೆ 11 ಗಂಟೆಗೆ ನಡೆಸಲು ರಾಜ್ಯಪಾಲರು ಸಮ್ಮತಿ ನೀಡಿದ್ದಾರೆ. ಇಂದು ವ್ಯಾಸ ಪೂರ್ಣಿಮೆ ತನ್ನಿಮಿತ್ತ ಗುರುಪೂರ್ಣಿಮೆಯನ್ನು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರು ಪೌರ್ಣಿಮೆ ಆಚರಿಸುವ ಮೂಲಕ ಗುರುರೂಪಿ ಶಿಕ್ಷಕರು ಹಾಗೂ ಶ್ರೀರಾಮನನ್ನು ಆಚಾರ್ಯ ಪುರುಷನಾಗಿ ಪೂಜಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪಡೆಗಳು ನಿನ್ನೆ ರಾತ್ರಿ ಹಲವಾರು ಖಂಡಾಂತರ ಕ್ಷಿಪಣಿಗಳನ್ನು ಹಾರಿಸಿ ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ನೆಲೆಗೊಂಡಿರುವ ಅಮೆರಿಕ ಪಡೆಗಳ ಮೇಲೆ ಆಶ್ಚರ್ಯಕರ ದಾಳಿ ನಡೆಸಿವೆ ಎಂದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಎಲ್ಲಾ ಇರಾನಿನ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ತಡೆ ಹಿಡಿಯಲಾಗಿದೆ ಮತ್ತು ಅಮೆರಿಕ ಪಡೆಗಳು ಜಾಗರೂಕವಾಗಿವೆ ಮತ್ತು ಹೆಚ್ಚಿನ ಸನ್ನದ್ಧ ಸ್ಥಿತಿಯಲ್ಲಿವೆ. ಕಳೆದ 72 ಗಂಟೆಗಳಲ್ಲಿ 30 ಹೆಚ್ಚು ಡ್ರೋನ್ ದಾಳಿಗಳನ್ನು ಮಾಡಲಾಗಿದೆ ಎಂದು ಅಮೆರಿಕ ಹೇಳಿಕೊಂಡಿದೆ. 10 ಮತ್ತು 20 ರೂಪಾಯಿಗಳ ಪಾಲಿಮರ್ ನೋಟುಗಳನ್ನು ಪರಿಚಯಿಸುವ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರ ನೀಡಿರುವ ಅವರು, ಸದ್ಯ ಪ್ರಯೋಗಾರ್ಥವಾಗಿ 10 ಮತ್ತು 20 ರೂಪಾಯಿ ಮುಖಬೆಲೆಯ 100 ಶತಕೋಟಿ ಸಂಖ್ಯೆಯ ನೋಟುಗಳ ಮುದ್ರಣಕ್ಕೆ ಅನುಮತಿ ನೀಡಲಾಗಿದೆ. ನಂತರ ಈ 2 ಮುಖಬೆಲೆಯ ಪಾಲಿಮರ್ ನೋಟುಗಳನ್ನು ನಿಯಮಿತವಾಗಿ ವಿತರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಅಧ್ಯಯನಗಳ ಪ್ರಕಾರ ಪಾಲಿಮರ್ ನೋಟುಗಳ ಜೀವಿತಾವಧಿಯು ಕಾಗದದ ನೋಟುಗಳಿಗಿಂತ ಹೆಚ್ಚಾಗಿದೆ. ಪಾಲಿಮರ್ ನೋಟುಗಳ ಪರಿಚಯವು ಪ್ರಸ್ತುತ ಪ್ರಾಥಮಿಕ ಹಂತದಲ್ಲಿದೆ ಮತ್ತು ಈ ನೋಟುಗಳನ್ನು ನಿಯಮಿತವಾಗಿ ವಿತರಿಸಿದ ನಂತರವೇ ಡಿಜಿಟಲ್ ಪಾವತಿಗಳ ಮೇಲಿನ ಪರಿಣಾಮವನ್ನು ಖಚಿತಪಡಿಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ವಲಯದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಲಿ ಏಷ್ಯನ್ ಚಾಂಪಿಯನ್ ಸ್ಕಾಟ್ಸ್ ಟೌನ್ ಕ್ರೀಡಾಂಗಣದಲ್ಲಿ 27:49.78 ಗುರಿ ತಲುಪಿ ಆಸ್ಟ್ರೇಲಿಯಾದ ಕೈ ರಾಬಿನ್ಸನ್ ಅವರನ್ನು ಹಿಂಬಾಲಿಸಿದರು. ಹರ್ಜಿಂದರ್ ಕೌರ್ ಮಹಿಳೆಯರ 69 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. 29 ವರ್ಷದ ಕೌರ್ ಒಟ್ಟು 8 ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ 227 kg ಭಾರ ಎತ್ತುವ ಮೂಲಕ ಭಾರತಕ್ಕೆ 7ನೇ ಪದಕವನ್ನು ತಂದುಕೊಟ್ಟಿದ್ದಾರೆ. 2022 ಬರ್ಮಿಂಗ್ಹ್ಯಾಂನಲ್ಲಿ ಕಂಚು ಗೆದ್ದಿದ್ದ ಹರ್ಜಿಂದರ್ ಸತತ 2ನೇ CWG ಪದಕ ಇದಾಗಿದೆ. ಏತನ್ಮಧ್ಯೆ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ಗ್ಲಾಸ್ಗೋ ಕ್ರೀಡಾಕೂಟದಲ್ಲಿ ಭಾರತ 2 ಚಿನ್ನ, 7 ಬೆಳ್ಳಿ ಮತ್ತು 3 ಕಂಚು ಸೇರಿದಂತೆ ಒಟ್ಟು 12 ಪದಕಗಳನ್ನು ಗಳಿಸಿದೆ. ಮುಂದಿನ ತಿಂಗಳು 15 ಆರಂಭವಾಗಲಿರುವ ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ನಿನ್ನೆ 15 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಶುಭ್ಮನ್ ಗಿಲ್ ನಾಯಕತ್ವದ ತಂಡದಲ್ಲಿ ಕನ್ನಡಿಗ KL ರಾಹುಲ್ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಸರಣಿಯ ಮೊದಲ ಟೆಸ್ಟ್ ಪಂದ್ಯ August 15 ಗಾಲೆಯಲ್ಲಿ ಆರಂಭವಾಗಲಿದ್ದು ನಂತರ 2ನೇ ಮತ್ತು ಕೊನೆಯ ಟೆಸ್ಟ್ August 23 ಕೊಲಂಬೋದಲ್ಲಿ ನಡೆಯಲಿದೆ. ಪ್ರಸ್ತುತ WTC ಅಂಕಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದ್ದರೆ ಶ್ರೀಲಂಕಾ 6ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮೊದಲ 2 ಸ್ಥಾನಗಳನ್ನು ಪಡೆದುಕೊಂಡಿವೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂಬ 3 ಹೊಸ ಕ್ರಿಮಿನಲ್ ಕಾನೂನುಗಳು ನಾಗರಿಕ ಕೇಂದ್ರಿತ, ಹೆಚ್ಚು ಸುಲಭವಾಗಿ ಪ್ರವೇಶಿಸಬಹುದಾದ ಮತ್ತು ಪರಿಣಾಮಕಾರಿ ನ್ಯಾಯ ವ್ಯವಸ್ಥೆಯನ್ನು ಒದಗಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಲೋಕಸಭೆಗೆ ನಿನ್ನೆ ತಿಳಿಸಿದ್ದಾರೆ. ಲಿಖಿತ ಉತ್ತರ ನೀಡಿರುವ ಅವರು, ಹೊಸ ಕಾನೂನುಗಳಲ್ಲಿ ಮಾಡಲಾದ ಪ್ರಮುಖ ನಿಬಂಧನೆಗಳು ಶಿಕ್ಷೆಗಿಂತ ನ್ಯಾಯದ ಮೇಲೆ ಕೇಂದ್ರೀಕರಿಸುತ್ತವೆ. ಭಾರತೀಯ ನ್ಯಾಯ ಸಂಹಿತೆ 2023 ಅಪ್ರಾಪ್ತ ವಯಸ್ಕರ ಮೇಲಿನ ಅತ್ಯಾಚಾರದ ಅಪರಾಧಕ್ಕೆ ಮರಣದಂಡನೆಯವರೆಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗಿದೆ. ಅಪ್ರಾಪ್ತ ವಯಸ್ಕರ ಮೇಲಿನ ಸಾಮೂಹಿಕ ಅತ್ಯಾಚಾರದ ಅಪರಾಧಕ್ಕೆ ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸಬಹುದು ಎಂದು ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ಬೆದರಿಕೆಗಳ ಬಗ್ಗೆ ನಿರಂತರ ಜಾಗರೂಕತೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನ ರಾಷ್ಟ್ರದ ಭವನವಾಗಬೇಕು, ಎಲ್ಲ ವರ್ಗದ ಸಮಸ್ಯೆಗಳಿಗೆ ಕಿವಿಯಾಗಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 3 ವರ್ಷಗಳಲ್ಲಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 75,000 ಕೋಟಿ ರೂಪಾಯಿ ಬಿಡುಗಡೆ, ಕೇಂದ್ರ ಸಚಿವ ನಿತ್ಯಾನಂದ ರೈ. ಕಾಮನ್ವೆಲ್ತ್ ಕ್ರೀಡಾಕೂಟ, ಗುಲ್ವೀರ್ ಸಿಂಗ್ ಹಾಗೂ ಹರ್ಜಿಂದರ್ ಕೌರ್ಗೆ ಬೆಳ್ಳಿ. ಹಾಗೂ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ. ಶುಭ್ಮನ್ ಗಿಲ್ ನಾಯಕ, ಕನ್ನಡಿಗ KL ರಾಹುಲ್ ಉಪನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಕೇಳಿ ಚಿತ್ರಗೀತೆಗಳನ್ನ.
2: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
3: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ

0: ಪ್ರವೇಶಾತಿ ಆರಂಭವಾಗಿದೆ. ಕೊನೆ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
0: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು.

ಅರ್ಮಾನ್ ಮಲಿಕ್ ಅವರದನ್ನು ಇಲ್ಲಿ ಕೇಳಿದ್ರಿ, ಮುಂಗಾರು ಮಳೆ 2 ಚಿತ್ರದ ಗೀತೆಯನ್ನು. ಈಗ ಕೇಳಿ ಯಶ್ ಜಾನಕಿ ಅವರ ಧ್ವನಿಯಲ್ಲಿ ಮಣ್ಣಿನ ಧ್ವನಿ ಚಿತ್ರದ ಗೀತೆಯನ್ನು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಜೈಪುರ ಕೇಂದ್ರ. ಸಮಯ 8 ಗಂಟೆ ಆಗುತ್ತಲಿದೆ. ಈ ನಂತರ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿರಿ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8:30. ಈಗ ಕೇಳಿ ಗುರು ಪೂರ್ಣಿಮೆಯ ಮಹತ್ವ. ಭಾಗವಹಿಸಿದವರು ಧ್ರುವ ಕುಲಕರ್ಣಿ.
1: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೇಳಿ ಗುರುಗಳ ಮಹತ್ವ ಹಾಗೂ ನಮ್ಮ ಜೀವನದಲ್ಲಿ ಸಾಧನೆಯ ಅವಶ್ಯಕತೆಯ ಬಗ್ಗೆ ಮಾತನಾಡುತ್ತಾರೆ ಶ್ರೀ ಧ್ರುವ ಕುಲಕರ್ಣಿ.
2: ನಮಸ್ಕಾರ ಎಲ್ಲ ಆತ್ಮೀಯ ಕೇಳುಗರಿಗೂ ಸ್ವಾಗತ. ನಾನು ಧ್ರುವ ಕುಲಕರ್ಣಿ, ಸನಾತನ ಸಂಸ್ಥೆಯ ಸಾಧಕ. ಇಂದಿನ ವಿಶೇಷ ಪ್ರವಚನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಗುರುಗಳ ಮಹತ್ವ ಹಾಗೂ ನಮ್ಮ ಜೀವನದಲ್ಲಿ ಸಾಧನೆಯ ಅವಶ್ಯಕತೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ಸರ್ವ ವಿಘ್ನಗಳನ್ನು ನಿವಾರಿಸುವ ವಿಘ್ನಹರ್ತ ಬುದ್ಧಿದಾತ ಶ್ರೀ ಗಣೇಶನ ಶ್ಲೋಕದೊಂದಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.

ಅದರೊಂದಿಗೆ ನಮ್ಮ ಸ್ಥಾನದೇವತೆ, ಗ್ರಾಮದೇವತೆ ಮತ್ತು ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಸಚ್ಚಿದಾನಂದ ಪರಬ್ರಹ್ಮ ಪರಮಪೂಜ್ಯ ಡಾಕ್ಟರ್ ಜಯಂತ್ ಅಠವಲೆಯವರ ಚರಣಗಳಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ವಿಷಯವನ್ನು ಪ್ರಾರಂಭಿಸೋಣ. ಗೆಳೆಯರೇ, ಸನಾತನ ಸಂಸ್ಥೆಯ ಮುಖ್ಯ ಉದ್ದೇಶವೆಂದರೆ ಜಿಜ್ಞಾಸುಗಳಿಗೆ ಆಧ್ಯಾತ್ಮವನ್ನು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಪರಿಚಯಿಸುವುದು ಮತ್ತು ಸಾಧಕರಿಗೆ ಈಶ್ವರ ಪ್ರಾಪ್ತಿಯ ಮಾರ್ಗವನ್ನು ತೋರಿಸುವುದು. ಸಾಧನೆಯನ್ನು ಮಾಡುವ ಪ್ರತಿಯೊಬ್ಬರಿಗೂ ಗುರುಪೂರ್ಣಿಮೆ ಅತ್ಯಂತ ಮಹತ್ವದ ದಿನ. ಮೋಹಮಾಯೆಯ ಭ್ರಮೆಯ ಜಾಲದಿಂದ ನಮ್ಮನ್ನು ಪಾರು ಮಾಡಿ ಚಿರಂತನ ಆನಂದದ ಹಾದಿ ತೋರಿಸುವುದೇ ಶ್ರೀ ಗುರುತತ್ವ. ಈ ವರ್ಷ ಜುಲೈ 29ರಂದು ಗುರುಪೂರ್ಣಿಮೆ ಬಂದಿದೆ. ಗುರು ಮತ್ತು ಈಶ್ವರನಲ್ಲಿ ವ್ಯತ್ಯಾಸವಿಲ್ಲ. ಗುರು ಎಂದರೆ ಭಗವಂತನ ಸಗುಣ ಸಾಕಾರ ರೂಪ. ಆದರೆ ಗುರು ಎಂದರೆ ನಿಜವಾದ ಅರ್ಥವೇನು? ಬನ್ನಿ ತಿಳಿದುಕೊಳ್ಳೋಣ. ಗು ಎಂದರೆ ಅಜ್ಞಾನವೆಂಬ ಅಂಧಕಾರ, ರು ಎಂದರೆ ಅದನ್ನು ನಾಶ ಮಾಡುವ ಜ್ಞಾನವೆಂಬ ತೇಜಸ್ಸು. ಅಜ್ಞಾನವನ್ನು ಓಡಿಸಿ ಆಧ್ಯಾತ್ಮಿಕ ಉನ್ನತಿಯನ್ನು ಕೊಡುವವರೇ ಗುರುಗಳು. ನಾವು ದೈನಂದಿನ ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಮಾರ್ಗದರ್ಶನ ಪಡೆಯುತ್ತಿರುತ್ತೇವೆ. ಹೊಸ ಹಾದಿ ಸಿಗದಿದ್ದಾಗ ದಾರಿಹೋಕರ ಬಳಿ ಕೇಳುತ್ತೇವೆ, ಹುಷಾರಿಲ್ಲದಿದ್ದಾಗ ಡಾಕ್ಟರ್ ಬಳಿ ಹೋಗುತ್ತೇವೆ. ಹೀಗಿರುವಾಗ ನಮ್ಮನ್ನು ಜನ್ಮ ಮತ್ತು ಮೃತ್ಯುವಿನ ಚಕ್ರದಿಂದ ಬಿಡುಗಡೆಗೊಳಿಸುವ ಸದ್ಗುರುಗಳ ಮಹತ್ವ ಇನ್ನೆಷ್ಟಿರಲಿಕ್ಕಿಲ್ಲ. ಗುರುಗಳು ಒಬ್ಬ ಶಿಲ್ಪಿಯಂತೆ, ಶಿಲೆಯಲ್ಲಿರುವ ಅನಗತ್ಯ ಭಾಗಗಳನ್ನು ಕೆತ್ತಿ ಸುಂದರ ಮೂರ್ತಿ ಮಾಡುವಂತೆ ಗುರುಗಳು ನಮ್ಮಲ್ಲಿರುವ ದೋಷ, ಅಹಂ ಮತ್ತು ಮಾಯ ಆವರಣವನ್ನು ತೊಲಗಿಸಿ ಒಳಗಿನ ಈಶ್ವರೀ ತತ್ವವನ್ನು ಜಾಗೃತಗೊಳಿಸುತ್ತಾರೆ. ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬೀಳುತ್ತದೆ. ಗ್ರಂಥಗಳು ಮತ್ತು ಪುಸ್ತಕಗಳು ಇರುವಾಗ ನಮಗೆ ಗುರುಗಳ ಅವಶ್ಯಕತೆ ಏನಿದೆ? ಸ್ನೇಹಿತರೆ, ಶಸ್ತ್ರಚಿಕಿತ್ಸೆ ಅಂದರೆ ಆಪರೇಷನ್ ಕುರಿತು ಎಷ್ಟೇ ಪುಸ್ತಕ ಓದಿದರೂ ಒಬ್ಬ ತಜ್ಞ ವೈದ್ಯರ ಮಾರ್ಗದರ್ಶನವಿಲ್ಲದೆ ಆಪರೇಷನ್ ಮಾಡಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಕೇವಲ ಪುಸ್ತಕ ಓದಿ ಈಶ್ವರ ಪ್ರಾಪ್ತಿ ಮಾಡಿಕೊಳ್ಳುವುದು ಕಷ್ಟ. ಗುರುಗಳ ಸಂಕಲ್ಪ ಮತ್ತು ಪ್ರತ್ಯಕ್ಷ ಮಾರ್ಗದರ್ಶನದಿಂದ ಮಾತ್ರವೇ ಸಾಧಕನ ನಿಜವಾದ ಆಧ್ಯಾತ್ಮಿಕ ಪ್ರಗತಿಯಾಗುತ್ತದೆ. ಗುರುಪೂರ್ಣಿಮೆಯ ನಿಮಿತ್ತ ನಾವು ತಿಳಿದುಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ವಿಷಯವೆಂದರೆ ತ್ಯಾಗ. ತ್ಯಾಗ ಎಂದರೆ ಕೇವಲ ವಸ್ತುಗಳನ್ನು ಬಿಡುವುದಲ್ಲ, ವಸ್ತುಗಳ ಮೇಲಿನ ಆಸಕ್ತಿಯನ್ನು ತೊರೆಯುವುದು. ತನುವಿನ ತ್ಯಾಗ, ಧರ್ಮಪ್ರಸಾರ ಅಥವಾ ಗುರುಗಳ ಆಶ್ರಮ ಸೇವೆಯಲ್ಲಿ ಶರೀರವನ್ನು ತೊಡಗಿಸುವುದು. ಮನಸ್ಸಿನ ತ್ಯಾಗ, ಟಿವಿ ಅಥವಾ ಸಿನಿಮಾ ನೋಡುವ ಬದಲು ನಾಮಸ್ಮರಣೆ ಮತ್ತು ಸತ್ಸೇವೆಯ ಸಮಯ ನೀಡುವುದು. ಧನದ ತ್ಯಾಗ, ಸತ್ಪಾತ್ರರಿಗೆ ಅಂದರೆ ರಾಷ್ಟ್ರ ಮತ್ತು ಧರ್ಮದ ಕಾರ್ಯದಲ್ಲಿ ನಿರತರಾಗಿರುವ ಸಂಸ್ಥೆಗಳಿಗೆ ಯಥಾಶಕ್ತಿ ಅರ್ಪಣೆ ಮಾಡುವುದು. ಗುರುಪೂರ್ಣಿಮೆಯಂದು ಗುರುತತ್ವವು 1000 ಪಟ್ಟು ಹೆಚ್ಚು ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ಮಾಡುವ ಸೇವೆ ಮತ್ತು ತ್ಯಾಗದ ಲಾಭವು ಸಹ ನಮಗೆ 1000 ಪಟ್ಟು ಹೆಚ್ಚಿರುತ್ತದೆ. ಇಂದಿನ ಜಾಗತಿಕ ಸ್ಥಿತಿಯನ್ನು ನೋಡಿದರೆ ಯುದ್ಧದ ಭಯ ಮತ್ತು ಭೀಕರ ಆಪತ್ಕಾಲದ ಸೂಚನೆಗಳು ಕಂಡುಬರುತ್ತವೆ. ಇಂತಹ ಕಠಿಣ ಸಮಯದಲ್ಲಿ ನಮ್ಮನ್ನು ರಕ್ಷಿಸುವುದು ನಾವು ಮಾಡುವ ಸಾಧನೆಯ ಬಲ ಮಾತ್ರ. ಪುರಾಣದಲ್ಲಿ ಭಕ್ತ ಪ್ರಹ್ಲಾದನ ಕಥೆ ನಮಗೆ ತಿಳಿದಿದೆ. ಹಿರಣ್ಯಕಶಿಪು ಎಷ್ಟೇ ಯಾತನೆ ನೀಡಿದರೂ ಪ್ರಹ್ಲಾದನು ನಿರಂತರ ಶ್ರೀ ವಿಷ್ಣುವಿನ ನಾಮಜಪ ಮಾಡುತ್ತಿದ್ದರಿಂದ ಭಗವಂತ ನರಸಿಂಹಾವತಾರ ತಾಳಿ ಅವನನ್ನು ರಕ್ಷಿಸಿದನು. ಸಾಧನೆ ಎಂಬ ಕೋಲನ್ನು ಹಿಡಿದುಕೊಂಡರೆ ಆಪತ್ಕಾಲವೆಂಬ ಬೀಸುವ ಕಲ್ಲಿನಲ್ಲಿ ನಾವು ಪುಡಿಯಾಗದೆ ಸುರಕ್ಷಿತವಾಗಿ ಉಳಿಯಬಹುದು. ಬನ್ನಿ ಗೆಳೆಯರೇ, ಈ ಗುರುಪೂರ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಆಧ್ಯಾತ್ಮಕ್ಕೆ ಮಹತ್ವ ನೀಡೋಣ. ಗುರುಗಳ ಕೃಪೆಗೆ ಪಾತ್ರರಾಗಲು ಶ್ರದ್ಧೆಯಿಂದ ಸಾಧನೆ ಮಾಡೋಣ. ತಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಮಹೋತ್ಸವದ ಆತ್ಮೀಯ ಆಮಂತ್ರಣ. ಬುಧವಾರ ಆಷಾಢ ಹುಣ್ಣಿಮೆ, ಕಲಿಯುಗ ವರ್ಷ 5128, 29 ಜುಲೈ 2026 ಗುರುಪೂರ್ಣಿಮೆ ಇದೆ. ರಾಷ್ಟ್ರ ಮತ್ತು ಧರ್ಮವು ಸಂಕಟದಲ್ಲಿರುವಾಗ ಗುರುಶಿಷ್ಯ ಪರಂಪರೆಯೇ ಎಲ್ಲರನ್ನೂ ರಕ್ಷಿಸಿದೆ. ಇಂತಹ ಮಹಾನ್ ಗುರುಪರಂಪರೆಯ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸುವ ಈ ಮಹೋತ್ಸವಕ್ಕೆ ತಾವು ಸಹಕುಟುಂಬ ಸಮೇತರಾಗಿ ಅವಶ್ಯವಾಗಿ ಉಪಸ್ಥಿತರಿರಬೇಕಾಗಿ ಪ್ರಾರ್ಥನೆ. ಸ್ಥಳ: ಸಂಗನಬಸವ ಮಂಗಲ ಕಾರ್ಯಾಲಯ, ಲಿಂಗದಗುಡಿ ರೋಡ್ ಹತ್ತಿರ, ವಿಜಯಪುರ. ಸಾಯಂಕಾಲ ಸಮಯ 5 ಗಂಟೆಗೆ. ಇನ್ನೊಮ್ಮೆ ಸ್ಥಳ ಹೇಳ್ತೀನಿ: ಸಂಗನಬಸವ ಮಂಗಲ ಕಾರ್ಯಾಲಯ, ಲಿಂಗದಗುಡಿ ರೋಡ್ ಹತ್ತಿರ, ವಿಜಯಪುರ. ಸಾಯಂಕಾಲ 5 ಗಂಟೆಗೆ. 29 ಜುಲೈ 2026 ಬುಧವಾರ ಆಷಾಢ ಹುಣ್ಣಿಮೆ. ಈ ಕಾರ್ಯಕ್ರಮ

0: ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಕಾರ್ಯಕ್ರಮದ ಸ್ವರೂಪ ಹೀಗಿದೆ: ಮಹರ್ಷಿ ವ್ಯಾಸರ ಮತ್ತು ಗುರುಗಳ ಭಾವಚಿತ್ರದ ಪೂಜೆ, ಸಂತರ ಸಂದೇಶ ಮತ್ತು ಧರ್ಮಸೇವಕರ ಅನುಭವ ಕಥನ, ರಾಮರಾಜ್ಯ ಸ್ಥಾಪನೆಯ ಸಂಕಲ್ಪ ಮತ್ತು ನಾಮಜಪ, ರಾಷ್ಟ್ರಭಕ್ತ ಹಾಗೂ ಗಣ್ಯರ ಮಾರ್ಗದರ್ಶನ, ಸ್ವರಕ್ಷಣೆಯ ಸುಲಭ ವಿಧಾನಗಳ ಪ್ರಾತ್ಯಕ್ಷಿಕೆಗಳು, ಕಿರುಚಿತ್ರ ಸಮಿತಿಯ ಪ್ರೇರಣಾಸ್ಥಾನ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ್ ಅಠವಲೆಯವರ ಕಾರ್ಯ ವ್ಯಾಖ್ಯಾನ, ರಾಮರಾಜ್ಯ ಸ್ಥಾಪನೆಯ ದಿಶೆ, ಗುರುತತ್ವಕ್ಕೆ ಅಪೇಕ್ಷಿತವಾಗಿರುವ ರಾಷ್ಟ್ರ ಕಾರ್ಯದಲ್ಲಿ ನಿಮ್ಮ ಉಪಸ್ಥಿತಿಯೇ ಸಹಭಾಗ. ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಗುರುಗಳ ಮಹತ್ವ ಹಾಗೂ ನಮ್ಮ ಜೀವನದಲ್ಲಿ ಸಾಧನೆಯ ಅವಶ್ಯಕತೆಯ ಬಗ್ಗೆ ಮಾತನಾಡಿದವರು ಶ್ರೀ ಧ್ರುವ್ ಕುಲಕರ್ಣಿ.
2: ಸಂಕಲನ ಸವಿತಾ ದೇಶಮುಖ್.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

0: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏನ್ ದೋಸ್ತ, ಏನ್ ತೋಟದಾಗ ಅದಿ? ಏನ್ ಎಷ್ಟ್ ಊರಾಗ ಹುಡ್ಕಾಡ್ಲತ್ತಿನಲ್ಲಿ, ಮನ್ಯಾಗ ಹೇಳಿದ್ರು ಇಲ್ಲಿ ತೋಟದಾಗ ಅದ.
2: ಇಲ್ಲಿ ಪರಿಸರ ಚಲೋ ದೋಮರ, ಇಲ್ಲಿ ಊರಾಗ ಏನ ಎಲ್ಲ ಕೆಟ್ಟ ಅಲ್ಲೇ ಅದ. ನಮ್ದು ರೋಡಿಗೆ ಮನಿ ಐತಿ. ಪ್ರತಿ ಗಾಡಿ ಬೈಕ್ ಹೋದ್ರು ಸೌಂಡ್ ಬರ್ತೈತಿ, ಬಸ್ ಟ್ರ್ಯಾಕ್ ಬೇಗ ಟ್ರ್ಯಾಕ್ಟರ್ ಎಲ್ಲಾ ಗಾಡಿ ಹೋದ್ರು ಸೌಂಡ್ ಬರ್ತಾವಪ್ಪ. ನೋಡಿ ಎಷ್ಟು ಪ್ರಶಾಂತವಾಗಿ ವಾತಾವರಣ ಅದ. ಗಿಡ ಮರ ಮತ್ತೆ ಎಲ್ಲ ನೋಡು ಎಷ್ಟ್ ಚಂದ ಬೆಳದಾವ ಹಸಿರಿಂದ. ತೆಂಗಿನ ಗಿಡಗಳು ಅದಾವ ಬಾಜು,
1: ತೆಂಗಿನ ಗಿಡ ಅದಾವ.
2: ಗಿಡಗಳು ಚಲೋ ಇದ್ವು ಅಂದ್ರ ಅದ್ರಾಗ ಪಕ್ಷಿಗಳು ಕಲರ್ ಅವ ಇರ್ತದ.
1: ಕೆಲಸ ಎಷ್ಟ್ ಚಂದ, ನನಗೂ ಅನಿಸ್ತಿದೆ ಕೆಲಸ ಬಿಟ್ಟು ಬರಗಲ್ಲ, ಬರೋದನ್ನ ಸಂಜೆಗೆ ಆಗಿರ್ತೈತಿ.
2: ಇಲ್ಲ ನಾ ಹೊಲಕ್ ಬಂದ ಅಂದ್ರೆ ಹೊಳ್ಳಿ ಇಲ್ಲಿ ಮಧ್ಯಾಹ್ನ ಆಗೋದು, ಇಲ್ಲಿ ಗಿಡ ಅದ ತಮ್ಮ ನಾಳೆ ಬರ್ತೈತಿ, ರೆಸ್ಟ್ ಮಾಡಬಹುದು.
1: ಹೌದು, ಏನು ಪ್ರಕೃತಿ ದಿನ ಬೇರೆ ಕೇಳಿನ ಅಲ್ಲಿ ಏನೋ ಆಚರಣೆ ಮಾಡ್ಲಾತಿದ್ರು.
2: ಹೌದು ಹೌದು, ಇವತ್ತು ಸ್ಪೆಷಲ್ ಡೇ ಐತಿ ಗೊತ್ತಿಲ್ಲ ನಿನಗೆ? ವಿಶ್ವ ಪ್ರಕೃತಿ ದಿನ ಅಂದ್ರೆ ವರ್ಲ್ಡ್ ನೇಚರ್ ಡೇ ಇವತ್ತ.
1: ಏನ ವಿಶೇಷತೆ?
2: ಇನ್ನ ಅದು ನೈಸರ್ಗಿಕ ಸಂಪನ್ಮೂಲನ ರಕ್ಷಿಸೋದು ಎಲ್ಲಾರು ಜವಾಬ್ದಾರಿ ಐತಪ್ಪ. ಅದ ಇತ್ತಿತ್ತಲಾಗ ಗಿಡ ನೋಡೋದು, ಹಾಕೋದು, ಬೆಳೆಸೋದು,
1: ಹೌದು
2: ಅದನ್ನ ಮಾಡ್ಕೊಂಡ್ ಫೋಟೋ ಹೊಡ್ಕೊಂಡ್ ಮನೆಗೆ ಹೋಗೋದಲ್ಲ. ಪ್ರತಿನಿತ್ಯ ನಾವು ನಿಸರ್ಗವನ್ನ ಪ್ರೀತಿಸಬೇಕು, ಆರಾಧಿಸಬೇಕು,
1: ಆರಿಸ್ಬೇಕು, ಕಾಡು ಬೆಳೆಸಬೇಕು,
2: ನಾಡು
1: ಉಳಿಸ್ಬೇಕಂತಾರ. ಕಾಡು ಇದ್ರನೇ ನಾಡು ಉಳಿತೈತಿ.
2: ಹೌದ್ ಹೌದ್ ಹೌದ್.
1: ಅದು ಇತ್ತಿತ್ತಲಾಗ ನಮ್ ಭಾರತ ದೇಶದಾಗ ಕಾಡಿನ ಸಂಖ್ಯೆ ಬಾಳ ಕಡಿಮೆಪ್ಪ. ಎಲ್ಲಿ ಹೋದ್ರು ಮಂದಿ ಮಂದಿ ಶಾಂತ ಜಾ ಇರ್ಬೇಕಂದ್ರೆ ಜಾರಿ ಸಿಗಂಗೇ ಇಲ್ಲ ನೋಡಿ ಜಾಗ.
2: ಏನು ಅದಕ್ಕೆ ನಿಸರ್ಗದಾಗ ಭೂಮಿ ಗಾಳಿ ಬೆಳಕು ನೀರು ಇವು ಬಾಳ ಮುಖ್ಯ ನೋಡಪ್ಪ.
1: ಹೌದು,
2: ಜೀವನಕ್ಕೆ ಇವು ಬಾಳ ಅವಶ್ಯಕ. ಈಗ ನಾವು ಏನೇ ಎಷ್ಟ ಆಸ್ತಿ ಅಂತಸ್ತಿ ಏನ ಗಳಿಸಿದ್ರು ಸಹಿತ ತಿನ್ನಾಕ ಊಟ ಬೇಕು, ಮಲಗಾಕ ಮನಿ ಬೇಕು, ಕುಡಿಯಾಕ ನೀರ್ ಬೇಕು. ಯಾಕಂದ್ರೆ ಇದು ನಿಸರ್ಗದತ್ವವಾಗಿ ಬಂದಿದ್ದು ಭೂಮಿ. ನಮ್ಮ ನಿಮ್ಗ ಈಗ 50 ಕೆಜಿ ವರ್ಷದಲ್ಲಿ ಒಂದ್ 100 ಕೆಜಿ ವರ್ಷಿದ್ರಂದ್ರ ಸ್ವಲ್ಪ ನಮ್ ಭಾರ ಆಗಿಬಿಡ್ತದ. ಭೂಮಿ ತಾಯಿ ಎಷ್ಟಿದ್ರಿ? ಏನ
1: ನಿಸರ್ಗ ಸರಿ ಐತಂದ್ರ ಏನ್ ನಾವು ಸರಿ ಆಗಿರ್ತೀವಿ. ನಮ್ ಬದುಕಿದ್ದೆ ನಿಸರ್ಗ ಮೇಲೆ.
2: ಹೌದು ಹೌದು.
1: ಏನ್ ಮಳಿ ಗಾಳಿ ಇವೆಲ್ಲ ಚಂದ ಇದಾಗ್ಬೇಕಂದ್ರ ಮಳಿ ಸರಿ ಹೊತ್ತಾಗ್ಬೇಕಂದ್ರ ಕಾಳು ಇರ್ಬೇಕು,
2: ಕಾಳು
1: ನಾವು ಬೆಳೆಸ್ಬೇಕು. ಇಲ್ಲಾಂದ್ರ ಈಗ ಹೆಂಗಿಲ್ಲ, ಯಾವಾಗ ಗ್ಯಾರಂಟಿ ಇಲ್ಲ ಮಳಿ ಬಂದ್ರ ಹೂ ಅಂತ ಬರ್ತೈತಿ, ಇಲ್ಲ ಬರಂಗೇ ಇಲ್ಲ. ರೈತರಿಗೆ ಎಷ್ಟು ತೊಂದರೆ ಆಗ್ತೈತಿ.
2: ಹೌದು ಹೌದು. ಈಗ ನಾವು ಗಿಡ ಮರ ಬೆಳೆಸೋದ್ರಿಂದ ಮಳಿಗಾಳಿ ಅಂದ್ರೆ ಕಾಲಕ್ಕೆ
1: ತಕ್ಕಂಗೆ ಆಯಾ ಕಾಲಕ್ಕೆ ತಕ್ಕಂಗೆ ಆಗ್ತೀವಿ. ಬಿಸಿಲು ಮಳಿ ಎಲ್ಲ ಇತ್ತು ಅಂದ್ರೆ ಪ್ರಕೃತಿ ನಾವು ಎಲ್ಲ ಮನುಷ್ಯರ್ಗೆ ತೊಂದರೆ ಆಗಂಗಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಂಗಿಲ್ಲ. ಹಂಗಾಗಿ ಬೆಳೆಸಲೇಬೇಕು ಪ್ರಯತ್ನ ನಾವು. ಏನು ನಮ್ಮ ತೋಟದ ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಅದಕ್ಕೆಲ್ಲ ಗಿಡಗಳು ನೆಡ್ಕೋತ ಹೋದ್ರ ತೀರಾ ಪ್ರಮಾಣದಲ್ಲ ಸ್ವಲ್ಪ ಅದು ಸ್ವಲ್ಪ ಹಸಿರು ಕಾಣಿಸ್ತೈತ.
2: ಸರ್ಕಾರದವರು 10 ಹಲವಾರು ಯೋಜನೆಗಳನ್ನು ಮಾಡ್ಯಾರ. ಮನೆಗೊಂದು ಮಗು, ಮಗುವಿಗೊಂದು ಮರ ಕಾರ್ಯಕ್ರಮಗಳು ಮಾಡ್ತಾರ. ಆಮೇಲೆ ಈ ಪ್ರತಿಯೊಬ್ಬರು ಅದು ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಐತೆ, ಅದಕ್ಕಾಗಿ ಸಂಬಂಧಪಟ್ಟ ಅಲ್ಲೆಲ್ಲ ಕೆಲವೊಂದು ಉಚಿತವಾಗಿ ಗಿಡ ಮರಗಳನ್ನು ಕೊಡ್ತಿರ್ತಾರೆ. ಹೊಲದ ಬದುಗಳಲ್ಲಾಗಲಿ ಮನೆ ಮುಂದೆ ಆಗಲಿ
1: ಜಾಗ
2: ಹಚ್ಚಿಕೊಂಡ್ರೆ ನಡೀತದ.
1: ಮತ್ತೆ ನಮ್ಗೆ ಉಪಯೋಗ ಇಲ್ಲ,
2: ನೆರಳು
1: ಸಿಗ್ತದ, ಹಂಪಲು ಸಿಗ್ತಾವ. ಇದು ಬೇಕಾದ್ರೆ ಅಲ್ಲೇ ಸ್ವಲ್ಪ ತೋಟ ಮಾಡ್ಕೋಬಹುದು, ಜಾಗ ಇತ್ತಂದ್ರೆ
2: ಕಾಯಿಪಲ್ಯ ಮಾಡ್ಕೊಳ್ಬಹುದು,
1: ನಾಯಿ ಬೆಳೆಸ್ಕೋಬಹುದು.
2: ಜಾಗ ಇತ್ತಂದ್ರೆ ಮನೆಯಾಗ
1: ಹೊರಗೆ ಯಾಕೆ ಕೆಮಿಕಲ್ ಹಾಕಿದ್ದು ತಿನ್ಬೇಕು, ರಾಸಾಯನಿಕ ಹಾಕಿದ ಪದಾರ್ಥ ತಗೋಬೇಕು. ಇಲ್ಲೇ ಸ್ವಲ್ಪ ಜಾಗ ಇತ್ತಂದ್ರೆ ಬೆಳೆಸ್ಕೋರಿ, ಹಂಗೆ ವೇಸ್ಟ್ ಮಾಡೋಕಿತ್ತ ಹಸಿರು ಇರಲಿ ಅನ್ನೋ ಉದ್ದೇಶ. ಬಹಳ ಚಂದ ಇರ್ತೈತೆ ಹಂಗೆ ಇತ್ತಂದ್ರೆ.
2: ಹೌದು ಹೌದು.
1: ಈ ಸಿಟಿಯಾಗ ಸ್ವಲ್ಪ ಜಾಗ ತೊಂದರೆ ಆಗ್ತಾವ, ಹಳ್ಳ್ಯಾಗ ಇದ್ದೇ ಇರ್ತಾವ.
2: ಹಳ್ಳ್ಯಾಗ ರಗಡ್ ಜಾಗ ಇರ್ತೈತಿ,
1: ಮೊದಲು ಹಿತ್ಲತ್ತ ಶಬ್ದ ಕೇಳ್ತಿದ್ವಿ. ಅದನ್ನು ಇಲ್ಲಿ

0: ಅನ್ನೋದು ಇಲ್ಲಿ 30-40 ಸೈಟ್ 20-30 ಸೈಟ್
1: ಹೌದು ಹೌದು.
0: ಇಂತನಾಗ ಈಗ ಹಳ್ಳಿಯಾಗ ಯಾವ ಮಟ್ಟಿಗೂ ಗುರುತಿಲ್ಲ ಏನು, ಅದು ಶಬ್ದ ಇರ್ಲಾರ್ದಂಗೆ ಆಯ್ತು. ಹಿತ್ತಲಂದ್ರೆ ಮನೆ ಹಿಂದಿನ ಭಾಗ, ಅಲ್ಲೆಲ್ಲ ಗಿಡಗಳು ಬೆಳೆದ್ಬಿಟ್ಟು
1: ಖಾಲಿ ಜಾಗ ಬಿಟ್ಟಿದ್ದು.
0: ಖಾಲಿ ಜಾಗದಾಗ ಅಲ್ಲೆಲ್ಲ ಬೆಳ್ಕೋತಿದ್ರು ಮಂದಿ ಮೊದಲ ಏನು. ಹಿಂಗಾಗಿ ಪ್ರಕೃತಿ ಉಳಿಸ್ಬೇಕಾದ್ರು ನಮ್ಮ ಕರ್ತವ್ಯ ನೋಡು ದೋಸ್ತ.
1: ಇಲ್ಲ, ಪ್ರಕೃತಿಯ ಸಂರಕ್ಷಣೆ ನಾವು ಮಾಡಿದ್ರೆ ನಮ್ಮನ್ನ ಪ್ರಕೃತಿ ಸಂರಕ್ಷಣೆ ಮಾಡ್ತದ.
0: ನಾವೇ ಹಾಳು ಮಾಡ್ತೀವಿ ಅದ್ರ ಮಾಡಿದ್ರೆ ಈಗ ಮಳೆನೇ ಬರಂಗಿಲ್ಲ, ಬರಗಾಲ ಬಿತ್ತದ್ರ ನಾವೇ ಓದಾಡುದಿಲ್ಲ, ನಾವೇ ಸಾಯ್ತೀವಿ. ಹಿಂಗಾಗಿ
1: ನೀರೆಷ್ಟು ಮುಖ್ಯ ನೋಡಿ, ಇಲ್ಲ ಕುಡಿಯಾಕ ಬೇಕು, ದಿನ ಬಳಕೆಗೆ ಬೇಕು, ಪ್ರಾಣಿ ಪಕ್ಷಿಗಳಿಗೆ ಬೇಕು.
0: ಹೌದು,
1: ನೀರು ಪ್ರತಿಯೊಂದಕ್ಕೂ ಬೇಕು.
0: ನೀರು ಗಾಳಿ
1: ಮಳೆ ಅಲ್ಲಿ ಅಂದ್ರ ಈಗ ನದಿ ಹಳ್ಳ ಕೊಳಗಳು ನೀರು ಸ್ಟಾಕ್ ಇರಂಗಿಲ್ಲ. ಹಿಂಗಾಗಿ ಮಳಿ ಕರೆಕ್ಟ್ ಪ್ರಮಾಣದಾಗ ಆಗಲಿಲ್ಲ ಅಂದ್ರೆ ಎಲ್ಲ ಕಡೆ ಕಡಿಮೆ ಪ್ರಮಾಣದಾಗ ನೀರು ಸಿಗ್ತದೆ.
0: ಸಿಗ್ತೈತಿ.
1: ಅದಕ್ಕೆ ನಾವು ನೀರನ್ನ ಹಿತವಾಗಿ ಮಿತವಾಗಿ ಬಳಸಬೇಕಾಗ್ತದೆ.
0: ಏನಿಲ್ಲ, ಅದು ಸರಿಯಾದ ಯೋಜನೆ ಬಿಡು.
1: ಇಲ್ಲಿ ಊಟನು ಚೆನ್ನಾಗತ್ತದ, ಕಡೆ ಬುತ್ತಿ ಕಟ್ಕೊಂಡ್ ಬಂದಿರ್ತೀವಿ ಎಲ್ಲರೂ ಮನೆಯವರು ಕೂಡಿ ಬುತ್ತಿ ತಗೊಂಡ್ಬಂದು ಇಲ್ಲೇ ಊಟ ಚಲೋತ್ತಿಗೆ ಮಾಡ್ತಿರ್ತೀವಿ. ಆಮೇಲೆ ಚರಗಾದು ಚೆಲ್ಲಾಗದು ಬಹಳ ಖುಷಿ.
0: ಸಂಕ್ರಾಂತಿ
1: ಟೈಮ್ದಾಗ ಚರಗ ಚೆಲ್ಬೇಕಂದ್ರೆ ಅವಾಗ ಒಂದೆಲ್ಲ ಇಲ್ಲೇ ಬಂದಿರ್ತೀವಿ ಫ್ಯಾಮಿಲಿ ಸಮೇತ. ಫುಲ್ ಖುಷಿ ಪಡ್ತಾರೆ ಮಕ್ಕಳದು, ಆಡಕದು ಎಲ್ಲ ಜಾಗ ಸಿಗ್ತದೆ.
0: ಬ್ಯಾಸರ
1: ಆಗಿರ್ತದ. ಇಲ್ಲಿ ವಾತಾವರಣ ಚಲೋ ಇರ್ತದ, ಏನಕ್ಕೆ ಯಾವ್ದು ಶಬ್ದ ಇರಂಗಿಲ್ಲ, ಏನು ಕಿರಿಕಿರಿ ಇಲ್ಲ.
0: ಇಲ್ಲ ಬಹಳ ಚಂದ ದೋಸ್ತ ನೋಡಿ, ಎಷ್ಟ್ ಚಂದ ಬೆಳೆಸಿತು. ಅಕ್ಕಿ ಕಲರ್ ಅವ ನೋಡು ಪಕ್ಷಿಗಳದು. ಇಲ್ಲ ಗಂಟಿ ನೆರಳ ಆ ಬಿಸಿಲಾಗ ಹೋಗಿ ಹೈರಾಣ ಆಯ್ತು. ನಾನು ಒಂದು 5 ನಿಮಿಷ
1: ಇಲ್ಲ ಎಳ್ನೀರ್ ಎಳ್ನೀರ್ ಕುಡಿನಂತ.
0: ಆಯ್ತು ಕೊಳಪ್ಪ, ಎಳ್ನೀರ್ ಬಿಸಿಲಾಗ ಸ್ವಲ್ಪ ತಳ್ಕೊಳಗಾಗಲ್ಲ, ಎಳ್ನೀರ್ ಸ್ವಲ್ಪ ತಂಪ. ಹೊರಗೆ ನಮ್ದು ಸಂದೈತಿ, ಒಂದ್ ಎಳ್ನೀರ್ ಕಳಿಸ್ಬಿಡು.
1: ಎಳ್ನೀರ್ ಈಗ ತಗಿಸ್ಕೊಟ್ಟು ಇಡ್ತೀನಿ, ಈಗ ಕುಡಿನಂತ. ಕುಡಿದು ಆಮೇಲೆ ಮತ್ತೆ ಊರ್ ಕಡೆ ಹೋಗೋಣ.
0: ನೋಡಿ ನೋಡಿ,
2: ಈಗ ಒಂದು ನೀತಿ ಕತೆ ಕೇಳೋಣ.

ಆತ್ಮೀಯ ಕೇಳುಗರೇ ನಮಸ್ಕಾರ. ಇಂದಿನ ನೀತಿ ಕಥೆಗೆ ಸ್ವಾಗತ. ಸುಂದರವಾದ ನದಿಯೊಂದು ತುಂಬಿ ಶಾಂತವಾಗಿ ಹರಿತಾ ಇತ್ತು. ಆ ನದಿಯ ದಡದಲ್ಲಿ ಇರುವೆಗಳು ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ವು. ಆ ಇರುವೆಗಳಲ್ಲೊಂದು ಪ್ರತಿದಿನದಂತೆ ಆಹಾರ ಹುಡುಕಲು ತನ್ನ ಗೂಡಿನಿಂದ ಹೊರ ಬಂದಿತು. ಅಂದು ಮಾತ್ರ ಜೋರಾಗಿ ಗಾಳಿ ಬೀಸಿತು. ಗಾಳಿಯ ರಭಸಕ್ಕೆ ಇರುವೆ ಹೋಗಿ ನದಿಯಲ್ಲಿ ಬಿದ್ದುಬಿಡ್ತು. ನದಿ ಪಕ್ಕದಲ್ಲೇ ಮರದ ಮೇಲೊಂದು ಕುಳಿತಿದ್ದ ಪಾರಿವಾಳ ಇದನ್ನೆಲ್ಲ ಗಮನಿಸ್ತಾ ಇತ್ತು. ಇರುವೆ ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದುದನ್ನ ನೋಡಿ ಮರುಕಪಟ್ಟು ಇರುವೆಯ ಪ್ರಾಣವನ್ನ ಉಳಿಸಲು ತಕ್ಷಣ ಒಂದು ಉಪಾಯ ಮಾಡ್ತು. ಅಲ್ಲೇ ಮರದ ಕೆಳಗೆ ಉದುರಿ ಬಿದ್ದಿದ್ದ ಒಂದು ಎಲೆಯನ್ನ ತೆಗೆದುಕೊಂಡು ಎಲೆಗೆ ಒಂದು ದಾರವನ್ನ ಕಟ್ಟಿ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ದ ಇರುವೆಯ ಹತ್ತಿರ ಎಸೆಯಿತು. ಇರುವೆಯು ಆ ಎಲೆಯ ಮೇಲೆ ಹತ್ತಿದ ಕೂಡಲೇ ಪಾರಿವಾಳವು ಎಲೆಗೆ ಕಟ್ಟಿದ ದಾರವನ್ನ ನಿಧಾನವಾಗಿ ದಡದ ಕಡೆಗೆ ಎಳೆದು ತಂದು ಇರುವೆಯ ಪ್ರಾಣ ಉಳಿಸಿತು. ಪ್ರಾಣ ಉಳಿಸಿದ ಪಾರಿವಾಳಕ್ಕೆ ಇರುವೆಯು ಕೃತಜ್ಞತೆಯನ್ನ ಸಲ್ಲಿಸಿತು. ಹೀಗೆ ಹಲವು ದಿನಗಳು ಕಳೆದ ನಂತರ ಪಾರಿವಾಳ ಅದೇ ಮರದ ಮೇಲೆ ಮೈ ಮರೆತು ಕುಳಿತಿತ್ತು. ಅದೇ ಮಾರ್ಗವಾಗಿ ಬರ್ತಾ ಇದ್ದ ಬೇಡನೊಬ್ಬ ಇದೇ ಸರಿಯಾದ ಸಮಯ ಅಂಥೇಳಿ ಪಾರಿವಾಳಕ್ಕೆ ಗುರಿ ಇಟ್ಟು ಹೊಡೆಯೋದ್ರಲ್ಲಿದ್ದ. ಇದನ್ನರಿತ ಇರುವೆ ತಡ ಮಾಡದೆ ಬೇಡನ ಬಳಿ ಬಂದು ಬೇಡನ ಕಾಲನ್ನ ಜೋರಾಗಿ ಕಚ್ಚಿಬಿಡ್ತು. ಆಗ ಬೇಡನ ಗುರಿ ತಪ್ಪಿ ಹೋಗ್ಬಿಡ್ತು. ಇದರಿಂದಾಗಿ ಪಾರಿವಾಳದ ಪ್ರಾಣ ಉಳಿತು. ಆಗ ಪಾರಿವಾಳ ಹಾರಿ ಹೋಗಿ ತಪ್ಪಿಸಿಕೊಂಡಿತು. ಇರುವೆ ಬೇಡನ ಕಣ್ಣಿಗೆ ಕಾಣಿಸದೆ ಹಾಗೆ ಬಂದು ತನ್ನ ಗೂಡು ಸೇರಿತು. ಬೇಡ ಮಾತ್ರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಅಂತ ತನ್ನ ಅದೃಷ್ಟವನ್ನ ಅಳಿದುಕೊಳ್ಳುತ್ತಾ ಮುಂದೆ ಸಾಗ್ದ. ಆಗ ಪಾರಿವಾಳವು ಇರುವೆಯ ಗೂಡಿನತ್ತ ಬಂದು ಅದನ್ನ ಹೊರಗೆ ಕರೆದು ಬಾಯಿ ತುಂಬಾ ಇರುವೆಯ ಸಾಹಸವನ್ನ ಕೊಂಡಾಡ್ತು. ಶ್ರೋತೃಗಳೇ, ಈ ನೀತಿ ಕಥೆಯನ್ನ ಕೇಳಿದ್ರಲ್ಲ, ಯಾರೇ ನಮಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ರು ಅಂತಂದ್ರೆ ಅವರಿಗೆ ಪ್ರತಿ ಉಪಕಾರವನ್ನ ಮಾಡುವಂತಹ ಸದಾವಕಾಶ ಬಂದಾಗ ಅದನ್ನು ಕಳೆದುಕೊಳ್ಳದೆ ಉಪಕಾರ ಸ್ಮರಣೆಯನ್ನ ಮೆರಿಬೇಕು. ಪ್ರತಿ ಉಪಕಾರದ ಸಾಹಸವನ್ನ ತೋರ್ಬೇಕು. ಆಗ್ಲೇ ಸಮಾಜದಲ್ಲಿ ಒಬ್ಬರಿನ್ನೊಬ್ಬರನ್ನ ಅರಿತು ಬಾಳಲು ಸಾಧ್ಯವಾಗುವುದು. ನಾವು ಕಷ್ಟಕಾಲದಲ್ಲಿ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ನಮ್ಮ ಕಷ್ಟಕಾಲದಲ್ಲಿ ಹೇಗಾದ್ರೂ ನಮಗೆ ಸಹಾಯ ಲಭಿಸುತ್ತದೆ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು. ಮತ್ತೆ ಇನ್ನೊಂದು ನೀತಿ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8:46. ಈಗ ಕೇಳೋಣ ಚಿತ್ರಗೀತೆಗಳನ್ನು.
1: ಭಾಗವಹಿಸಿದವರು ಸದಾಶಿವ ಚಲವಾದಿ ಹಾಗೂ ಬಿ ಆನಂದ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 9:05. ಈ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತದೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕೇಳಿ ವಿಶ್ವ ಹುಲಿದಿನ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನ.
2: ಆತ್ಮೀಯ ಕೇಳುಗರೆ, ಜುಲೈ 29 ವಿಶ್ವ ಹುಲಿ ದಿನವಾಗಿ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಇದರ ಒಂದು ಹಿನ್ನೆಲೆ ಏನು, ಉದ್ದೇಶ ಏನು, ಯಾಕಾಗಿ ಈ ವಿಶ್ವ ಹುಲಿ ದಿನವನ್ನು ನಾವು ಆಚರಣೆ ಮಾಡಬೇಕಾಗಿದೆ, ಇಂದಿನ ಒಂದು ಪರಿಸ್ಥಿತಿ ಹೇಗಿದೆ, ಹಾಗೂ ಪರಿಸರದ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಈ ಹುಲಿಯ ಒಂದು ಮಹತ್ವ ಏನು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕದ್ರಾ ವನ್ಯಜೀವಿ ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀ ಹರಿಕಿರಣ್ ಭಟ್ ಅವರಿದ್ದಾರೆ. ನಮಸ್ಕಾರ ಹರಿಕಿರಣ್ ಭಟ್ ಅವರೇ.
3: ನಮಸ್ಕಾರ ಸರ್.
2: ಈ ಜುಲೈ 29 ವಿಶ್ವ ಹುಲಿ ದಿನ ಅಂತ ಆಚರಣೆ ಮಾಡಲಾಗ್ತದೆ, ಇದರ ಒಂದು ಹಿನ್ನೆಲೆ ಏನು ಹಾಗೂ ಮಹತ್ವ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ಹೇಳ್ಬೋದಾ?
3: ಮೊದಲನೇದಾಗಿ ಆಕಾಶವಾಣಿ ಎಲ್ಲ ಕೇಳುಗರಿಗೆ ವಿಶ್ವ ಹುಲಿ ದಿನದ ಹಾರ್ದಿಕ ಶುಭಾಶಯಗಳು ಸರ್. ಹಾಗೆ ಹುಲಿ, ಕಾಡು ಹಾಗೂ ಪ್ರಕೃತಿಯ ಸಂರಕ್ಷಣೆ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ನೀಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
2: ಸಂತೋಷ.
3: ಬಹಳ ದಶಕಗಳ ಹಿಂದೆ ವಿಶ್ವದಾದ್ಯಂತ ಏನಾಗಿತ್ತು ಅಂತಂದ್ರೆ ಹುಲಿ ಸಂಖ್ಯೆ

0: ಮಟ್ಟಕ್ಕೆ ಕುಸಿದಿತ್ತು. ಅಕ್ರಮ ಬೇಟೆ, ಅರಣ್ಯ ನಾಶ ಹಾಗೆ ಆವಾಸ ಸ್ಥಾನದ ಕುಗ್ಗುವಿಕೆಯಿಂದ ಹುಲಿಗಳ ಅಸ್ತಿತ್ವವೇ ಅಪಾಯದಲ್ಲಿತ್ತು. ಇದನ್ನು ಮನಗಂಡು ವಿಶ್ವದ ಹಲವು ರಾಷ್ಟ್ರಗಳು ಸೇರಿ 2010ರಲ್ಲಿ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದಂತ ಟೈಗರ್ ಸಮಿಟ್ನಲ್ಲಿ ಹುಲಿಗಳ ಸಂರಕ್ಷಣೆಗೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತವೆ. ಸೊ ಅಲ್ಲಿಂದಲೇ ಜುಲೈ 29ರಂದು ವಿಶ್ವ ಹುಲಿ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಕೇವಲ ಆಚರಣೆಗೆ ಸೀಮಿತ ಅಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವುದು, ಯುವಜನರನ್ನ ಪ್ರಕೃತಿ ಸಂರಕ್ಷಣೆಯತ್ತ ಸೆಳೆಯುವುದು ಹಾಗೂ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಅರಣ್ಯವನ್ನು ಉಳಿಸುವಂತ ಸಂಕಲ್ಪ ಮಾಡುವಂತ ದಿನವಾಗಿದೆ ಇದು.
1: ಸಾಮಾನ್ಯವಾಗಿ ಜನರು ಯೋಚನೆ ಮಾಡುವಂತಹದ್ದು ಹುಲಿ ಕಾಡಿನಲ್ಲಿರ್ತದೆ, ವನ್ಯದಲ್ಲಿ ಇರ್ತದೆ ಅಂತ ಹೇಳಿ, ಈ ಹುಲಿಯ ಸಂರಕ್ಷಣೆಗೂ ನಮಗೂ ಏನು ಉಪಯೋಗ ನೇರವಾಗಿ?
0: ಹುಲಿ ಒಂದು ಕೀಸ್ಟೋನ್ ಸ್ಪೀಸೀಸ್, ಅಂದ್ರೆ ಈಗ ಮನೆಯ ಮಾಲೀಕ ಅಥವಾ ಮನೆಯಲ್ಲಿ ಅತಿ ಪ್ರಮುಖವಾದ ಆಧಾರ ಸ್ತಂಭ ಇದ್ದಂತೆ. ಸೊ ಆ ಕೀಸ್ಟೋನ್ ಸ್ಪೀಸೀಸ್ ಅನ್ನೋದು ಈಗ ಒಂದು ಆರ್ಚ್ ಅಥವಾ ಒಂದು ಕಮಾನ್ ತಗೊಂಡ್ರೆ ಅದರಲ್ಲಿ ಒಂದು ಕಲ್ಲನ್ನು ತೆಗೆದ್ರೆ ಇಡೀ ಕಮಾನೇ ಕುಸಿದು ಬೀಳುತ್ತೆ.
1: ಹೌದು, ಒಂದಕ್ಕೊಂದು
0: ಸಂಬಂಧ ಇದೆ. ಸೊ ಹಾಗೆ ಹುಲಿಯನ್ನ ನಾವೇನಾದರೂ ತೆಗೆದ್ರೆ ಅಲ್ಲಿ ಹುಲಿ ಯಾವ ಪ್ರಾಣಿಗಳನ್ನು ತಿನ್ನುತ್ತಲ್ಲ, ಈಗ ಕಾಡಂದಿ ಇರ್ಬೋದು ಅಥವಾ ಜಿಂಕೆ ಇರ್ಬೋದು ಅಥವಾ ಕಡವೆ ಇರ್ಬೋದು ಅಥವಾ ನಮ್ಮ ಕಾಡೆಮ್ಮೆ ಇರ್ಬೋದು, ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವುಗಳ ಸಂಖ್ಯೆ ಜಾಸ್ತಿ ಆದ್ರೆ ನೆಕ್ಸ್ಟ್ ಅಲ್ಲಿನ ಹುಲ್ಗಳಿರ್ಬೋದು, ಹುಲ್ಗಾವಲು ಬರಿದಾಗ್ತಾ ಹೋಗುತ್ತೆ. ಅದೇ ರೀತಿ ಕೆಲವೊಂದು ಬೀಜಗಳಿರುತ್ತವೆ, ಅವು ಮೊಳಕೆ ಸಸಿಗಳಾಗಬೇಕಾಗಿರ್ತವೆ, ಅವುಗಳು ಖಾಲಿಯಾಗುತ್ತೆ, ಅದರಿಂದ ಮಣ್ಣಿನ ಸವಕಳಿ ಆಗುತ್ತೆ, ಅದರಿಂದ ನೀರಿನ ಮೂಲಕ್ಕೆ ತೊಂದರೆ ಆಗುತ್ತೆ. ಸೊ ಇದು ಒಂದು ಪರಿಸರದಲ್ಲಿ ಹುಲಿಯ ಪಾತ್ರ.
1: ಬಹುಶಃ ಶಾಲಾ ದಿನಗಳಲ್ಲಿ ಮಕ್ಕಳೆಲ್ಲ ಓದುವಂತಹದ್ದಿದೆ, ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯದಲ್ಲಿ ಹೀಗಿರುತ್ತದೆ, ಈ ಆಹಾರ ಸರಪಣಿ ಅಂತ ಹೇಳ್ತೀವಿ, ಫುಡ್ ಚೈನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಂದು ರೀತಿಯ ಸಮತೋಲನ ಇರಬೇಕಿದ್ರೆ ಪ್ರತಿಯೊಂದು ಪ್ರಾಣಿಯೂ ಕೂಡ ಬಹಳಷ್ಟು ಪ್ರಮುಖವಾದಂತಹದ್ದು. ಬಹುಶಃ ಅದರಲ್ಲಿ ಹುಲಿ ಎನ್ನುವಂತಹದ್ದು ಪ್ರಮುಖವಾದಂತಹ ಒಂದು ಪ್ರಾಣಿ ವರ್ಗಕ್ಕೆ ಸೇರಿರುವಂತಹದ್ದು. ಈಗಾಗಲೇ ನೀವು ಹೇಳಿದ್ರಿ ಈ ಕೀಸ್ಟೋನ್ ಸ್ಪೀಸೀಸ್ ಎನ್ನುವಂತಹ ಹುಲಿ ಎನ್ನುವಂತಹದ್ದು ಒಂದು ಕೀಸ್ಟೋನ್ ಸ್ಪೀಸೀಸ್ ಅಂತ ಹೇಳಿ, ಏನಿದ್ರೆ ಒಂದು ಮಹತ್ವ, ಏನಿದ್ರೆ ಒಂದು ವಿಶೇಷತೆ ಈ ಕೀಸ್ಟೋನ್ ಅಂದ್ರೆ ಏನದು?
0: ಇದು ಫಾರಿನ್ ಅಥವಾ ವಿದೇಶಗಳಲ್ಲೆಲ್ಲ ಕಮಾನು ಶೇಪ್ನಲ್ಲಿ ಸೇತುವೆಯನ್ನ ಕಟ್ಟಿದ್ರು,
1: ಸೇತುವೆ
0: ಬಲ ಸಿಗ್ತದೆ ಅಂತ. ಆದ್ರೆ ಆ ಕಮಾನಿನಲ್ಲಿ ಒಂದು ಕಲ್ಲನ್ನು ತೆಗೆದು ಬಿಟ್ರೆ ಆ ಸೇತುವೆ ಕುಸಿದು ಬೀಳೋಗ್ತದೆ, ಬಿದ್ದೋಗ್ತದೆ. ಸೊ ಆ ರೀತಿ ಈಗ ಪರಿಸರ ವ್ಯವಸ್ಥೆನೂ ಅದೇ ರೀತಿ ಒಂದು ಕಮಾನ್ ಇದ್ದಾಗೆ, ಅದರಲ್ಲಿ ಹುಲಿ ಅನ್ನುವಂತ ಒಂದು ಜಾತಿಯನ್ನು ತೆಗೆದ್ರೆ ಆ ಪರಿಸರ ವ್ಯವಸ್ಥೆ ಕುಸಿದು ಬಿದ್ದು ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಕೀಸ್ಟೋನ್ ಸ್ಪೀಸೀಸ್ ಅಂತ ಕರೀತಾರೆ.
1: ಬಹುಶಃ ಉಲ್ಲಾಸ್ ಕಾರಂತರು ಈ ಹುಲಿಯ ಬಗ್ಗೆ ಹೆಚ್ಚು ಒಂದು ಸಂಶೋಧನೆ ಮಾಡಿದಂತಹ ಪರಿಸರವಾದಿ, ಅವರು ಹೇಳ್ತಾ ಇದ್ದ ಒಂದು ಮಾತು ನನಗೆ ಬರ್ತಾ ಇದೆ. ಒಂದು ಏರೋಪ್ಲೇನ್ ನಲ್ಲಿ ಒಂದು ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಏನು ಆಗುದಿಲ್ಲ, ಅದೇ 16 ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಇಡೀ ಏರೋಪ್ಲೇನ್ ಕೆಳಗಡೆ ಬೀಳ್ಬಹುದು ಅಂತ. ಬಹುಶಃ ಇದೇ ಮಾತನ್ನ ನಾವು ಕಾಡಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಈ ವನ್ಯ ಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಹೇಳಬಹುದು ಅಂತ ಕಾಣ್ತದೆ.
0: ಹೌದು, ಜೀವ ವೈವಿಧ್ಯತೆ ಅಂತಂದ್ರೆ ಸೊ ಒಂದು ಜೇಡರ ಬಲೆ ಇದ್ದ ಹಾಗೆ. ಸೊ ಜೇಡರ ಬಲೆಯಲ್ಲಿ ನೀವು ಒಂದು ಬಲೆಯನ್ನ ಅಥವಾ ಒಂದು ತಂತಿಯನ್ನ ತೆಗೆದ್ರೆ ಏನಾಗಲ್ಲ, ಅದೇ ಅದನ್ನ ಬೇರೆ ಬೇರೆ ಬಲೆಗಳನ್ನ ಅಥವಾ ಬೇರೆ ಬೇರೆ ಭಾಗವನ್ನ ತೆಗಿತಾ ಹೋದಾಗ ಆ ಬಲೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಈ ಪ್ರಾಣಿಗಳು ಅದರ ಕಂಪೋನೆಂಟ್ ಸಸ್ಯಗಳಿರ್ಬೋದು ಅಥವಾ ಬೇರೆ ಬೇರೆ ಕೀಟಗಳಿರ್ಬೋದು, ಅವೆಲ್ಲ ಈ ಜೇಡರ ಬಲೆಯ ಒಂದು ಅವಿಭಾಜ್ಯ ಅಂಗ. ನಾವು ಯಾವಾಗ ಒಂದೊಂದೇ ಪ್ರಾಣಿಗಳನ್ನ ತೆಗಿತಾ ಹೋಗ್ತೀವೋ, ಒಂದೊಂದೇ ಸಸ್ಯ ಪ್ರಭೇದಗಳು ನಾಶ ಆಗ್ತಾ ಹೋಗುತ್ತೋ, ಅವಾಗ ಪರಿಸರದ ಸಮತೋಲನ, ಜೇಡರ ಬಲೆ ವೀಕ್ ಆದಾಗ ಪರಿಸರ ಸಮತೋಲನ ಹಾಳಾಗ್ತಾ ಹೋಗುತ್ತೆ.
1: ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡುವಾಗೆಲ್ಲ ಹೇಳುವಂತಹದ್ದು ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಒಂದು ವಲಯ ಅಂತ ಹೇಳಿ, ಇದರ ಒಂದು ವಿಶೇಷತೆ ಏನು ಈ ಬಗ್ಗೆ ಹೇಳಿ.
0: ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವು ಪಶ್ಚಿಮ ಘಟ್ಟದ ಒಂದು ಅತ್ಯಮೂಲ್ಯ ಜೀವವೈದ್ಯ ತಾಣವಾಗಿದೆ. ಸುಮಾರು 1425 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಹಾಗೂ ಅಣಶಿ ರಾಷ್ಟ್ರೀಯ ಉದ್ಯಾನವನವನ್ನು ಇದು ಸೇರಿಕೊಂಡಿದೆ. ಇದು ಹುಲಿ ಮತ್ತು ಆನೆ ಎರಡಕ್ಕೂ ಸಂರಕ್ಷಿತ ಪ್ರದೇಶವಾಗಿದೆ. ಕನ್ಸರ್ವೇಷನ್ ಅಶ್ಯೂರ್ಡ್ ಟೈಗರ್ ಸ್ಟ್ಯಾಂಡರ್ಡ್ಸ್ ಮಾನ್ಯತೆಯನ್ನು ಪಡೆದಿರುವಂತಹ ಈ ಪ್ರದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನ ಸಂರಕ್ಷಣಾ ಕಾರ್ಯಕ್ಕಾಗಿ ಗುರುತಿಸಿಕೊಂಡಿದೆ. ಇಲ್ಲಿ 1700ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು, ಹುಲಿ, ಕಪ್ಪು ಚಿರತೆ, ಆನೆ, ಕಾಳಿಂಗ ಸರ್ಪ, ಮಲಬಾರ್ ಪೈಡ್ ಹಾರ್ನ್ ಬಿಲ್ ಅಥವಾ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಸೇರಿದಂತೆ ಅನೇಕ ಅಪರೂಪದ ಜೀವಿಗಳು ಕಂಡುಬರುತ್ತವೆ. ಇಲ್ಲಿ ಹರಿಯುವಂತಹ ಕಾಳಿ ನದಿಯೇ ಈ ಪ್ರದೇಶದ ಜೀವನಾಡಿ. ಸದಾ ನಿತ್ಯ ಹರಿದ್ವರ್ಣ ಕಾಡುಗಳು, ಬೆಟ್ಟಗಳು, ಕಣಿವೆಗಳು ಮತ್ತು ಸಮೃದ್ಧ ಜೀವವೈವಿಧ್ಯ ಈ ಪ್ರದೇಶವನ್ನು ಕರ್ನಾಟಕದ ಹೆಮ್ಮೆಯನ್ನಾಗಿಸಿವೆ.
1: ಅದರಿಗೆ ಇತ್ತೀಚಿನ ಒಂದು ಸರ್ವೆ ಪ್ರಕಾರ ಈ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದೀವಿ. ಈ ಒಂದು ಸಂಖ್ಯಾ ಹೆಚ್ಚಳ ನಿಜವೋ ಮತ್ತು ಇದಕ್ಕೆ ಒಂದು ಕಾರಣವಾದಂತಹ ಅಂಶಗಳು ಏನೇನು?
0: ಒಂದು ಹುಲಿ ಸಂರಕ್ಷಿಸಿದ ಅಂದ್ರೆ ಕೇವಲ

0: ಆ ಹುಲಿ ಅಂದ್ರೆ ಇಂಡಿವಿಜುವಲ್ ನ ನೋಡ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಬೇಕಾದಂತ ಸಂಪೂರ್ಣ ಪರಿಸರ ಸಂರಕ್ಷಣೆ ಮಾಡಿದಾಗ ಮಾತ್ರ ಅದರ ನಂಬರ್ ಅಥವಾ ಸಂಖ್ಯೆಗಳು ಹೆಚ್ಚಾಗ್ತವೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಂರಕ್ಷಣೆ, ಅಕ್ರಮ ಬೇಟೆ ತಡೆ, ಹುಲ್ಲುಗಾವಲು ಅಭಿವೃದ್ಧಿ, ನೀರಿನ ಮೂಲಗಳ ನಿರ್ವಹಣೆ, ವೈಜ್ಞಾನಿಕ ಸಂಶೋಧನೆ ಹಾಗೂ ಸ್ಥಳೀಯ ಜನರ ಸಹಭಾಗಿತ್ವ ಇವೆಲ್ಲ ಒಟ್ಟಾಗಿ ನಡೆದು ಈ ಕಾರಣದಿಂದ ಕೆಲವು ವರ್ಷಗಳಲ್ಲಿ ಹುಲಿಯ ಸಂಖ್ಯೆಗಳು ಉತ್ತಮ ಬೆಳವಣಿಗೆ ಕಂಡುಬಂದಿವೆ. ಹುಲಿ ಸಂರಕ್ಷಣೆ ಅಂದರೆ ಕೇವಲ ಒಂದು ಇಲಾಖೆ ಕೆಲಸವೂ ಅಲ್ಲ, ಅದು ವಿಜ್ಞಾನ, ಆಡಳಿತ ಮತ್ತು ಜನರ ಸಹಕಾರ ಸಮನ್ವಯವಾಗಿದೆ.
1: ಅಂದ್ರೆ ಈಗ ಸಾಮಾನ್ಯವಾಗಿ ನಮ್ಮ ರಸ್ತೆಯಲ್ಲಿ ಹೋಗುವಂತಹ ವ್ಯಕ್ತಿಗಳು ಅಥವಾ ಒಂದು ಪ್ರಾಣಿಗಳನ್ನು ಗುರುತಿಸಬಹುದು ಕಣ್ಣಿನಿಂದ, ಆದರೆ ಕಾಡಿನ ಒಳಗಡೆ ಚಲನೆಯಲ್ಲಿರುವಂತಹ ಈ ವನ್ಯಜೀವಿಗಳನ್ನ ಗುರುತಿಸುವಂತಹದ್ದು ಹೇಗೆ, ಅವಳ ಚಲನವಲನವನ್ನ ಮತ್ತೆ ಅದಕ್ಕೆ ಏನಾದರೂ ಒಂದು ವೈಜ್ಞಾನಿಕ ವ್ಯವಸ್ಥೆ ಅಂತ ಏನಾದ್ರೂ ಇದೆಯಾ ಅಂತ?
0: ಕ್ಯಾಮರಾ ಟ್ರ್ಯಾಪ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ
1: ಸ್ವಲ್ಪ ವಿವರವಾಗಿ ಹೇಳಿ.
0: ಈಗ ತಮಗೆಲ್ಲರಿಗೂ ಗೊತ್ತಾ ಇದೆ, ಪ್ರತಿಯೊಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಲ್ಲ, ಅದು ಬೇರೆಯದೇ ಇರುತ್ತೆ. ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಪ್ರತಿ ಪ್ರಾಣಿಗಳು ವಿಭಿನ್ನವಾಗಿರುತ್ತವೆ. ಸೊ ಈ ಹುಲಿಗಳನ್ನ ನಾವು ತಗೊಳ್ಳೋದಾದ್ರೆ, ಸೊ ಹುಲಿಗಳ ಪಟ್ಟೆಗಳು, ಪ್ರತಿ ಹುಲಿಯದು ಪಟ್ಟೆಗಳು ವಿಭಿನ್ನವಾಗಿರುತ್ತವೆ. ನಾವು ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಹುಲಿಗಳು ಓಡಾಡುವಂತ ಜಾಗದಲ್ಲಿ ಕ್ಯಾಮರಾಗಳನ್ನು ಸೆಟ್ ಮಾಡಿ ಇಟ್ಟಿರ್ತೀವಿ. ಸೊ ಹುಲಿಗಳು ಮಧ್ಯದಲ್ಲಿ ಓಡಾಡಿದಾಗ ಸೊ ಫೋಟೋ ಹೊಡೆಯುತ್ತೆ. ಸೊ ಆ ಹುಲಿಯ ಎರಡೂ ಭಾಗಗಳು ನಮಗೆ ಸಿಗುತ್ತೆ. ಸೊ ಅದನ್ನ ನಾವು ಆಧಾರವಾಗಿ ಇಟ್ಕೊಂಡು ಅದನ್ನ ಪ್ರೊಸೆಸ್ ಮಾಡಿ ವಿಶೇಷ ತಂತ್ರಾಂಶದಲ್ಲಿ ಹಾಕೊಂಡು ಒಂದು ಭಾಗದ ಅಂದ್ರೆ ಕಾಲಿನ ಬದಿಗೋ ಅಥವಾ ಎದೆಯ ಬದಿಗೋ ಅಥವಾ ಹಿಂಗಾಲಿನ ಬದಿಗೋ ಆ ಭಾಗದ ಪಟ್ಟೆಗಳನ್ನ ವಿಶ್ಲೇಷಣೆ ಮಾಡಿ ಅದು ಯಾವ ಹುಲಿ ಅಂತ ಮಾಡಿ ಅದನ್ನ ನಂಬರ್ ಕೊಡ್ತೀವಿ. ಸೊ ಇದರಲ್ಲಿ ನಾವು ಹುಲಿಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಥವಾ ಹಿಡಿಯೋದಿಲ್ಲ, ಏನೂ ಇಲ್ಲ. ಅದಷ್ಟ ಹೊತ್ತಿಗೆ ನಾವು ತೊಂದರೆ ಇಲ್ಲದೆ ಡಾಟಾವನ್ನು ಸಂಗ್ರಹ ಮಾಡಲಿಕ್ಕೆ ಒಂದಿದು ಉತ್ತಮ ವಿಧಾನವಾಗಿದೆ.
1: ಅಂದ್ರೆ ಶೇಕಡ ನೂರಕ್ಕೆ ನೂರು ಹುಲಿಗಳು ಕೂಡ ಇದರ ಫೋಟೋ ತೆಗಿಲಿಕ್ಕೆ ಸಿಗ್ತವೋ?
0: ಶೇಕಡ ನೂರಕ್ಕೆ ನೂರು ಅಂತಲ್ಲ, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಫ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಹುಲಿಗಳು ಎಷ್ಟು ಬುದ್ಧಿವಂತ ಅಂತಂದ್ರೆ ಅವು ಕ್ಯಾಮ್ರಾವನ್ನು ತಪ್ಪಿಸಿ ಸ್ವಲ್ಪ ಓಡಾಡುತ್ತೆ.
1: ಏನೋ ಅಪಾಯ ಇದೆ ಅಂತ ಒಂದು ಮುನ್ಸೂಚನೆ ಸಿಗ್ತದೆ ಅದಕ್ಕೆ.
0: ಅಂದ್ರೆ ಇದು ನೈಸರ್ಗಿಕ ಅಲ್ಲ ಅಂತ ಅಷ್ಟೇ. ಅದು ಬಿಟ್ರೆ ಆಲ್ಮೋಸ್ಟ್ ಈಗ ಹಾಗಾಗಿ ಇದನ್ನ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂತ ಕರಿತೀವಿ, ಅಂದ್ರೆ ಅಂದಾಜು ಮಾಡೋದು ಅಂತ. ಈಗ ನಾವು ಮನುಷ್ಯರ ಗಣತಿ ಅಂದ್ರೆ ಗಣತಿ ಅಂತಾನೆ ಕರಿತೀವಿ, ಪ್ರತಿ ಮನೆ ಮನೆಗೆ ಹೋಗಿ ಮಾಡೋದು. ಸೊ ಇದು ಆ ರೀತಿ ಅಲ್ಲ, ಇದು ಅಂದಾಜು ಮಾಡೋದು, ಪ್ಲಸ್ ಆರ್ ಮೈನಸ್ ಒಂದು ಪರ್ಸೆಂಟೇಜ್ ಇದ್ದೇ ಇರುತ್ತೆ.
1: ಆಮೇಲೆ ಈಗ ಈ ಕಾಡಿನ ಒಳಗಡೆ ಕೆಲಸ ಮಾಡುವಂತ ಸಾಕಷ್ಟು ಸಿಬ್ಬಂದಿ ವರ್ಗ ಇದೆ, ಅರಣ್ಯ ಇಲಾಖೆಯಲ್ಲಿ ಕೂಡ ಇದೆ, ಜೊತೆಗೆ ಈ ಗ್ರಾಮ ಅರಣ್ಯ ಸಮಿತಿ ಅವರು ಕೂಡ ಸಹಯೋಗವನ್ನು ನೀಡ್ತಾ ಇದ್ದಾರೆ, ಅವರ ಒಂದು ಜವಾಬ್ದಾರಿಗಳು ಏನೇನು?
0: ಕಾಡಿನಲ್ಲಿ ಗಸ್ತು ತಿರುಗುವಂತ ಸಿಬ್ಬಂದಿಗಳ ಜವಾಬ್ದಾರಿ ಅತಿ ಪ್ರಮುಖವಾಗಿದೆ. ಇವರೇ ಈ ವ್ಯವಸ್ಥೆ ಬೆನ್ನೆಲುಬು ಅಂತ ಹೇಳಬಹುದು. ಇವರು ಯಾವುದೇ ಮಳೆ, ಬಿಸಿಲು, ಕತ್ತಲೆ, ಗುಡ್ಡಗಾಡು ಏನನ್ನೂ ಲೆಕ್ಕಿಸದೆ ಹಗಲು ರಾತ್ರಿ ಗಸ್ತು ಮಾಡ್ತಾ ಇರ್ತಾರೆ. ಹಾಗೆ ಇದರಲ್ಲಿ ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 47 ಅಕ್ರಮ ಕಳ್ಳಬೇಟೆ ತಡೆ ಶಿಬಿರಗಳಿದ್ದಾವೆ. ಸೊ ಇಲ್ಲಿ ನಾವು GPS ಇರಬಹುದು, ಡ್ರೋನ್, ಕ್ಯಾಮರಾ ಟ್ರ್ಯಾಪ್ ಹಾಗೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅಕ್ರಮ ಬೇಟೆ, ಅರಣ್ಯನಾಶ ಮತ್ತು ಅತಿಕ್ರಮಣವನ್ನು ತಡೀತಾ ಇದ್ದೀವಿ. ಈ ಅರಣ್ಯ ಸಿಬ್ಬಂದಿಗಳ ನಿಸ್ವಾರ್ಥ ಸೇವೆಯಿಂದಲೇ ನಾವು ಈ ಅಮೂಲ್ಯವಾದಂತಹ ಅರಣ್ಯ ಸಂಪತ್ತನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ.
1: ಈಗ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಈ ಸಿಗ್ನಲ್ಗಳೆಲ್ಲ ಸಿಗೋದಿಲ್ಲ, ಈ ಸಂಪರ್ಕಗಳೆಲ್ಲ ಹೇಗೆ ಸಾಧ್ಯವಾಗ್ತದೆ?
0: ನಾವು ವಾಕಿ ಟಾಕಿ ಯೂಸ್ ಮಾಡ್ತೀವಿ, ವೈರ್ಲೆಸ್ ಸಿಸ್ಟಮ್ ಎಲ್ಲ ಕಡೆ ಎನೇಬಲ್ ಆಗಿದೆ. ಸೊ ಇದರಿಂದ ನಾವು ಕಮ್ಯುನಿಕೇಶನ್ ಮಾಡ್ಕೋತೀವಿ.
1: ಸರಿ, ಆಮೇಲೆ ಇನ್ನೊಂದು ಪ್ರಮುಖವಂತಹ ವಿಚಾರ, ಬೇಸಿಗೆಯಲ್ಲಿ ಕಂಡು ಬರುವಂತಹ ಈ ಬೆಂಕಿಗಳು ಅಥವಾ ಕಾಡ್ಗಿಚ್ಚು ಅಂತ ಹೇಳುವಂತಹದ್ದು, ಇದರ ಒಂದು ನಿರ್ವಹಣೆಗೆ ಯಾವ ರೀತಿ ಒಂದು ವ್ಯವಸ್ಥೆ ಇದೆ?
0: ಹೌದು, ಈ ಬೆಂಕಿ ಅನ್ನೋದು ಕಾಡನ್ನ ಕಾಡ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ. ಆದರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬೇಸಿಗೆಗಿಂತ ಮುಂಚೆನೆ ಬೆಂಕಿ ರೇಖೆಗಳನ್ನ ಮಾಡ್ತೀವಿ,
1: ಫೈರ್ ಪಾತ್ ಅಂತ ಹೇಳ್ತೀವಿ,
0: ಫೈರ್ ಲೈನ್ ಅಂತ ಕರಿತೀವಿ. ಅದೇ ರೀತಿ ನಂತರ ನಿರಂತರವಾಗಿ ಗಸ್ತು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಬಹಳಷ್ಟು ವೀಕ್ಷಣಾ ಗೋಪುರಗಳಿದಾವೆ, ಅದೇ ರೀತಿ GIS ತಂತ್ರಜ್ಞಾನ ಮತ್ತೆ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಎಲ್ಲಿಯೇ ಬೆಂಕಿ ಬಿದ್ರು ವಿದಿನ್ 20-30 ಮಿನಿಟ್ಸ್ ಅಲ್ಲಿ ಮೆಸೇಜ್ ಬಂದ್ಬಿಡುತ್ತೆ. ಸೊ ಹೋಗಿ ನಾವು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಅದೇ ರೀತಿ ಸ್ಥಳೀಯ ಜನರನ್ನು ಸಹ ಒಂದು ವಿಶ್ವಾಸಕ್ಕೆ ತಗೊಂಡು ಸೊ ಅವರ ಸಹಕಾರದ ಮೂಲಕನೂ ನಾವು ಬೆಂಕಿಯನ್ನು ತಡೆಗಟ್ಟುತ್ತೇವೆ.
1: ಇದಕ್ಕೆ ಪೂರಕವಾಗಿ ಇನ್ನೊಂದೆರಡು ಪ್ರಶ್ನೆಗಳನ್ನು ಸೇರಿಸಬೇಕು, ಯಾಕಂದ್ರೆ ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಅನ್ನುವಂತಹದಕ್ಕೆ ಕಾರಣ ಏನು ಅಂತ ಹೇಳಿ, ಈಗ ಮನುಷ್ಯರೇ ಕಾರಣವೋ ಅಥವಾ ನೈಸರ್ಗಿಕವಾಗಿಯೂ ಕೂಡ ಕಾಡಲ್ಲಿ ಮೊದಲೆಲ್ಲ ಹೇಳ್ತಾ ಇದ್ವಿ ಈ ಬಿದಿರು ಒಂದಕ್ಕೊಂದು ಸಂಘರ್ಷ ಆದರೂ ಕೂಡ ಬೆಂಕಿ ಉತ್ಪಾದನೆ ಆಗಬಹುದು ಅಂತ, ಇದೆಲ್ಲ ನಿಜವಾ?
0: ಬೆಂಕಿ ಹೆಚ್ಚಾಗಿ ಆಗೋದು ನಮ್ಮಲ್ಲೂ, ಅದರಲ್ಲೂ

0: ಈ ಉತ್ತರ ಕನ್ನಡದಲ್ಲಿರಬಹುದು 100ಕ್ಕೆ 100 ಮನುಷ್ಯ ನಿರ್ಮಿತ ಆಗಿರುತ್ತದೆ. ಸೊ ಬೇರೆ ದೇಶಗಳಲ್ಲಿ ಇಲ್ಲಿ ಪೈನ್ ಫಾರೆಸ್ಟ್ ಅಥವಾ ಸೂಚಿಪರ್ಣ ಮರಗಳಿರುತ್ತವಲ್ಲ, ಅಲ್ಲಿ ಕೆಲವೊಮ್ಮೆ ಸಿಡಿಲು ಗುಡುಗು ಅವುಗಳಿಂದ ಅಥವಾ ಅಲ್ಲಿ ಆಕ್ಚುಲಿ ಗುಡ್ಡಗಾಡು ಪ್ರದೇಶದ ಸ್ಲೋಪ್ ಬಹಳ ಜಾಸ್ತಿ ಇರುತ್ತೆ, ಇಳಿಜಾರು, ಅಲ್ಲಿ ಕೆಲವೊಮ್ಮೆ ಕಲ್ಲು ಬಂಡೆ ಉರುಳಿ ಬಂದು ಅದರಿಂದ ಕಿಡಿ ಹತ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಮ್ಮಲ್ಲಿ ಅವುಗಳ ಸಂಖ್ಯೆ ಬಹಳ ಬಹಳ ನಗಣ್ಯ.
1: ಆಮೇಲೆ ಈಗ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ

0: ಇಲ್ಲಿ ಕೆಲವೊಮ್ಮೆ ಕಲ್ಲು ಬಂಡೆ ಉರುಳಿ ಬಂದು ಅದರಿಂದ ಕಿಡಿ ಹತ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಮ್ಮಲ್ಲಿ ಅವುಗಳ ಸಂಖ್ಯೆ ಬಹಳ ಬಹಳ ನಗಣ್ಯ.
1: ಆಮೇಲೆ ಈಗ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ವೈಲ್ಡ್ ಲೈಫ್ ರಿಸರ್ಚ್ ಮತ್ತು ಟ್ರೈನಿಂಗ್ ಸೆಂಟರ್, ಇದರ ಒಂದು ಮಹತ್ವ ಮತ್ತು ಇದರ ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ.
0: WRTC ಅಂತ ಕರಿತೀವಿ, ವೈಲ್ಡ್ ಲೈಫ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್. ಇದು ನಮ್ಮ ಕಾಳಿಹುಲಿ ಸಂರಕ್ಷಿತ ಪ್ರದೇಶದ ಒಂದು ಹೆಮ್ಮೆಯ ಸಂಸ್ಥೆ. ಸೊ ಇದು ಕೇವಲ ಸಂಶೋಧನಾ ಕೇಂದ್ರವಲ್ಲ, ಇಲ್ಲಿ ವೈಜ್ಞಾನಿಕ ಸಂರಕ್ಷಣೆ ಕೇಂದ್ರ ಬಿಂದು ಆಗಿದೆ. ಇಲ್ಲಿ ನಾವು ಕ್ಯಾಮರಾ ಟ್ರ್ಯಾಪ್ ಅಲ್ಲಿ ತಗೊಂಡಿರುವಂತಹ ಎಲ್ಲ ಫೋಟೋಗಳನ್ನ ಪ್ರೊಸೆಸ್ ಮಾಡೋದಿರಬಹುದು, ಅಥವಾ ಪಕ್ಷಿಗಳ ಸಮೀಕ್ಷೆ ಮಾಡೋದಿರಬಹುದು, ಅರಣ್ಯ ಪರಿಸರ ಅಧ್ಯಯನ ಮಾಡೋದಿರಬಹುದು, ಮರಗಳ ಬೆಳವಣಿಗೆ, ಜೀವವೈದ್ಯ ಸಂಶೋಧನೆ ಮುಂತಾದ ಅನೇಕ ಕಾರ್ಯಗಳಲ್ಲಿ ನಡೆಯುತ್ತವೆ. ಅದೇ ರೀತಿ ಬೇರೆ ಬೇರೆ ತರಬೇತಿ ಸಂಸ್ಥೆಗಳಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಅರಿವನ್ನು ಸಹ ಮೂಡಿಸುತ್ತೇವೆ.
1: ಅಂದ್ರೆ ಅದು ದಾಂಡೇಲಿಯಲ್ಲಿ ಇರುವಂತದ್ದು?
0: ದಾಂಡೇಲಿಯಲ್ಲಿದೆ.
1: ವಿಜ್ಞಾನಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ?
0: ಹಾ, ವಿಜ್ಞಾನಿಗಳು ಬಯಾಲಜಿಸ್ಟ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಓಪನ್ ಆಗ್ತಾ ಇದೆ. ಸೊ ಇದರಲ್ಲಿ ನಾವು ಎಲ್ಲಾದರೂ ಅರಣ್ಯ ಅಪರಾಧಗಳು ಆದರೆ ಸೊ ಅದನ್ನ ಯಾವ ರೀತಿ ಪತ್ತೆ ಹಚ್ಚೋದು, ಯಾವ ರೀತಿ ಅದನ್ನ ಪ್ರೊಸೆಸ್ ಮಾಡೋದು, ಅವನ್ನೆಲ್ಲ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ.
1: ಅಂದ್ರೆ ಈ ಪ್ರಯೋಗಗಳು ಎನ್ನುವಂತಹದ್ದು ಈ ಪ್ರಯೋಗಾಲಯ ಅಥವಾ ಲ್ಯಾಬೋರೇಟರಿಯಲ್ಲಿ ಮಾತ್ರ ಆಗುವಂತಹ ಪ್ರಯೋಗವು ಅಥವಾ ಆನ್ ಫೀಲ್ಡ್ ಅಲ್ಲಿ ಏನಾದರೂ ಕೆಲಸ ಆಗ್ತಾ ಇರ್ತದೆ?
0: ಆನ್ ಫೀಲ್ಡ್ ಅಲ್ಲಿ ಅಂತಂದ್ರೆ ಈಗ ಕೆಲವೊಮ್ಮೆ ಯಾವುದೋ ಒಂದು ಆಕಳನ್ನ ಚಿರತೆ ಹಿಡಿಯಿತು ಅಥವಾ ಹುಲಿ ಹಿಡಿಯಿತು ಅಂತ ಅನ್ಕೊಳ್ಳೋಣ, ದೂರು ಬರುತ್ತೆ. ಸೊ ಅವಕ್ಕೆ ಒಂದು ಕಡೆಯಲ್ಲಿ ನಾವು ಪರಿಹಾರ ಕೊಡ್ತೀವಿ, ಅದು ಕೊಡೋದು ಕೊಡ್ತೀವಿ. ಮತ್ತೊಂದು ಕಡೆ ನಾವು ಕ್ಯಾಮ್ರಾ ಟ್ರ್ಯಾಪ್ ಅನ್ನ ಸೆಟ್ ಮಾಡ್ತೀವಿ, ಅಲ್ಲಿ ನಿಜವಾಗೂ ಅಲ್ಲಿ ಬಂದಿದೆಯೋ, ಹುಲಿನೇ ಹಿಡಿತೋ, ಆಯ್ತು. ಅದಾದ ನಂತರ ನೆಕ್ಸ್ಟ್ ಯಾವ ಪ್ರಾಣಿ ಬರುತ್ತೆ. ಕೆಲವೊಂದ್ ಕಡೆ ವಿಶೇಷ ಆಸಕ್ತಕರ ಏನು ಘಟನೆಗಳು ನಡೆದಿದ್ದಾವೆ ಅಂದ್ರೆ, ಒಂದು ಹುಲಿ ತಿಂದು ಹೋದ ನಂತರ ಚಿರತೆ ಬರುತ್ತೆ, ಚಿರತೆ ತಿನ್ನುತ್ತೆ, ಹಂದಿ ತಿನ್ನುತ್ತೆ, ನಂತರ ಮುಂಗುಸಿನ ತಿನ್ಬಹುದು, ಮೊಸಳೆಗಳು ತಿಂದಿದ್ದೇವೆ, ಇವೆಲ್ಲ ರೆಕಾರ್ಡ್ಸ್ ನಮಗೆ ಸಿಗುತ್ತೆ.
1: ಆಮೇಲೆ ಆವಾಗಲೇ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದೀವಿ, ಈ ಮಾನವ ಮತ್ತು ವನ್ಯಪ್ರಾಣಿಗಳ ಒಂದು ಸಂಘರ್ಷ ಅನ್ನುವಂತಹದ್ದು. ಬಹುಶಃ ಈ ಕಾಡಿಗೆ ಒತ್ತಟ್ಟಿನಲ್ಲಿರುವಂತಹ ಈ ಕೃಷಿ ಜಮೀನು ಇದೆಯಲ್ಲ, ಅವರ ಯಾವಾಗ್ಲೂ ಹೇಳುವಂತಹ ಅದೇ ವಿಚಾರ, ನಮ್ಮ ಜಮೀನಿಗೆ ಕಾಡು ಪ್ರಾಣಿಗಳು ಬಂದು ಹಾವಳಿಯನ್ನು ಮಾಡಿದೆ, ಹಾನಿ ಮಾಡಿದೆ ಅಂತ ಹೇಳಿ, ಈ ಕೃಷಿಕರ ಒಂದು ಜವಾಬ್ದಾರಿ ಏನು ಅಂತ?
0: ಕಾಡು ಮತ್ತೆ ಮನುಷ್ಯ
1: ಒಂದು ರೀತಿಯ ಸಹಜೀವನ ಬೇಕಾಗಿದೆ.
0: ಹೌದು, ಸಹಜೀವನ ಬೇಕಾಗಿದೆ. ನಮ್ಮ ದೇಶದಲ್ಲಿ ಕಾಡಿನ ಪ್ರಮಾಣ ಕಡಿಮೆ ಇದೆ, ಆದ್ರೆ ಎಲ್ಲಾ ಕಡೆ ಕಾಡಿದ್ದಲ್ಲಿ ಮನುಷ್ಯನ ಆವಾಸ ಸ್ಥಾನ ಇದ್ದೇ ಇದೆ. ಯಾಕೆಂದ್ರೆ ಅಷ್ಟು ಅವಲಂಬಿತರಾಗಿದ್ದಾರೆ, ಹೆಚ್ಚಾಗಿ ಕಾಡಿನಲ್ಲಿ ಕುಣಬಿಯವರು ಇರ್ಬೋದು, ಅಥವಾ ಈಗ ನಾವು ನಾಗರಹೊಳೆ ಕಡೆ ಹೋದ್ರೆ ಜೇನು ಕುರುಬರು, ಆದಿವಾಸಿಗಳು ಇರೋ ಅಂತ ಜಾಗ. ಆದ್ರೆ ಇವೆರಡು ಒಟ್ಟಿಗೆ ಹೋದರೆ ಅಂದ್ರೆ ಸಹಭಾಗಿತ್ವದಲ್ಲಿ ಹೋದ್ರೆ ಮಾತ್ರ ನಾವು ಕಾಡಿನ ಸಂರಕ್ಷಣೆ ಮಾಡಬಹುದು. ನಮ್ಮಲ್ಲಿ ಕಾಳಿಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಯಂ ಅಂತ ಒಂದು ವಿಶೇಷ ಕಾರ್ಯಕ್ರಮ ಆರಂಭಿಸಲಾಗಿದೆ. ಸೊ ಇಲ್ಲಿ ಇದರ ಉದ್ದೇಶ ಏನು ಅಂತಂದ್ರೆ, ಕಾಡಿನೊಂದಿಗೆ ಬದುಕುವ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ಅವರನ್ನ ಸಂರಕ್ಷಣೆ ಭಾಗವಾಗಿಸಿತು. ಇದರಲ್ಲಿ ಅಡವಿ ಜಯಂಕಾರ ಅಂತ ಒಂದು ಯೋಜನೆ ಇದೆ. ಇದರಲ್ಲಿ ವೈಜ್ಞಾನಿಕವಾಗಿ ಜೇನು ಸಾಕಾಣಿಕೆ ಅವರಿಗೆ ಕಲಿಸಿ ಅದಾದ ನಂತರ ಅವರ ಏನು ಜೇನು ಉತ್ಪತ್ತಿ ಆಗುತ್ತಲ್ಲ ಅದನ್ನ ನಮ್ಮ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಅಲ್ಲಿಂದ ಮಾರಾಟ ಮಾಡ್ತೀವಿ. ಹಾಗೆ ಮರಳಿ ಮನೆಗೆ ಯೋಜನೆ ಮುಖಾಂತರ ವಸತಿ ನಿಲಯದ ಮಕ್ಕಳಿಗೆ ಕುಟುಂಬದೊಂದಿಗೆ ಸಮಯ ಕಳೆಯುವಂತ ಅವಕಾಶ ನೀಡ್ತೀವಿ. ಹಾಗೆ ಮಹಿಳೆಯರಿಗೆ ಕಾಯಿರ್ ಅಂದ್ರೆ ತೆಂಗಿನ
1: ನಾರು
0: ಇದರ ಉತ್ಪನ್ನ ತಯಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಕಿಡ್ ಫಾರೆಸ್ಟರ್ ಅಂದ್ರೆ ನಗರದ ಮಕ್ಕಳಿಗೆ ಕಾಡು ಅಂದ್ರೆ ಏನು ಒಂದು ಅರಿವು ಮೂಡಿಸಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅಥವಾ ಪ್ರಕೃತಿ ಶಿಕ್ಷಣ ಅಂತಾನು ಹೇಳ್ಬೋದು. ಹಾಗೆ ಡಿಜಿಟಲ್ ಶಿಕ್ಷಣ ಮತ್ತೆ ಸಂಗೀತ ಹಾಗೂ ಚಿತ್ರಕಲೆ ಮುಖಾಂತರ ಪರಿಸರ ಜಾಗೃತಿ ಹಾಗೂ ಇತರ ಕಾರ್ಯಕ್ರಮಗಳನ್ನು ಇಲ್ಲಿ ಯಶಸ್ವಿಯಾಗಿ ಮಾಡ್ತೀವಿ. ಸೊ ಸಂರಕ್ಷಣೆ ಯಶಸ್ವಿಯಾಗಬೇಕು ಅಂತಂದ್ರೆ ಜನರ ವಿಶ್ವಾಸ ಮತ್ತೆ ಸಹಕಾರ ಅತ್ಯಗತ್ಯ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಆಗಿದೆ.
1: ಈಗ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಪರಿಸರ ಸ್ನೇಹಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಬಗ್ಗೆ, ಇದರಲ್ಲಿ ಎದುರಿಸುವಂತಹ ಒಂದು ಸವಾಲುಗಳು ಏನೇನು ಹಾಗೂ ಪ್ರವಾಸಿಗರ ಒಂದು ಜವಾಬ್ದಾರಿ ಏನು ಅಂತ?
0: ಇವಾಗ ತಾವು ನೋಡ್ತಾ ಇರುವ ಹಾಗೆ ಪರಿಸರ ಅನ್ನೋದು ಒಂದು ಆಸ್ತಿಯಾಗಿ ನಾವು ನೋಡಬೇಕು ಹೊರತು ಸಂಪನ್ಮೂಲ ಅಥವಾ ಒಂದು
1: ಆರ್ಥಿಕ
0: ಮೂಲವಾಗಿ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಜನರ ಮನಸ್ಥಿತಿ ಅದೊಂದು ಸ್ವಲ್ಪ ಚೇಂಜ್ ಆದ್ರೆ ಸೊ ನಮಗೆ ಪರಿಸರ ಸಂರಕ್ಷಣೆ ಬಹಳ ಅತ್ಯುತ್ತಮವಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಾವು ಯಾವುದೇ ಒಂದು ಪ್ರವಾಸಿ ಸ್ಥಾನಗಳಿಗೆ ಹೋದ್ರೆ ಅಲ್ಲಿ ನಾವು ಅದನ್ನ ಯಾವ ರೀತಿ ಭೋಗಿಸಬಹುದು, ಅನುಭವಿಸಬಹುದು ಅನ್ನೋದು ಜನರ ಮನಸ್ಸಲ್ಲಿರುತ್ತೆ. ಅದೇ ಸ್ವಲ್ಪ ಪ್ರಕೃತಿಯ ಬಗ್ಗೆ ನಾವು ಕಾಳಜಿ ಕೊಟ್ಟು ಅದನ್ನ ನಾವು ಪ್ರಕೃತಿಯ ಸವಿಯನ್ನ ಸವಿದರೆ ಪ್ರಕೃತಿಗೂ ಸಹಕಾರಿ, ಜನರಿಗೂ ಲಾಭದಾಯಕ.

0: ಇದನ್ನ ಈ ಜೇನುನೊಣಗಳಿಗೆ ನಾವು ಹೋಲಿಕೆ ಮಾಡಬಹುದು. ಮಕರಂದವನ್ನ ಪರಾಗವನ್ನ ಮಾತ್ರ ಅದು ಹೀರಬೇಕಷ್ಟೇ ಹೊರತು ಇಡೀ ಹೂವನ್ನ ಡ್ಯಾಮೇಜ್ ಮಾಡಬಾರದು ಅಂತ.
1: ತಾವು ಬಹಳ ಸರಿಯಾಗಿ ಹೇಳಿದ್ರಿ. ಸೊ ಇಲ್ಲಿ ಕಾಳಿಹುಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಹಳಷ್ಟು ಪ್ರಕೃತಿ ಪ್ರಿಯರಿಗೆ ಸುತ್ತಾಡಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ಇಲ್ಲಿ ಪ್ರಕೃತಿಯನ್ನು ನೋಡಿ ನಾವು ಅರ್ಥ ಮಾಡಿಕೊಂಡು ಅದೇ ರೀತಿ ಸಂರಕ್ಷಿಸುವುದು ಏನು ನಮ್ಮ ಪ್ರಕೃತಿ ಪ್ರಿಯರ ಜವಾಬ್ದಾರಿಯಾಗಿದೆ. ಸೊ ಇಲ್ಲಿ ಜೀಪ್ ಸಫಾರಿ ಇದೆ, ಕುಳಿಗಿಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅಣಶಿಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅದೇ ರೀತಿ ಪಕ್ಷಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ, ಕೆನೋಪಿ ವಾಕ್ ಇದೆ, ಹಾಗೆ ಆನೆ ಶಿಬಿರ ಇದೆ, ಸಿಂತೇರಿ ರಾಕ್ಸ್ ಇದೆ, ಆಕಳಗವಿ ಮುಂತಾದ ಪ್ರೇಕ್ಷಣೀಯ ಸ್ಥಾನಗಳು ಇವೆ. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರ ಜೊತೆಗೆ ಸಂರಕ್ಷಣೆ ಮಹತ್ವವನ್ನು ಇವು ತಿಳಿಸುತ್ತವೆ.
0: ಅಂದ್ರೆ ಪ್ರವಾಸಿಗರು ಬಂದಾಗಲೂ ಕೂಡ ಜವಾಬ್ದಾರಿಯುತವಾಗಿ ಒಂದು ಅಧ್ಯಯನವನ್ನು ಮಾಡಬಹುದು.
1: ಹೌದು
0: ಸರ್. ಈಗ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಈಗಾಗಲೇ ಮಾತನಾಡಿದ್ವಿ, ಹುಲಿಗಳಿವೆ ಜೊತೆಗೆ ಬೇರೆ ಬೇರೆ ವನ್ಯ ಪ್ರಾಣಿಗಳು ಕೂಡ ಇವೆ ಅಂತ ಹೇಳಿ, ಆ ಬೇರೆ ವನ್ಯಜೀವಿಗಳು ಅಂದ್ರೆ ಯಾವ್ಯಾವ?
1: ಇಲ್ಲಿ ಆನೆಗಳಿದಾವೆ, ಚಿರತೆಗಳಿದಾವೆ, ಚಿರತೆಗಳಲ್ಲೂ 10% ಕಪ್ಪು ಚಿರತೆಗಳು ಇದಾವೆ. ಆಮೇಲೆ ಕಾಡೆಮ್ಮೆಗಳಿದಾವೆ, ಕಡವೆಗಳಿದಾವೆ, ಚುಕ್ಕೆ ಜಿಂಕೆಗಳು, ಕಾಡು ಹಂದಿ, ನಂತರ ಸೀಳು ನಾಯಿ, ಕರಡಿ, ಹಾಗೆ ಹಾವುಗಳಲ್ಲಿ ವಿಶೇಷವಾಗಿ ಕಾಳಿಂಗ ಸರ್ಪ, ಹಾಗೆ ಮುಂತಾದ ವನ್ಯಜೀವಿಗಳಿದಾವೆ. ಇದೇ ರೀತಿ ಪಕ್ಷಿ ಪ್ರಿಯರಿಗೂ ಇದು ಒಂದು ಉತ್ತಮ ಜಾಗವಾಗಿದೆ. ಹೇಗೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ 300 ಹೆಚ್ಚು ಜಾತಿಯ ಪಕ್ಷಿಗಳು ಇಲ್ಲಿ ಕಂಡು ಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಹಾರ್ನ್ಬಿಲ್ ಅಲ್ಲೇ ಅತಿ ದೊಡ್ಡ ಜಾತಿಯ ಪಕ್ಷಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಪೈಲ್ಡ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಗ್ರೇ ಹಾರ್ನ್ಬಿಲ್ ಇರ್ಬೋದು, ಮುಂತಾದ ಪಕ್ಷಿಗಳು ಕಂಡು ಬರುತ್ತವೆ. ಇಲ್ಲಿ ವಿಶೇಷ ಹೇಳಬೇಕು ಅಂತಂದ್ರೆ ಮಲಬಾರ್ ವಿಸ್ಲಿಂಗ್ ಥ್ರಶ್ ಅಂತಿದೆ, ಬಹಳ ಸುಂದರವಾಗಿ ಹಾಡು ಹೇಳುತ್ತೆ. ಸಿಳ್ಳೆ ಹಾಕುವಂತ ನಿತ್ಯ ಹರಿದ್ವರ್ಣ ಕಾಡಿನ ತೊರೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಪಕ್ಷಿ.
0: ಸರಿ, ಈಗಾಗಲೇ ಒಂದು ಮಾತನ್ನ ನಾನು ಹೇಳಿದ್ರೆ, ಈ ಒಂದು ಮಾನವ ಒಂದು ವನ್ಯಜೀವಿ ಸಂಘರ್ಷದ ಬಗ್ಗೆ ಹೇಳಿದ್ವಿ, ಆಮೇಲೆ ಈಗ ಅರಣ್ಯ ಸಂರಕ್ಷಣೆಯ ಸಮಿತಿಯಲ್ಲಿಯೂ ಕೂಡ ಜನರು ಪಾಲ್ಗೊಳ್ಳಬಹುದು ಅಂತ ಹೇಳಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಯಾವ ರೀತಿ ಒಂದು ಅವರ ಜವಾಬ್ದಾರಿಯನ್ನು ನಿರ್ವಹಿಸಬಹುದು?
1: ಪ್ರತಿಯೊಬ್ಬ ನಾಗರಿಕನು ಏನು ವನ್ಯಜೀವಿ ಸಂರಕ್ಷಣೆಯಲ್ಲಿ ಸಹಕರಿಸಬಹುದು. ಅವ್ರು ಏನು ಅಂತಂದ್ರೆ ವನ್ಯಜೀವಿ ಸಂರಕ್ಷಣೆ ಅಂತಲ್ಲ, ತಮ್ಮ ಜವಾಬ್ದಾರಿ ಅಂತ ಇಟ್ಕೊಂಡು ಮನೆಯಲ್ಲಿ ತಾವು ಹೇಗೆ ಇರ್ತೀವೋ ಅದೇ ರೀತಿ ಅರಣ್ಯಕ್ಕೆ ಭೇಟಿ ನೀಡಿದಾಗ ಪ್ಲಾಸ್ಟಿಕ್ ನ ಎಸಿಬಾರದು, ವನ್ಯಜೀವಿಗಳ ಕಂಡ್ರೆ ಏನನ್ಸುತ್ತೆ ಅಯ್ಯೋ ಮಂಗ ಇದೆ ಅದಕ್ಕೆ ಆಹಾರ ಕೊಡೋಣ ಹಸುವಾಗಿದೆ ಅಂತ, ನಾವು ಆ ರೀತಿ ಮಾಡೋದೇ ತಪ್ಪು. ಯಾಕೆಂದ್ರೆ ಅವರ ಜೀರ್ಣಾಂಗ ವ್ಯೂಹ ಬೇರೆ ಇರುತ್ತೆ, ಅವರ ಕಾಡು ಹಣ್ಣುಗಳನ್ನ ಸೊಪ್ಪುಗಳನ್ನ ತಿಂದು ಬದುಕುವಂತವಕ್ಕೆ ನಾವು ಕರೆದ ತಿಂಡಿಯನ್ನ ಅಥವಾ ಬೇರೆ ಏನನ್ನು ಕೊಟ್ಟು ಮಾಡಿದರೆ ಅದರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಹಾಗೆ ನಾವು ಕೆಲವೊಂದ್ ಕಡೆ ಆನೆ ಬಂತು ಸೆಲ್ಫಿ ತಗೋತೀವಿ, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅವುಗಳ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಮತ್ತೆ ನಾವು ಎಲ್ಲಾದ್ರೂ ಈಗ ಅಕ್ರಮ ಬೇಟೆ ಆಗೋದಿರ್ಬೋದು, ಅರಣ್ಯ ನಾಶ ಆಗೋದಿರ್ಬೋದು, ಇಂಥವನ್ನೆಲ್ಲ ಕಂಡು ಬಂದ್ರೆ ತಕ್ಷಣ ಅಲ್ಲಿಯ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡೋದಿರ್ಬೋದು, ಹಾಗೆ ಎಸ್ಪೆಷಲಿ ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಒಂದು ಆಸಕ್ತಿ ಬೆಳೆಸುವಂತ ಈಗ ಕಿಡ್ ಫಾರೆಸ್ಟರ್ ಅಂತ ನಾನು ತಮಗೆ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳಿದೆ, ಅವುಗಳಲ್ಲಿ ಇನ್ವಾಲ್ವ್ ಮಾಡೋದ್ರ ಮುಖಾಂತರ. ಈಗ ಮಳೆಗಾಲ ನಡೀತಾ ಇದೆ, ಸೊ ಇವಾಗ ಅಟ್ಲೀಸ್ಟ್ 1 ಅಥವಾ 2 ಮರಗಳನ್ನ ನೆಡೋದು, ಅಟ್ಲೀಸ್ಟ್ ಮನೆಯಲ್ಲಿ ನೀರನ್ನು ಉಳಿಸೋದ್ರ ಮುಖಾಂತರ ಸಹ ನಾವು ಕಾಡನ್ನ ಉಳಿಸಬಹುದು, ಹಾಗೆ ಹುಲಿ ಸಂರಕ್ಷಣೆಯನ್ನು ಮಾಡಬಹುದು.
0: ಈಗ ವಿಶ್ವ ಹುಲಿ ದಿನದ ಸಂದರ್ಭದಲ್ಲಿ ಜನರಿಗೆ ನಿಮ್ಮ ಒಂದು ಸಂದೇಶ ಏನು?
1: ಒಂದು ಚಿಕ್ಕ ಕತೆ ಹೇಳ್ತೀನಿ.
0: ಹೇಳಿ.
1: ಒಂದು ಮಗ ಮತ್ತೆ ಅಪ್ಪ ಕಾಡಿನಲ್ಲಿ ಹೋಗ್ತಾ ಇದ್ರಂತೆ, ಅದು ಹುಲಿ ಇರುವಂತ ಕಾಡು. ಅಪ್ಪ ಮಗನಿಗೆ ಹೇಳಿದಂತೆ, ಇದು ನೋಡಪ್ಪ ಹುಲಿ ಇರುವಂತ ಕಾಡು, ನಾವು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೀವಿ ಅಂತ. ಸೊ ಹೋದ್ರು ಮಗ ಲಾಸ್ಟ್ ಬಂದ ನಂತರ ಕೇಳದ್ನಂತೆ, ಅಪ್ಪ ಹುಲಿ ಇರುವಂತ ಕಾಡು ಅಂತ ತಾವ್ ಹೇಳಿದ್ರಲ್ವ, ಬಟ್ ಹುಲಿ ನಮ್ಗೆ ಕಂಡೇ ಇಲ್ಲ ಅಂತ. ಆವಾಗ ಅಪ್ಪ ಹೇಳದ್ನಂತೆ, ನಾವು ಇಲ್ಲಿ 100 ಹೋದ್ರು ಸಹ ಹುಲಿ ನಮ್ಗೆ ಕಾಣದೇ ಇರ್ಬೋದು, ಆದ್ರೆ 100 ಹುಲಿ ನಮ್ಮನ್ನ ನೋಡಿರುತ್ತೆ ಅಂತ. ಅಂದ್ರೆ ಹುಲಿ ಮನುಷ್ಯರನ್ನ ಅನಗತ್ಯವಾಗಿ ಎದುರಿಸೋದಿಲ್ಲ, ಅದು ಕಾಡಿನ ಶಿಸ್ತನ್ನ ಪಾಲಿಸುವಂತ ಒಂದು ಬುದ್ಧಿವಂತ ಜೀವಿ. ಹಾಗೆ ಸಹ ನಾವು ಪ್ರಕೃತಿಯ ನಿಯಮಗಳನ್ನ ಗೌರವಿಸಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಹುಲಿಯನ್ನ ಉಳಿಸಿದ್ರೆ ಒಂದು ಅರಣ್ಯ ಉಳಿಯುತ್ತೆ, ಒಂದು ನದಿ ಉಳಿಯುತ್ತೆ, ಸಾವಿರಾರು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಉಳಿಯುತ್ತವೆ, ಲಕ್ಷಾಂತರ ಜನರ ನೀರಿನ ಮೂಲ ಉಳಿಯುತ್ತದೆ, ಮುಂದಿನ ಪೀಳಿಗೆಯ ಭವಿಷ್ಯ ಸುರಕ್ಷಿತವಾಗುತ್ತದೆ. ಆದ್ದರಿಂದ ಹುಲಿಯನ್ನು ಉಳಿಸುವುದು ಎಂದರೆ ಕೇವಲ ಒಂದು ಪ್ರಾಣಿಯನ್ನು ಉಳಿಸುವುದು ಅಂತಲ್ಲ, ಇಡೀ ಜೀವ ಜಗತ್ತನ್ನು ಉಳಿಸುವುದು.
0: ಈ ಸಂದರ್ಭದ ಒಂದು ಸಂಕಲ್ಪ ಏನಿರಬೇಕು ಅಂತ?
1: ಕಾಡನ್ನು ಪ್ರೀತಿಸೋಣ, ವನ್ಯಜೀವಿಗಳನ್ನು ಗೌರವಿಸೋಣ, ಪ್ರಕೃತಿಯನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯವನ್ನು ನೀಡೋಣ.
0: ಬಹುಶಃ ಈ ಹುಲಿ ಸಂರಕ್ಷಣೆ ಎನ್ನುವಂತಹದ್ದು ಒಂದು ಸಾಂಕೇತಿಕವಾದರೂ ಕೂಡ ಈ ಮೂಲಕ ನಾವು ಪರಿಸರ ಸಂರಕ್ಷಣೆಗೂ ಕೂಡ ನಮ್ಮ ಕೊಡುಗೆಯನ್ನು ಕೊಡಬಹುದು ಎನ್ನುವಂತಹ ಒಂದು ಸಂದೇಶ ಪ್ರಮುಖವಾಗಿರುವಂತಹದ್ದು. ಬಹಳ ಒಳ್ಳೆಯ ಮಾತನ್ನ ಹೇಳಿರಿ ಹರಿಕಿರಣ್.

0: ಡಾಕ್ಟರೇ, ವಿಶ್ವ ಹುಲಿ ದಿನದ ಸಂರಕ್ಷಣೆ ದಿನದ ಒಂದು ಮಹತ್ವ ಏನು, ಹಾಗೂ ನಮ್ಮ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಈ ದಾಂಡೇಲಿ ಮತ್ತು ಕದ್ರಾ ವಲಯದಲ್ಲಿ ಈ ಹುಲಿ ಸಂರಕ್ಷಣೆಯನ್ನು, ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಯಾವ ರೀತಿ ಮಾಡಲಾಗ್ತಾ ಇದೆ, ಪ್ರವಾಸಿಗರ ಹಾಗೂ ಜನಸಾಮಾನ್ಯರಿಗೆ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ಸಮರ್ಥವಾಗಿ ನಿರ್ವಹಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನು ನೀವು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಮಸ್ಕಾರ.
1: ಧನ್ಯವಾದಗಳು ಸರ್. ನಮಸ್ತೆ.
2: ವಿಶ್ವ ಹುಲಿ ದಿನ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನ ಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:30 ಮೂವತ್ತು ಸೆಕೆಂಡುಗಳು. ಈಗ ಕಾರ್ಯಕ್ರಮ ಗಾನಗಂಗೆ.
2: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 9:31. ಈಗ ಕಾರ್ಯಕ್ರಮ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಆಕಸ್ಮಿಕ ಚಿತ್ರದ ಗೀತೆಯನ್ನು.

0: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
0: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮೈಸೂರ್ ಸ್ಯಾಂಡಲ್. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಎದೆಗಾರಿಕೆ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸಾಧು ಕೋಕಿಲ. ಸಂಗೀತ ಸಾಧು ಕೋಕಿಲ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೆ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ ksw.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳೆ.

0: ನಗು ತಿರುಗಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗ್ಗೆಲ್ಲ ಹೂಬಾಡವಾಯಿತು ಎನಿಸುತ್ತಿದೆ.
1: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಕೇಳಿದ್ರಿ ಧ್ರುವತಾರೆ ಚಿತ್ರದ ಗೀತೆಯನ್ನು.
2: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
3: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
2: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
3: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
4: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
3: ಕೊನೆಯ ದಿನಾಂಕ 13/8/2026.
4: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
5: ಪ್ಲಾಟ್ಫಾರ್ಮ್ ನಂಬರ್ 2 ಸೆ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯೋ.
6: ನಾನಿಲ್ಲಿದ್ದೀನಿ.
7: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
8: ಬುದ್ಧಿ ಚಾರ್ಜ್ ಮಾಡೋ.
9: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
8: ನೋಡಿದ್ಯಾ
7: ಅಪ್ಪ, ಒಂದ್ ನಿಮಿಷ, ನಾನು ಪೇ ಮಾಡ್ತೀನಿ. ನೋ ಸಿಗ್ನಲ್.
9: ಈಗೇನ್ ಮಾಡ್ತೀಯಾ?
7: ಫ್ರೀ ವೈಫೈ ಇದೆ ಅಲ್ಲ.
8: ಪೆದ್ದು ಸುಧಾರಿಸ್ಕೋ.
9: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
7: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
9: RBI ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ಗಂಧದ ಗುಡಿ ಚಿತ್ರದ ಗೀತೆಯನ್ನು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದ್ರಿ ಫ್ರೆಂಡ್ಸ್ ಚಿತ್ರದ ಗೀತೆಯನ್ನು. ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಸಮಯ 9:59. ಈ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಕೇಳ್ತಾ ಇದ್ದೀರಾ ಗಾನಗಂಗೆಯ ಕಾರ್ಯಕ್ರಮವನ್ನು. ಈಗ ಸಮಯ 10:20 ಸೆಕೆಂಡ್ಗಳು. ಈಗ ಕೆಲವು ಜಾಹೀರಾತುಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘ

ಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಇಂಪಾದದನಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಇಂದು ಗುರು ಪೂರ್ಣಿಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಷಾಢ ಮಾಸದಲ್ಲಿ ಬರುವಂತಹ ಈ ಹುಣ್ಣಿಮೆ ದಿನವನ್ನು ಗುರು ಪೂರ್ಣಿಮಾ ಅಂತ ಆಚರಣೆ ಮಾಡಲಾಗುತ್ತೆ. ಈ ದಿನ ಜ್ಞಾನವನ್ನು ನೀಡುವ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆಯುವಂತಹ ಸಂಪ್ರದಾಯ ನಮ್ಮ ದೇಶದಲ್ಲಿ. ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತ ಸಹ ಕರೆಯಲಾಗುತ್ತೆ. ಈ ದಿನ ವೇದವ್ಯಾಸ ಅವರ ಜನ್ಮ ದಿನ ಅಂತ ನಂಬಲಾಗುತ್ತೆ. ವೇದವ್ಯಾಸರು 4 ವೇದಗಳನ್ನು ವ್ಯವಸ್ಥಿತವಾಗಿ ವಿಭಾಗಿಸಿದಂಥವರು ಹಾಗೂ ಮಹಾಭಾರತ ಮತ್ತು 18 ಪುರಾಣಗಳ ರಚನೆಗೆ ಕಾರಣಕರ್ತರು ಅಂತ ಗೌರವಿಸಲ್ಪಡಲಾಗುತ್ತೆ. ಆದುದರಿಂದ ಅವರನ್ನು ಜಗದ್ಗುರು ಅಂತ ಸಹ ಸ್ಮರಿಸಲಾಗುತ್ತೆ.

ಏನೇ ಬದಲಾದ್ಲೂ, ಏನೇ ತಂತ್ರಜ್ಞಾನ ಬಂದರೂ ಸಹ ಹಿಂದೆ ಗುರು ಮುಂದೆ ಗುರಿ ಇರಬೇಕು ಅನ್ನೋ ಒಂದು ಮಾತು ಮಾತ್ರ ಸರ್ವಕಾಲಕ್ಕೂ ಶಾಶ್ವತವಾದ ಮಾತು ಅಂತ ಹೇಳಬಹುದು. ಗು ಎಂದರೆ ಅಜ್ಞಾನ ಅಥವಾ ಕತ್ತಲೆ, ರು ಅಂತಂದರೆ ಅದನ್ನು ನಿವಾರಿಸುವ ಬೆಳಕು ಅನ್ನೋ ಅರ್ಥ ಬರುತ್ತೆ ಗುರು ಅನ್ನೋ ಒಂದು ಶಬ್ದಕ್ಕೆ. ಹೀಗಾಗಿ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವಂಥವರು ಗುರು ಅಂತ ನಂಬಲಾಗತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಕೇವಲ ಶಿಕ್ಷಕನಲ್ಲ, ಅವನು ಜ್ಞಾನದಾತ, ಮಾರ್ಗದರ್ಶಕ, ಪ್ರೇರಕ ಹಾಗೂ ಆತ್ಮೋನ್ಮತಿಯ ಪಥವನ್ನು ತೋರಿಸುವ ದಿವ್ಯ ಶಕ್ತಿ ಅಂತ ನಂಬಲಾಗುತ್ತೆ. ಗುರುವು ಶಿಷ್ಯನ ಜೀವನದಿಂದ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವ ಜ್ಞಾನ ಸೂರ್ಯ ಅಂತ ಹೇಳ್ಬೋದು. ಆದುದರಿಂದಲೇ ನಮ್ಮ ಸಂಸ್ಕೃತಿಯಲ್ಲಿ ಗುರುವನ್ನು ಸಾಕ್ಷಾತ್ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರ ಸ್ವರೂಪ ಅಂತ ಪೂಜಿಸಲಾಗುತ್ತೆ.

ಸಮಯ ಆಗ್ತಾ ಇದೆ 10:13:40. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಇದು ಆಕಾಶವಾಣಿ ಬೆಂಗಳೂರು. ಇಂದು ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ಮೂಲಕ ಗುರುಗೆ ವಂದನವನ್ನ ಸಲ್ಲಿಸುವಂತಹ ದಿನ ಅಂತ ಸಹ ಹೇಳ್ಬೋದು. ವೇದೋಪನಿಷತ್ತುಗಳಂತಹ ಅಮೂಲ್ಯ ಜ್ಞಾನ ಸಂಪತ್ತು ಸಾವಿರಾರು ವರ್ಷಗಳಿಂದ ಗುರು ಶಿಷ್ಯ ಪರಂಪರೆಯ ಮೂಲಕವೇ ಸಂರಕ್ಷಿತವಾಗಿ ಇಂದಿಗೂ ಸಹ ಉಳಿದು ಬಂದಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ವಿದ್ಯೆಯನ್ನು ಅರಸುವ ಶಿಷ್ಯನು ಗುರುಕುಲಕ್ಕೆ ತೆರಳಿ ಸೇವೆ, ಶ್ರದ್ಧೆ ಹಾಗೂ ಸಾಧನೆಯ ಮೂಲಕ ವಿದ್ಯೆಯನ್ನು ಸಂಪಾದಿಸಿ ಸಮಾಜಕ್ಕೆ ಹಂಚ್ತಾ ಇದ್ದ. ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿರಬೇಕು ಎಂಬ ನುಡಿ ಜೀವನದ ಮಹತ್ವದ ಸತ್ಯವನ್ನು ತಿಳಿಸುತ್ತೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಗುರುವಿನ ಮಾರ್ಗದರ್ಶನವಿಲ್ಲದೆ ಗುರಿಯನ್ನು ತಲುಪುವುದು ತುಂಬಾ ಕಷ್ಟ. ಉದಾಹರಣೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಮರ್ಥ ರಾಮದಾಸರು ಮತ್ತು ದಾದಾಜಿ ಕೊಂಡದೇವರ ಮಾರ್ಗದರ್ಶನ ಮಹತ್ತರ ಪಾತ್ರವನ್ನು ವಹಿಸಿತ್ತು. ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ವಿದ್ಯಾರಣ್ಯರ ಮಾರ್ಗದರ್ಶನ ಹಕ್ಕಬುಕ್ಕರಿಗೆ ಶಕ್ತಿಯನ್ನು ನೀಡಿತ್ತು. ಅಷ್ಟೇ ಅಲ್ಲ, ಶ್ರೀರಾಮ ಆಗಿರ್ಬೋದು, ಶ್ರೀಕೃಷ್ಣ, ಸುಧಾಮ ಮುಂತಾದ ಮಹನೀಯರು ಸಹ ಗುರುವಿನ ಆಶ್ರಯದಲ್ಲಿಯೇ ವಿದ್ಯೆ ಹಾಗೂ ಸಂಸ್ಕಾರವನ್ನು ಪಡೆದಂಥವರು.

ಸ್ನೇಹಿತರೆ, ಗುರು ಅಂತಂದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ತಾಯಿ ತಂದೆ ಪ್ರಕೃತಿ ಸಮಾಜ ಮತ್ತು ಅನುಭವಗಳು ಸಹ ನಮ್ಮ ಗುರುಗಳೇ ಅಂತ ಹೇಳ್ಬೋದು. ನಮಗೆಲ್ಲ ಗೊತ್ತಿದೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬ ನಾಣ್ಣುಡಿ ಇದನ್ನೇ ಪ್ರತಿಪಾದಿಸುತ್ತೆ ಅಂತ. ತಾಯಿ ಮಗುವಿಗೆ ಜನ್ಮ ನೀಡುವುದಷ್ಟೇ ಅಲ್ಲ, ಸಂಸ್ಕಾರ, ಪ್ರೀತಿ, ಮೌಲ್ಯಗಳು ಹಾಗೂ ಜೀವನದ ಮೊದಲ ಪಾಠಗಳನ್ನು ಕಲಿಸ್ತಾಳೆ ತಾಯಿ. ಆದರೆ ಇಂದು ಮಾಹಿತಿ ಅಪಾರವಾಗಿದೆ. ಅಂತರ್ಜಾಲ ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಕ್ಷಣಾರ್ಧದಲ್ಲಿ ಸಾವಿರಾರು ಮಾಹಿತಿಗಳು ನಮಗೆ ದೊರೆಯುತ್ತವೆ ಕೃತಕ ಅಂತರ್ಜಾಲದಿಂದ. ಆದರೆ ಮಾಹಿತಿ ಮಾತ್ರ ಜೀವನವನ್ನು ರೂಪಿಸೋಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಒಳಿತು, ಯಾವುದು ಕೆಡುಕು ಎಂಬ ವಿವೇಕವನ್ನು ಬೆಳೆಸುವಂಥವರು ಗುರುಗಳು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಮಾಹಿತಿಯನ್ನು ಜ್ಞಾನವನ್ನಾಗಿ, ಜ್ಞಾನವನ್ನು ಪ್ರಜ್ಞೆಯನ್ನಾಗಿ ಹಾಗೂ ಪ್ರಜ್ಞೆಯನ್ನು ಸದಾಚಾರವನ್ನಾಗಿ ರೂಪಿಸುವ ಶಕ್ತಿ ಗುರುಗಳಲ್ಲಿದೆ. ಆದುದರಿಂದ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಸಹ ಗುರುಗಳ ಸ್ಥಾನವನ್ನು ಯಾರೂ ಸಹ ತುಂಬಲಾಗದು. ತಂತ್ರಗಳು, ಯಂತ್ರಗಳು ಮಾಹಿತಿಯನ್ನು ನೀಡಬಹುದು, ಆದರೆ ವ್ಯಕ್ತಿತ್ವ, ಸಂಸ್ಕಾರ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳನ್ನು ರೂಪಿಸೋದು ಕೇವಲ ಗುರು ಮಾತ್ರ ಅಂತ ಹೇಳ್ಬೋದು.

ಸ್ನೇಹಿತರೆ, ಇಂದು ಗುರುಪೂರ್ಣಿಮೆಯನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಗುರುಪೂರ್ಣಿಮೆ ಅಂತಂದ್ರೆ ಕೇವಲ ಒಂದು ಹಬ್ಬ ಅಲ್ಲ, ಅದು ನಮ್ಮ ಬದುಕಿಗೆ ಬೆಳಕು ನೀಡಿದ ಎಲ್ಲ ಗುರುಗಳ ಬಗ್ಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸುವಂತಹ ಪವಿತ್ರ ದಿನ ಇದು ಅಂತ ಹೇಳ್ಬೋದು. ಮಹರ್ಷಿ ವೇದವ್ಯಾಸರಿಂದ ಹಿಡಿದು ನಮ್ಮ ತಾಯಿ ತಂದೆ, ಶಾಲೆಯ ಶಿಕ್ಷಕರು, ಆಚಾರ್ಯರು, ಆಧ್ಯಾತ್ಮಿಕ ಗುರುಗಳು ಹಾಗೂ ಬದುಕಿಗೆ ದಾರಿ ದೀಪವಾದ ಪ್ರತಿಯೊಬ್ಬರೂ ಸಹ ಈ ದಿನ ಭಕ್ತಿಯಿಂದ ಎಲ್ಲರನ್ನೂ ಸಹ ಸ್ಮರಿಸೋಣ. ಗುರುಗಳ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ್ಲೇ ಗುರು ಪೂರ್ಣಿಮೆಯ ಆಚರಣೆ ಸಾರ್ಥಕ ಆಗತ್ತೆ ಅಲ್ವಾ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಹಾಮಂತ್ರದ ಭಾವನೆಯೊಂದಿಗೆ ಜಗದ್ಗುರು ವ್ಯಾಸ ಭಗವಾನ್, ಗುರು ಪರಂಪರೆ ಹಾಗೂ ನಮ್ಮ ಜೀವನದ ಎಲ್ಲ ಗುರುಗಳಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸೋಣ. ಏನು ಹೇಳ್ತೀರಾ? ಗುರು ಪೂರ್ಣಿಮೆಯ ಮಹತ್ವ ಪ್ರತಿ ಒಂದು ದಿನದ ಮಾತ್ರಕ್ಕಲ್ಲ, ಜೀವನವಿಡೀ ನಮ್ಮ ಎಲ್ಲ ಗುರುಗಳನ್ನು ಸ್ಮರಿಸೋಣ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಈಗ ಕೊನೆಯ ಗೀತೆ ಪ್ರಸಾರ ಆಗುತ್ತೆ.

0: ಇದುವರೆಗೆ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಈಗ ಸುನೇರೆ ಪಲ್ಲ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗೈಡ್ ಚಿತ್ರಕ್ಕೆ ಇಂದು ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆ, ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ST ಬರ್ಮನ್ ಅವರ ಸಂಗೀತ.

ಸುನೇರಿ ಪಲ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮುಖೇಶ್ ಹಾಗೂ ವೈಜಯಂತಿಮಾಲಾ ಅವರು ಹಾಡಿರುವ ಸಂಗಮ್ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಅದಾದ ನಂತರ ಸುನೇರಿ ಪಲ್ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಜಮೀರ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್, ಸಂಗೀತ ನೀಡಿದ್ದಾರೆ ಸಪನ್ ಚಕ್ರವರ್ತಿ.

0: ಇದುವರೆಗೆ ಸುನೀರಿ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 11:30. ಈಗ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸವಿನೆನಪು ಕಾರ್ಯಕ್ರಮದಲ್ಲಿ ಮೊದಲಿಗೆ ಶುಭಮಂಗಲ ಚಿತ್ರದ 4 ಗೀತೆಗಳು ಪ್ರಸಾರ ಆಗುತ್ತವೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ರವಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವೆ. ಇನ್ನು ಮುಂದೆ ಮಯೂರ ಚಿತ್ರದ ಗೀತೆಗಳು ಪ್ರಸಾರವಾಗುತ್ತವೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಗೀತೆಗಳನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಸವಿನೆನಪು ಕಾರ್ಯಕ್ರಮದಲ್ಲಿ ಕಳ್ಳ ಕುಳ್ಳ ಚಿತ್ರದ ಗೀತೆಗಳನ್ನು ಕೇಳುತ್ತಿರುವಿರಿ. ಗೀತೆಗಳನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಸಭೆ ನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದೇವರಗುಡಿ ಚಿತ್ರದ ಗೀತೆಗಳು ಪ್ರಸಾರವಾಗುವವು. ಗೀತೆಗಳನ್ನು ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಪಿ ವಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಕಂಠದಲ್ಲಿ ದೇವರಗುಡಿ ಚಿತ್ರದಿಂದ ಇದ್ದ ಕೆಲವು ಹಾಡುಗಳನ್ನು ಕೇಳ್ತಾ ಇದ್ರಿ. ಸವಿನೆನಪು ಇಲ್ಲಿಗೆ ಮುಕ್ತಾಯವಾಯಿತು. 12 ಗಂಟೆಗೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಏರೋಸ್ಪೇಸ್, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಡೀಪ್ಟೆಕ್ ಸ್ಟಾರ್ಟ್ಅಪ್ಗಳಿಗಾಗಿ ವಿಶ್ವದರ್ಜೆಯ ಪರಿಸರ ವ್ಯವಸ್ಥೆ ನಿರ್ಮಿಸಲು ಕರ್ನಾಟಕ ಸದಾ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ತಮ್ಮನ್ನು ಭೇಟಿಯಾದ ಐತಿಹಾಸಿಕ ವಿಕ್ರಮ್ 1 ಮಿಷನ್ ಯಶಸ್ಸಿನಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥಾಪಕರಾದ ಪವನ್ ಕುಮಾರ್ ಚಂದನ ಹಾಗೂ ನಾಗಾ ಭರತ್ ಡಾಕಾರ್ ಅವರನ್ನು ಅಭಿನಂದಿಸಿ ಮಾತನಾಡಿದರು. ಭಾರತದ ಮೊದಲ ಖಾಸಗಿ ನಿರ್ಮಿತ ಆರ್ಬಿಟಲ್ ಕ್ಲಾಸ್ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ ಮೂಲಕ ದೇಶದ ವಾಣಿಜ್ಯ ಬಾಹ್ಯಾಕಾಶ ಪಯಣದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಸಲಾಗಿದೆ ಎಂದರು. ಕರ್ನಾಟಕದಲ್ಲಿ ಪ್ರಸಕ್ತ ಮುಂಗಾರು ಮಳೆ ಕೊರತೆಯಿಂದ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಮೇಲೆ ಉಂಟಾಗುತ್ತಿರುವ ಪರಿಣಾಮ ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ರೈತರು ಹಾಗೂ ವಿಜ್ಞಾನಿಗಳನ್ನು ಒಳಗೊಂಡ ವೈಜ್ಞಾನಿಕ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉಪಕುಲಪತಿ ಡಾ ವಿಷ್ಣುವರ್ಧನ್, ರಾಜ್ಯದಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ಬಳಸಬೇಕು, ವೈಜ್ಞಾನಿಕ ಮಾಹಿತಿ ಆಧರಿಸಿ ಕೃಷಿ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು.
1: ಪ್ರತಿ ವರ್ಷನೂ ಸಹ ನಾವು ಕಂಟಿಂಜೆಂಟ್ ಪ್ಲಾನ್ ಮಾಡ್ತಾ ಇರ್ತೀವಿ, ಆದ್ರೆ ಈ ಸರಿ ಬರದ ಪರಿಸ್ಥಿತಿನೇ ಬಂದಿರೋದ್ರಿಂದ ಅದಕ್ಕೆ ನಿಖರವಾಗಿ ನಾವು ಕೆಲವೊಂದು ಮಾಹಿತಿನ ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ರೈತರನ್ನು ಸಹ ಕರೆಸಿ ಚರ್ಚೆ ಮಾಡಿ, ನಮ್ಮಲ್ಲಿ 25 ಜಿಲ್ಲೆಗಳಲ್ಲಿ ಈಗ ಮಳೆ ಕೊರತೆ ಆಗಿದೆ. ಬಾಗಲಕೋಟೆ ಜಿಲ್ಲೆನಲ್ಲಿ ಜುಲೈನಲ್ಲಿ ಕೇವಲ 10% ಅಷ್ಟೇ ಕೊರತೆ ಆಗಿದೆ. ಬೇರೆ ಕಡೆ ಎಲ್ಲಿ ಕೊರತೆ ಆಗಿದೆ ಅಂತ ಜಿಲ್ಲೆಗಳಿಗೆ ನಾವು ತೋಟಗಾರಿಕೆ ಬೆಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ ತಾಂತ್ರಿಕತೆಯನ್ನ ನಾವು ಈಗ ಫಸ್ಟ್ ಅದಕ್ಕೆ ಮಾಹಿತಿನ ಕೊಡ್ತಾ ಇದ್ವಿ. ರೈತರಿಗೆ ನೇರವಾಗಿ ನಮ್ಮ ಎಲ್ಲಾ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿಂದ, ನಮ್ಮ ಕಾಲೇಜುಗಳಿಂದ ಆಯಾಯ ಭಾಗಕ್ಕೆ ಆ ಬೆಳೆಗಳಿಗೆ ಅನುಗುಣವಾಗಿ ಏನು ಮಾಹಿತಿ ಬೇಕೋ ಅದನ್ನ ನಾವು ವಿಡಿಯೋ ಮುಖಾಂತರ ರೈತರಿಗೆ ನೇರವಾಗಿ ಕೊಡ್ತಾ ಇದ್ವಿ.
0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 89,000 ರೈತರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಇಂದು ಗುರುಪೂರ್ಣಿಮಾ ಅಂಗವಾಗಿ ನಾಡಿನಾದ್ಯಂತ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿಯ ಶಿರಡಿ ಸಾಯಿಬಾಬಾ ಮಂದಿರಗಳಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಪನ್ನೀರು ಅಭಿಷೇಕ, ವಿಶೇಷ ಅಲಂಕಾರ, ಸಾಮೂಹಿಕ ಭಜನೆ ಹಾಗೂ ಪ್ರಾರ್ಥನೆ ಜರುಗಿತು. ಬಳ್ಳಾರಿ ಜಿಲ್ಲೆಯ ಎಲ್ಲ ದೇವಾಲಯಗಳ ಕಾಣಿಕೆ ಹುಂಡಿಗಳಿಗೆ ಸೂಕ್ತ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ 360 ಡಿಗ್ರಿ ಸಿಸಿಟಿವಿ ನಿಗಾ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಎನ್ ತಿಳಿಸಿದ್ದಾರೆ. ದೇವಸ್ಥಾನಗಳ ಹುಂಡಿ ಭದ್ರತೆ ಕುರಿತು ಜರುಗಿದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ 713 ದೇವಾಲಯಗಳ ಪೈಕಿ ಈಗಾಗಲೇ 354 ದೇವಾಲಯಗಳ ಮೇಲ್ವಿಚಾರಣೆ ಪೂರ್ಣಗೊಂಡಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ

ಉತ್ತಮ ಸಾರಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ 120 ಹೊಸ ಬಸ್ಗಳನ್ನು ಮುಂದಿನ 3 ತಿಂಗಳ ಒಳಗೆ ಖರೀದಿಸಲಾಗುವುದು ಎಂದು ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲಬುರಗಿ ಮೈಸೂರು ಹಾಗೂ ಕಲಬುರಗಿ ಶಿವಮೊಗ್ಗ ನೂತನ ಬಸ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿದರು. ಧಾರವಾಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ 12,57,699 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು 77.54% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಇದುವರೆಗೆ 767,278 ಎನ್ಯುಮರೇಷನ್ ಅರ್ಜಿಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಸಂಭವಿಸಿದ 2 ಪ್ರತ್ಯೇಕ ಅಗ್ನಿ ಅವಘಡದಲ್ಲಿ 100,000 ರೂಪಾಯಿ ಹಾನಿಯಾಗಿದೆ. ಚಿಕ್ಕಂದವಾಡಿ ಗ್ರಾಮದ ಭಾಗ್ಯಮ್ಮ ಅವರಿಗೆ ಸೇರಿದ ಕುರಿ ಶೆಡ್ನಲ್ಲಿ ಬೆಂಕಿ ತಗಲಿ 400ಕ್ಕೂ ಹೆಚ್ಚು ಕುರಿ ಹಾಗೂ ಮೇಕೆಗಳು, 5,000ಕ್ಕೂ ಅಧಿಕ ಕೋಳಿ ಮರಿಗಳು ಸಾವನ್ನಪ್ಪಿವೆ. ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ದಾದಾಬ್ ಹೀರ್ ಎಂಬುವರಿಗೆ ಸೇರಿದ ಶಾಮಿಯಾನ ಮಳಿಗೆಯಲ್ಲಿ ಸಂಭವಿಸಿದ ಬೆಂಕಿ ಆಕಸ್ಮಿಕದಲ್ಲಿ ಬಟ್ಟೆ ಸಾಮಗ್ರಿಗಳು, ವಿದ್ಯುತ್ ಉಪಕರಣಗಳು ಸುಟ್ಟು ಕರಕಲಾಗಿವೆ. ಧಾರವಾಡ ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಪ್ರತಿನಿಧಿಗಳು ಮೊಬೈಲ್ ಆಪ್ ಮೂಲಕ ಪ್ರತಿಯೊಂದು ಜಮೀನಿಗೂ ಭೇಟಿ ನೀಡಿ ಬೆಳೆ ವಿವರಗಳನ್ನು ದಾಖಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ರೈತರು ಸಹ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳ ಸಮೀಕ್ಷೆಯನ್ನು ಆಪ್ ಬಳಸುವ ಮೂಲಕ ಕೈಗೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ವಾರ್ತಾ ಪ್ರಸಾರ 12:01 ಗಂಟೆ 10 ನಿಮಿಷಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಂಘಟಕಿ ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ. ನಮ್ಮ ಆಕಾಶವಾಣಿ ಹೊಸಪೇಟೆಯ ಸ್ಟುಡಿಯೋದಲ್ಲಿ ಖ್ಯಾತ ವೃತ್ತಿ ರಂಗಭೂಮಿ ಕಲಾವಿದೆ ಗೌರವ ಡಾಕ್ಟರೇಟ್ ಪಡೆದಿರತಕ್ಕಂತಹ ಡಾಕ್ಟರ್ ಕೆ ನಾಗರತ್ನಮ್ಮನವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಅಮ್ಮ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ತಮಗೂ ನಮಸ್ಕಾರ.
1: ಅಮ್ಮ, ರಂಗಭೂಮಿ ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳಲ್ಲಿ ಅಡಗಿಕೊಂಡಿದೆ ಮತ್ತು ಗ್ರಾಮೀಣ ಬದುಕಿನೊಳಗಡೆಗೆ ರಂಗಭೂಮಿ ಜನಮಾನಸದಲ್ಲಿ ಒಂದು ಹಬ್ಬ ಸಂಭ್ರಮವನ್ನು ಮೂಡಿಸುವಂಥ ಒಂದು ಕಲೆ ಅದು. ಆ ಕಲೆಯಲ್ಲಿ ತಾವು ಬೆಳೆದು ಬಂದಂಥವರು, ನಾಡಿನುದ್ದಕ್ಕೂ ತಾವು ಖ್ಯಾತರಾದವರು. ನಿಮ್ಮ ಬದುಕು ಧಾರಾವಾಹಿ ರೂಪದಲ್ಲಿ ಸುಧಾ ವಾರಪತ್ರಿಕೆಯಲ್ಲಿ ಮೂಡಿ ಬಂದದ್ದು. ವೃತ್ತಿ ರಂಗಭೂಮಿಯ ಒಬ್ಬ ಕಲಾವಿದೆಯಿಂದ ಇಷ್ಟೆಲ್ಲ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ಎಲ್ಲರಲ್ಲೂ ಸಹಿತ ಮೂಡಿರೋದು ಸಹಜ. ಇದರ ಗುಟ್ಟೇನು? ತಮ್ಮ ಬೆಳವಣಿಗೆಯ ಆರಂಭದ ದಿನಗಳನ್ನು ಒಂದಿಷ್ಟು ಪರಿಚಯ ಮಾಡಿಕೊಡಿ.
2: ಇವು ಯಾವುದನ್ನೂ ನಿರೀಕ್ಷೆ ಇಟ್ಕೊಳ್ಳದೆ ರಂಗಭೂಮಿಗೆ ಬಂದಂಥವಳು ನಾನು. ಕೇವಲ ಹೊಟ್ಟೆಪಾಡಿಗಾಗಿ, ನಮ್ಮ ಒಂದು ಬಡತನದ ಕುಟುಂಬಕ್ಕೆ ಅದು ದೊಡ್ಡ ಆಸರೆ ಆಗ್ತಿತ್ತು. ಅವಾಗ ಇವು ಯಾವ ಒಂದು ಸೌಲಭ್ಯಗಳು ನಮಗಿರಲಿಲ್ಲ.
1: ಹುಟ್ಟಿ ಬೆಳೆದ ಪರಿಸರ ಮರಿಯಮ್ಮನಹಳ್ಳಿ ಮತ್ತು ಆರಂಭದಲ್ಲಿ ನಾರಾಯಣ ದೇವರ ಕೆರೆಯಲ್ಲಿ ಇದ್ರಾ ನೀವು?
2: ನಮ್ಮದು ನಾರಾಯಣ ದೇವರ ಕೆರೆ ಹತ್ತಿರ ಇನ್ನೊಂದು ಹಳ್ಳಿ ಬಸಾಪುರ ಅಂತೇಳಿ. ನಮ್ಮಪ್ಪ ಬಯಲಾಟದ ಕಲಾವಿದ ಕೆ ಮಾರ್ಯಪ್ಪ ಅಂತೇಳಿ, ಅವರು ನಾರಾಯಣ ದೇವರ ಕೆರೆ ಆಮೇಲೆ ಬಸಾಪುರ ಇಲ್ಲೆಲ್ಲ ಹೊಸಪೇಟೆ ಅವರೆಲ್ಲ ಜೊತೆಗೆ ಬಯಲು ಮಾಡಿದಂಥವ್ರು. ಅವರ ಒಂದು ಕಲೆ ನನಗೆ ಅದು ರಕ್ತಗತವಾಗಿ ಬಂದಿತ್ತು ಏನೋ ಗೊತ್ತಿಲ್ಲ ನನಗೆ. ಅವರು ನಾನು ಚಿಕ್ಕವಳಿರುವಾಗಿನಿಂದನೂ ಬಯಲಾಟದ ಮಾತು ಹೇಳ್ಕೊಡೋದು, ಭಜನೆ ಪಲ್ಲ ಹೇಳ್ಕೊಡೋದು, ಯಾವುದೋ ನಾಟಕದ ಮಾತುಗಳು ಹೇಳಮ್ಮ ಅಂತ ಹೇಳೋದು, ಈ ರೀತಿ ನನ್ನ ಮೊದಲಿನಿಂದಲೂ ಆ ಒಂದು ಸಾಂಸ್ಕೃತಿಕವಾಗಿ ನಾನು ತಯಾರು ಮಾಡಿಬಿಟ್ರಪ್ಪ. ಕೊಟ್ರಗೋಡು ಮರಸಂಗೋಡು ಅವರೆಲ್ಲ ನಮಗೆ ಬಯಲಾಟದ ಕಲಿಸಿದವರು. ಅವರು

0: ಆವಾಗ ನವೀನ ತರಗಳ ನಾಟಕಗಳನ್ನು ಕಲಿಸ್ಕೊಟ್ಟವರು ಎಂ ಪಿ ಪ್ರಕಾಶ್ ಅವರು ನಮಗೆ. ಆ ನಂತರ ಗ್ರಾಮೀಣ ರಂಗಭೂಮಿಯಿಂದನೇ ನಾವು ಬೆಳೆದು ಬಂದಿದ್ದು. ಕಾಲ ಎತ್ತಿಟ್ಟರು ಡಾನ್ಸ್, ಕೈ ಮೇಲೆತ್ತಿದ್ರು ಡಾನ್ಸ್, ಯಾವುದು ಅದಕ್ಕೆ ಶಾಸ್ತ್ರೋಕ್ತವಾಗಿ ನಾವು ಯಾವುದು ಕಲ್ತಿರ್ಲಿಲ್ಲ. ಮಹಿಳೆಯರೇ ಹೊರಗೆ ಬರಲಾರದಂತ ಕಾಲದಲ್ಲಿ ಸುಮಾರು 55-60 ವರ್ಷಗಳ ಹಿಂದೆ ನಾನು ರಂಗಭೂಮಿಗೆ ಬಂದು ನಾನು 10ನೇ ವರ್ಷದಲ್ಲಿ ರಂಗಭೂಮಿಯಲ್ಲಿ ಇದ್ದೆ. ನಾನು ನಮ್ಮೂರಿನಲ್ಲಿ ಜಿ ಮೈಲಾರಪ್ಪ ಅಂತ ಇದ್ರು, ಅವರೆಲ್ಲ ಸೀನ್ಸ್ ಇಟ್ಕೊಂಡು ಚಿಕ್ಕ ಮಕ್ಕಳಿಗೆಲ್ಲ ನಾಟಕ ಕಲಿಸ್ಕೊಂಡು ಮಾಡ್ತಾ ಇದ್ರು. ಅವಾಗ ಅವರು ನನ್ನ ಒಂದು ನಾಟಕದಲ್ಲಿ ನನಗೊಂದು ಚಿಕ್ಕ ಪಾತ್ರ ಕೊಡ್ತಾ ಇದ್ರು. ಅವಾಗ ಮಲ್ಲಮ್ಮನ ನಾಟಕವನ್ನು ಮೊದಲಿಂದನೂ ಮಾಡ್ತಾ ಇದ್ರು ಅವರು. ಒಂದು ಸುಭದ್ರಮ್ಮ ಮನ್ಸೂರಿಗಿಂತ ಮೊದಲು ಹನುಮಂತಮ್ಮ ಅಂತ ಮಾಡ್ತಾ ಇದ್ರು. ಅವಾಗೆಲ್ಲ ಚಿಕ್ಕಪ್ಪ ಶರಣರು ಮರಮ್ನಳ್ಳಿ ಬರ್ತಾ ಇದ್ರು. ಹೀಗಾಗಿ ಅವರ ಸಮಕ್ಷಮದಲ್ಲಿ ಒಂದು ಮಲ್ಲಮ್ಮನ ನಾಟಕ ಮಾಡ್ತಾ ಇದ್ರು. ಆ ಮಲ್ಲಮ್ಮನ ನಾಟಕದಲ್ಲಿ ಮಲ್ಲಮ್ಮನ ಆರತಿ ಮಾಡೋ ಪಾತ್ರ ನಮಗೆ ಕರೆಸ್ತೀವಿ. ನಾವೊಂದು 5-6 ಹುಡುಗ ಚಿಕ್ಕ ಚಿಕ್ಕ 10-11 ವರ್ಷದ ಮಕ್ಕಳು ನಾವು. ನಮಗೆಲ್ಲ ಸೀರೆ ಉಡಿಸಿ, ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ, ಕೈಯಾಗಿ ಕಳಸ ಕೊಟ್ಟು ನೀವೆಲ್ಲ ಮಲ್ಲಮ್ಮಗೆ ಆರತಿ ಮಾಡಿ ಗಂಡನ ಹೆಸರು ಹೇಳಬೇಕು ಅಂತಿದ್ರು. ಎಲ್ಲ ನಮಗೆ ಒಂದು ಒಗ್ಗಟ್ಟು ಕಲಿಸ್ಕೊಡ್ತಿದ್ರು ಅವರು. ಅಲ್ಲಿಂದ ರಂಗಭೂಮಿ ನಂಟು ನನಗೆ ಶುರುವಾಯಿತು. ಆಮೇಲೆ ರಜಾ ದಿನಗಳಲ್ಲಿ ದೇವಲಾಪುರದಲ್ಲಿ ಇದ್ವಿ ನಾವು ಮೊದಲು, ಅಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿದ್ದೆ. ಅಲ್ಲಿ ಏನು ನಾನು ಕಲ್ತಿದ್ದೀನಿ ಅಂತ ತಿಳ್ಕೊಂಡು ನಮ್ಮ ಮರಿಯಮ್ನಹಳ್ಳಿಗೆ ಬಂದಾಗ ಗೌರ್ಮೆಂಟ್ ಶಾಲೆಗೆ ಹೋದೆ ನಾನು. ಅಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಎಲ್ಲ ಓದಿಸಿ ಮಾಡಿ, ಪುಸ್ತಕ ಓದಿಸಿ, ಲೆಕ್ಕ ಮಾಡಿಸಿ ಎಲ್ಲ ಮಾಡಿ ನೀನು 3ನೇ ತರಗತಿಗೆ ಇಲ್ಲಿ ಸೇರ್ಬೋದು ಅಂತ ಸೇರ್ಕೊಂಡ್ರು ನನ್ನಲ್ಲಿ.
1: ಅಂದರೆ ನಿಮಗೆ ಮಕ್ಕಳಿದ್ದಾಗ ಇದು ಹವ್ಯಾಸ ಅಂತ?
0: ಹೌದು.
1: ವೃತ್ತಿ ರಂಗಭೂಮಿ ಅಂತ ಹೇಳಿ ಶುರುವಾಗಿದ್ದು ನಿಮ್ಮ ಬದುಕಿನಲ್ಲಿ ಯಾವಾಗ? ಅದು ಯಾವ ನಾಟಕ ಮೊದಲು? ಅದು
0: ಮೈಲಾರಪ್ಪರ್ ಅಂತ ಹೇಳಿದ್ನಲ್ಲ, ಅವರು ನಾಟಕದಲ್ಲಿ ಪಾತ್ರ ಮಾಡಿಸಿದ್ರು. ಆ ನಾಟಕ ಬಹಳ ಅದ್ಭುತವಾಗಿ ಮಾಡಿದ್ವಿ ಮಕ್ಕಳೇ. ಆಮೇಲೆ ನನಗೆ ರಜಾದಿನಲ್ಲಿ ಹಳ್ಳಿಗೆ ಹೋಗಿ ನನ್ನ ನಾಟಕಗಳು ಪ್ರಾಕ್ಟೀಸ್ ಮಾಡಿ ಬರ್ತಿದ್ದೆ. ಆ ಒಂದು ನಿಟ್ಟಿನಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಒಂದು ಬನ್ನಿಗೋಳ, ಬಸರಕೋಡು, ಆಮೇಲೆ ಹಡಗಲಿ ತಲಗಿಸ್ ಹೋಗಿ ಅಲ್ಲಿ ನಮ್ಮ ಅಜ್ಜ ಒಬ್ಬರು ಮಾಡ್ತಿದ್ರು. ನನ್ನ ಮೊಮ್ಮಗಳು ನಾಟಕ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಆ ಊರಿನಲ್ಲಿ ಒಂದೊಂದು ವಾರ ಇದ್ದು ನಾಟಕ ಕಲಿತಿದ್ದೆ ನಾನು. ಈಗ ಶಾಲೆಗೂ ಚಕ್ಕರ್ ಹಾಕಿ ನಾನು ನಾಟಕ ಹೋಗ್ಬಿಡ್ತಿದ್ದೆ. ಯಾಕೆಂದ್ರೆ ಹೋದ್ರೆ ಒಂದು 4 ದುಡ್ಡು ಸಿಗುತ್ತೆ ಅಂತ ಒಂದು ನಮಗೆ ಆಸೆ ಇತ್ತಲ್ಲ, ಅದು ಬಂದರೆ ನಮ್ಮ ಸಂಸಾರಕ್ಕೆ ಆಸರಿ ಆಗುತ್ತೆ ಅಂತ. ಅವಾಗ ಹೋದೆ. ನಮ್ಮದು ಬಹಳ ದೊಡ್ಡ ಕುಟುಂಬ ನಮ್ಮದು. 6 ಜನ ಹೆಣ್ಮಕ್ಳು, ಒಬ್ಬ ತಮ್ಮ, ಅಪ್ಪ ಅಮ್ಮ. ಅಮ್ಮ ನಿರಕ್ಷರಿ, ಏನು ಗೊತ್ತಿಲ್ಲ, ವ್ಯವಸಾಯ ಮಾಡ್ತಿದ್ರು. ಅಮ್ಮ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಅಪ್ಪ ಯಾವುದೋ ಒಂದು ದಲಾಲ್ ಅಂಗಡಿಯಲ್ಲಿ ಲೆಕ್ಕ ಬರೀತಿದ್ರು. ಆಸ್ತಮ ಮೊದಲಿನಿಂದ ಅವರಿಗಿತ್ತು. ನಾನು 67-68 ಎಸ್ ಎಲ್ ಸಿ ಪಾಸ್ ಆದೆ ನಾನು. ನನಗೆ ಶಾಲಾ ದಿನಗಳಲ್ಲಿ ಕೂಡ ಎಲ್ಲ ಗುರುಗಳು ನನಗೆಲ್ಲ ಹೇಳಿಕೊಡ್ತಿದ್ರು. ಅವರೆಲ್ಲ ನನಗೆ ಶಾಲೆ ಬಿಟ್ಟ ದಿನಗಳೆಲ್ಲ ಹೋಮ್ವರ್ಕ್ ಮಾಡ್ಕೊಳ್ಳೋದನ್ನು ಫೀಸಲ್ಲಿ ಭಾಳ ಹೆಲ್ಪ್ ಮಾಡ್ತಿದ್ರು ನನಗೆ. ಅವಾಗ ಶಾಲಾ ದಿನಗಳಲ್ಲಿ ಏನು ಫ್ಯಾನ್ಸರ್ಸು, ಮನೆ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ರೆ ನಾನು ಮೊದಲು ಹೆಸರು ನನ್ನ ಹೆಸರು ಬರ್ಕೊಂಬಿಡೋರು. ಅವರು ಎಲ್ಲದೂ ಪ್ರೈಸ್ ತೊಗೊಂಡು ಬರ್ತಿದ್ದೆ. ಆ ಪ್ರೈಸ್ಗಳೆಲ್ಲ ಉಪಯೋಗ ಆಗಂಥವನ್ನೇ ಟೀಚರ್ಸ್ ಎಲ್ಲ ತಂದುಕೊಡೋರು. ನನಗೆ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಕಂಪಾಸ್ ಆಗಿರ್ಬೋದು, ಡಿಕ್ಷನರಿ ಆಗಿರ್ಬೋದು.
1: ವಿದ್ಯಾಭ್ಯಾಸ ಎಲ್ಲವರೆಗೂ ಮಾಡಿದ್ರಿ?
0: 68ರಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡಿದೆ ನಾನು. ಅವಾಗ ನನಗೆ 16 ವರ್ಷ. ಎಸ್ ಎಲ್ ಸಿ ಆದಮೇಲೆ ಟೀಚರ್ ಆಗಬೇಕಂತ ದೊಡ್ಡ ಆಸೆ ಇತ್ತು ನನಗೆ. ಅಪ್ಲಿಕೇಶನ್ ಹಾಕಿದ್ದೆ, ಹೋಗಿದ್ದೆ ಇಂಟರ್ವ್ಯೂ. ನಿಮಗೆ ವಯಸ್ಸಿಲ್ಲ ಅನ್ನೋ ಕಾರಣಕ್ಕೆ ನನಗೆ ತಿರಸ್ಕಾರ ಮಾಡಿದರು. ಮನೇಲಿ ಕೂತೆ. ಆಮೇಲೆ ಕಾಲೇಜಿಗೆ ಹೋಗೋಕೆ ದುಡ್ಡಿಲ್ಲ, ಹೊಸಪೇಟೆಗೆ ಬರಬೇಕು. ಮರಿಯಮ್ನಹಳ್ಳಿಯಲ್ಲಿ ಕಾಲೇಜ್ ಇಲ್ಲ. ಮರಿಯಮ್ನಹಳ್ಳಿಯಲ್ಲಿ ಹೈಸ್ಕೂಲ್ ಇತ್ತು ಅಂತ ನಾನು ಅಲ್ಲಿ ಓದಬೇಕಾಯ್ತು ನನಗೆ. ಇಲ್ಲದ್ರೆ ಅಲ್ಲಿ ಹೈಸ್ಕೂಲ್ ಆಗದಿದ್ರೆ ನಾವು ಓದೋಕ್ಕೂ ಅಷ್ಟು ಕೂಡ ಆಗಲಿಲ್ಲ. ಅವಾಗ ಅರ್ವಾ ರಾಮಪ್ಪರ್ ಅಂತೇಳಿ ಭಾಳ ಒಳ್ಳೆ ಮುಖ್ಯೋಪಾಧ್ಯಾಯ ಇದ್ದರು.
1: ಅವರ ಅವಧಿಯಲ್ಲೇ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಹಿತ ಬಂತು.
0: ಹೌದು, ಬಂತು. ಅವರೆಲ್ಲರೂ ನಮಗೆಲ್ಲ ಭಾಳ ಒಳ್ಳೆ ಅಡಿಪಾಯ ಹಾಕಿದ್ರು. ಅವರು ಕ್ಲಾಸ್ ರೂಮ್ನಲ್ಲಿ ಬರೆದಿಟ್ಟಿದ್ರು, ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಬರೆದು ಬಿಡ್ತಿದ್ರು. ದಿನ ಅದನ್ನ ನೋಡ್ತಿದ್ವಿ, ಅದನ್ನೇ ಅದು ಮನಸ್ಸನ್ನೇ ಕುಂತು ಬಿಟ್ಟಿತ್ತು ನಮಗೆ. ಈಗ 68ರ ಪಾಸ್ ಮೇಲೆ ಮನೆಯಲ್ಲೇ ಇನ್ನು 2 ವರ್ಷ ಕೂತ್ಕೋಬೇಕಲ್ಲ, ಬಹಳ ಕಷ್ಟ ಮನೆಯಲ್ಲಿ ಬದುಕು. ಟೇಲರಿಂಗ್ ಮಾಡ್ತಿದ್ದೆ, ಮನೆಗಿದ್ರೆ ಅಮ್ಮನ ಜೊತೆಗೆ ಕಳೆಯಕ್ಕೆ ಹೋಗ್ತಿದ್ದೆ. ಬೇರೆ ಬೇರೆ ಅವ್ರೇನು ಹೊಲಗೆ ಮನೆ ಕೆಲಸಕ್ಕೆ ಹೋಗ್ತಿದ್ರಲ್ಲ, ಹೋದ್ರೆ ಒಂದು ಆಣೆಗಳು, ಅವಾಗ 8 ಆಣೆ ಕೊಡ್ತಾರೆ, 10 ಆಣೆ ಕೊಡ್ತಾರೆ. ಅಂದಾಗ ಅಮ್ಮನ ಜೊತೆಗೆ ಹೋಗ್ತಿದ್ದೆ, ಅವೆಲ್ಲ ಕೆಲಸಗಳು ಮಾಡ್ತಿದ್ದೆ.
1: ರಂಗಭೂಮಿಗೆ ಮಹಿಳೆಯರ ಪ್ರವೇಶ ತುಂಬ ಕಡಿಮೆ ಇತ್ತು ಅವಾಗ.
0: ಹೌದು,
1: ಅಂದರೆ ಮಹಿಳೆಯರ ಪಾತ್ರಗಳನ್ನು ಪುಷರೇ ಮಾಡ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನೀವು ರಂಗಭೂಮಿಗೆ
0: ಬಂದೆ.
1: ಮತ್ತೆ ಮರಿಯಮ್ಮನಹಳ್ಳಿಯಲ್ಲಿ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಕಲಾವಿದರು ಇದ್ದು ಅಂತ, ನಿಮ್ಮ ಆ ಕಾಲಮಾನದ ಕಲಾವಿದರು ಇದ್ರು?
0: ನಾನು ರಂಗಭೂಮಿಗೆ ಬಂದಂತ ಸಂದರ್ಭದಲ್ಲಿ ಸುಮಾರು ಒಂದು 20-25 ಜನ ಕಲಾವಿದರು ಇದ್ದೀವಿ ನಾವು. ತಳವಾರ ಹನುಮಂತಮ್ಮನಿಂದ ಹಿಡಿದು.
1: ಯಾಕೆ ಆ ಥರದ ಒಂದು ವಾತಾವರಣ ಮರಿಯಮ್ನಹಳ್ಳಿಯಲ್ಲಿ ಸೃಷ್ಟಿ ಆಯ್ತು?
0: ಅದು ಏನು ತುಂಗಭದ್ರ ಡ್ಯಾಮ್ ಕಟ್ಟದಾಗ ಏನು ಅಲ್ಲಿ ನಾರಾಯಣ ದೇವರ ಕೆರೆ ಬಸಾಪುರ ಅನ್ವೇರಿಯಲ್ಲಿ ಅಂದ್ರೆ ಬಿಟ್ಟು ಮರಿಯಮ್ನಹಳ್ಳಿಗೆ ಬಂದ್ರಲ್ಲ, ಆ ಒಂದು ಪದ್ಧತಿಯನ್ನೇ ಮರಿಯಮ್ನಹಳ್ಳಿಯಲ್ಲಿ ಕೂಡ ಮುಂದುವರಿಸ್ಕೊಂಡು ಬಂದ್ರು. ಹೆಚ್ಚಾಗಿ ದೇವದಾಸಿ ಕುಟುಂಬದವರೇ ಅಲ್ಲಿ
1: ಈ ರಂಗಭೂಮಿಯನ್ನು
0: ಉಳಿಸಿದ್ರು, ಬಂದಂತವ್ರು. ಅವರಿಗೆ ಒಂದು ಸ್ವತಂತ್ರತೆ ಇತ್ತು. ಯಾರು ಮಂತೆಂದವ್ರು ಮದುವೆ ಆದ ಹೆಣ್ಮಕ್ಳು ಯಾರೇ ರಂಗ ಬರ್ತಿರ್ಲಿಲ್ಲ. ದೇವದಾಸಿ ಇದ್ದರು ಅಂದ್ರೆ ಕೆಲವರು ದೇವದಾಸಿರ ಅಂದ್ಕೊಳ್ಳಿ ಅದಕ್ಕೆ ಬಹಳ ಅಪಾರ್ಥ ತಿಳ್ಕೊತಾರೆ. ಆದ್ರೆ ದೇವದಾಸಿಯಲ್ಲೂ ಕೂಡ ಬಹಳ ನಿಯತ್ತಿನಿಂದ ಬದುಕಿದವರು ಇದ್ದಾರೆ, ಸಾಂಸ್ಕೃತಿಕವಾಗಿ ಬೆಳೆದವರು ಇದ್ದಾರೆ, ಕಲೆಗಾಗಿ ತಮ್ಮ ಜೀವನವನ್ನು ನೆಪಾಗಿಟ್ಟವರು ಇದ್ದಾರೆ.

0: ಆ ಪ್ರಮಾಣ ಮರಿಯಮ್ ನಳ್ಳಿಯಲ್ಲಿ ಜಾಸ್ತಿ ಇತ್ತು.
1: ಎಲ್ಲರೂ ಅಷ್ಟೇ, ಯಾರು ಬೇರೆ ಇಲ್ಲ. ಈ ಕಲೆಗೆ ಮೀಸಲಾಗಿದ್ದವ್ರು ಅವರು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಈ ಡಾನ್ಸ್ ಇರ್ಬೋದು, ಇವೆಲ್ಲದಕ್ಕೂ ಅವ್ರು ಯಾರು ಏನು ಕಲ್ತವರಲ್ಲ, ಒಬ್ರು ನೋಡೊಬ್ರು ಕಲ್ತವ್ರು ಅಷ್ಟೇ.
0: ನೀವು ರಂಗಭೂಮಿಗೆ ಬರುವಾಗ ಹಿರಿಯ ಮಹಿಳಾ ಕಲಾವಿದರಿದ್ರ ಯಾರಿದ್ರು?
1: ಹೌದು, ತಳವರ ಹನುಮಂತಮ್ಮರ್ ಇದ್ರು, ಹಂಪಪಟ್ಟಣ ಶಾಂತಮ್ಮ ಅಂತಿದ್ರು, ಇನ್ನೊಬ್ರು ಸೋಮಮ್ಮ ಅಂತ ಇದ್ರು, ಸುವರ್ಣಮ್ಮ ಅಂತ ಇದ್ರು. ಇವರೆಲ್ಲ ಪಾತ್ರ ಮಾಡೋದ್ ನೋಡಿ
0: ನೀವು ಅವರೆಲ್ಲ ನಾಟಕ
1: ನೋಡ್ತಿದ್ವಿ. ಅವ್ರು ಈ ಮೈಲಾರಪ್ಪರ್ ಬಿಡ್ತಿರ್ಲಿಲ್ಲ ನಮ್ಮನ್ನ, ಯಾವ್ದೇ ನಾಟಕ ಇದ್ರೆ ಮುಂದೆ ಕರ್ಕೊಂಡೋಗಿ ಕೂಡಿಸ್ಬಿದ್ರು ನಮ್ಮನ್ನ. ನಮಗೆ ನಿದ್ದೆ ತೂಗಿಸಿ ಬಂದ್ಬಿಟ್ರೆ ಅಲ್ಲೇನೋ ಮಂಡಕ್ಕಿ ತಂದು ಕೊಡೋರು, ಇಲ್ಲಿ ಚಾ ತಂದು ಕೊಡೋರು, ನೋಡ್ಬೇಕಾದ್ರೆ ನೀವು ಮಲಗಬಾರ್ದು ಅಂತ ಹೇಳ್ತಿದ್ರು. 67-68ರಲ್ಲಿ ನಾಟಕ ಆಡೋದೇ ಬೇಡ, ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಬಿಟ್ಟೆ. ನಾನು ಟೈಲರಿಂಗ್ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ. ಆಮ್ಯಾಗ ಒಂದ್ಸರ್ತಿ ಒಬ್ಬ ನಟಿ ಒಂದು ನಾಟಕ ಬರಕ್ಕಾಗ್ಲಿಲ್ಲ, ಅದಕ್ಕೆ ಯಾರಾದ್ರೂ ಒಬ್ಬರು ಹೆಣ್ಮಕ್ಳು ಬೇಕಲ್ಲ ಅಂತ ಬಹಳ ತೊಂದರೆ ಈಡಾದ್ರು ಅವರು. ಆಮೇಲೆ ಕೊಟ್ಟಿಗೆ ನಾಗಪ್ಪರು ಅಂತಿದ್ರೆ ನಮ್ಮ ಓಣೆಯಲ್ಲಿ, ಅವರು ಹರಿಶ್ಚಂದ್ರ ನಾಟಕದಲ್ಲಿ ನಾನೆಲ್ಲ ರೋಹಿತ್ ಅಶ್ವಿನ್ ಪರಟವೆಲ್ಲ ಊರಾಗಿದ್ದಾಗ ಮಾಡ್ತಿದ್ದೆ ನಾನು. ಆಮ್ಯಾಗ ಅವರು ಇಲ್ಲ ನಾಗರತ್ನ ಹೇಳಿದ್ರೆ ಒಂದ್ ದಿವಸ ಕಲ್ತಲ್ಲಿ ಪಾರ್ಟ್ ಮಾಡ್ತಾಳೆ, ಆಕೆಗೆ ಮಾತ್ರ ಸಾಧ್ಯದ ದೊಡ್ಡ ಪಾತ್ರ ಇದೆ. ಬಂದು ನಾನು ಒಪ್ಪಿಸಿದ್ರು ಅವ್ರು, ಇಲ್ಲಮ್ಮ ನಾಳೆನೆ ನಾಟಕ ಇದೆ, ಇವತ್ತು ನೀವೆಲ್ಲ ಸ್ವಲ್ಪ ಹಾಡು ಕಲ್ತ್ಕೊಂಡು ಪ್ರಾಕ್ಟೀಸ್ ಕೊಂಡು ನಾಳೆ ಮಾಡಬೇಕು ಅಂತ. ಕತ್ತಲು ಬೆಳಕು ಅಂತ ಈ ಹೊಸಪೇಟೆಯವರು ಟೀಚರ್ ಅವರು ಪರಮೇಶ್ವರ್ ಅಂತ ಅವ್ರು ಬರೆದಂತ ಒಂದು ನಾಟಕ. ಅಲ್ಲಿ ನಮ್ಮೂರಿನ ಕಲಾವಿದರೆ ಹಂಪಸಾಗರದಲ್ಲಿ ಹೋಗಿ ಅದನ್ನ ಪ್ರದರ್ಶನ ಮಾಡಿದ್ರು. ಆ ನಾಟಕ ತುಂಬಾ ಚೆನ್ನಾಗಿ ಬಂದ್ಬಿಡ್ತು, ಅತ್ಯದ್ಭುತವಾಗಿ ಅಲ್ಲಿ ಪ್ರದರ್ಶನ ಆಯಿತು. ಆ ನಾಟಕದಲ್ಲಿ ನನ್ನ ಪಾತ್ರ ನೋಡಿದಂಥವ್ರು ಪಕ್ಕದ ಹಳ್ಳಿಯವರು, ಆ ಹಳ್ಳಿಯವರು, ಅಮ್ಮ ನಮ್ಮೂರಿನಲ್ಲಿ ಒಂದು ನಾಟಕ ಇದೆ, ಅಣ್ಣ ತಂಗಿ ನಾಟಕ ಇದೆ, ಆದರ್ಶ ಪ್ರೇಮ ನಾಟಕ ಇದೆ, ಇನ್ನೊಂದು ಉತ್ತರಭೂಪ ನಾಟಕ ಇದೆ, ಇಂಥದ್ದೆಲ್ಲ ಬರಬೇಕಂದಾಗ ಒಂದು 4-6 ಊರಿನವರೆಲ್ಲ ನನಗೆ ಅವಾಗ 5 ರೂಪಾಯಿ ಅಡ್ವಾನ್ಸ್ ಅಂದ್ರೆ ಬಹಳ ದೊಡ್ಡದ ಅಮೌಂಟ್.
0: ನೀವು ಎರಡು ರಂಗಭೂಮಿ ಒಳಗಡೆ ಇದ್ದೀರ ಅಂದ್ರೆ ನಿಮ್ಮ ನಾಟಕಗಳು ಪೌರಾಣಿಕ ನಾಟಕಗಳು ಇರ್ತಿದ್ವು, ಸಾಮಾಜಿಕ ನಾಟಕಗಳು ಇರ್ತಿದ್ವು. ನಿಮ್ಗೆ ಹೆಚ್ಚು ಇಷ್ಟವಾದಂಥ ನಾಟಕಗಳು ಯಾವುವು? ಹೆಚ್ಚು ಜನರಿಗೆ ತಲುಪ್ತಾ ಇದ್ದು ಯಾವುದು?
1: ಹೆಚ್ಚು ಜನರಿಗೆ ತಲುಪ್ತಾ ಇದ್ದ ಸಾಮಾಜಿಕ ನಾಟಕಗಳೇ. ಆ ನಂತರ ಪೌರಾಣಿಕ ಐತಿಹಾಸಿಕ ಇದು ನಾಟಕಗಳು ಆಡಿದ ಮೇಲೆ ಅದಕ್ಕೆ ಹೋದ್ವಿ ನಾವು. ಅವರು ಒಂದು 5-5 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು 25 ರೂಪಾಯಿ ಕೈ ತುಂಬ ದುಡ್ಡು ಆಗ್ಬಿಡ್ತು ನನಗೆ ಅದು. ಆಮ್ಯಾಗ ಅಪ್ಪ ಅಂದ್ರೆ ನೀನು ನಾಟಕನೇ ಮಾಡೋದಿಲ್ಲ, ಕೆಲಸ ಮಾಡ್ತೀನಿ ಅಂದಕ್ಕೆ ಇಷ್ಟೆಲ್ಲ ಅಡ್ವಾನ್ಸ್ ಇಸ್ಕೊಂಡು ಬಂದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಇಲ್ಲಮ್ಮ ಅಂದ್ರು. ಅಪ್ಪ ಏನ್ ಮಾಡ್ಲ, ವೃತ್ತಿ ಕಟ್ಟಬಿದ್ದೆ ನಾನು ಒಪ್ಕೊಂಡಿದ್ದೀನಿ, ಹೆಂಗೋ ಇನ್ನು ಮನೇಲಿ ಇರ್ಬೇಕಲ್ಲ, ಬಂದಷ್ಟು ಮಾಡಿದ್ರೆ ಆಯ್ತು ಬಿಡು ಅಂತ ನಾನೇ ಒಪ್ಕೊಂಡೆ. ಅಪ್ಪಗೆ ಬೇಡ ಅಂತ ಹೇಳ್ದಕ್ಕೆ ನಾನೇ ಆಮೇಲೆ ನಾಟಕ ಒಪ್ಕೊಂಡು ಬಂದಿದ್ದು ನಾನೇ. ಆಮೇಲೆ ಖುಷಿ ಪಟ್ರಿ ಇಲ್ಲಮ್ಮ ಇದು ನಿನಗಾಗಿ ಒಳಗೆ.
0: ನಿಮಗೆ ಇಷ್ಟವಾದಂತ ಪೌರಾಣಿಕ ನಾಟಕಗಳು ಯಾವುದು?
1: ರಕ್ತರಾತ್ರಿ ಉತ್ತರಿ ಪಾತ್ರ ನಾನು ಹೆಚ್ಚು ಅಭಿನಯಿಸಿದ್ದು. ಸುಭದ್ರಮ್ಮ ಮನ್ಸೂರ್ ಅವರು ದ್ರೌಪದಿ ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೆ. ಅಳೋ ಪಾತ್ರನೇ ಅದು, ಬಾಲ ವಿಧವೆ ಪಾತ್ರ. ರಕ್ತರಾತ್ರಿ ನಾಟಕ ತುಂಬಾ ಹೆಸರು ತಂದು ಕೊಟ್ಟಂತ ಪಾತ್ರ.
0: ಸಾಮಾಜಿಕ ನಾಟಕಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಇಷ್ಟವಾದ?
1: ಹೆಚ್ಚು ನನಗೆ ಕಥಾನಾಯಕಿ ಪಾತ್ರಗಳು ಹೆಸರು ತಂದು ಕೊಟ್ಟಿದ್ದಂತ ನಾಟಕಗಳು ನನಗೆ.
0: ನಿಮ್ಮ ಆತ್ಮಕಥೆಯಲ್ಲಿ ರಂಗಸಿರಿ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದೀರಿ, ಮತ್ತೆ ನಿಮ್ಮ ಬದುಕಿನ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ರಿ ಆಗಿದೆ, ಆಮೇಲೆ ಖಾಸಗಿಯಾಗಿಯೂ ಸಹಿತ ನಿಮ್ಮ ಡಾಕ್ಯುಮೆಂಟ್ರಿಯಲ್ಲೆಲ್ಲ ನೀವು ಹೇಳ್ಕೊಂಡಿದ್ದೀರಿ. ನಿಮ್ಮ ಈ ವೃತ್ತಿ ರಂಗಭೂಮಿಯ ಬದುಕಿನ ಪಯಣದಲ್ಲಿ ಅಂದರೆ ದಿನ ದಿನ ನಾಟಕಗಳು ಇರ್ತವೆ, ನೀವು ಮತ್ತೆ ನೀವು ಬೆಳಗ್ಗೆ ಜರ್ನಿ ಮಾಡೋದು, ರಾತ್ರಿ ಅಲ್ಲಿ ಹೋಗೋದು, ಈ ಥರದ್ದೆಲ್ಲ ತುಂಬ ಕಷ್ಟಕರದ ಜೀವನವನ್ನು ಹೇಳ್ಕೊಂಡಿದ್ದೀರಿ, ಹೇಗೆ ಇದನ್ನೆಲ್ಲ ನಿಭಾಯಿಸಿದ್ರಿ ಅಂತ?
1: ನಿಭಾಯಿಸೋದು ಯಾವುದು ಅನ್ಕೊಂಡಿರ್ಲಿಲ್ಲ, ಅದು ಹೆಂಗ ನಮ್ಮನ್ನು ಕರ್ಕೊಂಡು ಹೋಯ್ತು ಹಂಗ ಹೋದ್ವಿ. ಮೊದಲು ಏನು ಸೌಕರ್ಯ ಇರ್ಲಿಲ್ಲ, ಬಂಡ್ಯಾಗ ಹೋದ್ವಿ, ನೆಡ್ಕೊಂಡು ಹೋದ್ವಿ, ನೀರಾಗಿ ಈಜ್ಕೊಂಡು ಹೋದ್ವಿ, ಟ್ರ್ಯಾಕ್ಟರ್ ಮೇಲೆ ಕುಂತ್ಕೊಂಡು ಹೋದ್ವಿ, ಲೋಡ್ ಲಾರಿ ಮೇಲೆ ಹೋಗ್ತಿದ್ವಿ, ಯಾವುದು ಇಲ್ಲಪ್ಪ ಅಂದ್ರೆ ನಡ್ಕೊಂಡು ಹೋಗೋದೆ. ಆ ಬ್ಯಾಗ್ಗಳು ಹೊತ್ಕೊಂಡು, ನಮಗೆ ಬೇಕಾದ ಡ್ರೆಸ್ಗಳು ಇಟ್ಕೊಂಡು, ಅದು ಎಷ್ಟು ಕಷ್ಟಪಟ್ಟು ಹೋದ್ರೆ ಅದು ನಾವ್ ಇಷ್ಟೆಲ್ಲ ಮಾಡಿ ಬಂದ್ವಾ ಅಂತ ಅನಿಸ್ತದೆ ಹಿಂದಕ್ಕೆ ತಿರುಗಿ ನೋಡಿದಾಗ. ಎಲ್ಲ ಸುಮಾರು ನಾವು ಬೊಮ್ಮನಳ್ಳಿಗೆ ಇಳಿದ್ವಿ ಅಂತ ಹೇಳಿದ್ರೆ ಅಲ್ಲಿಂದ ಸುಮಾರು 15-20 ಕಿಲೋಮೀಟರ್ ವರೆಗೆ ಬಂಡೆಲೆ ಹೋಗ್ತಿದ್ವಿ. ಇಲ್ಲಿ ಹೊಸಪೇಟೆಗೆ ಬಂದು ಇಳಿದ್ವಿ ಅಂತಂದ್ರೆ ಇಲ್ಲಿಂದ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ನಾವು ಬಂಡೆಲೆ ಹೋಗ್ತಿದ್ವಿ. ಬಸ್ ಇದ್ರೂ ಸೌಕರ್ಯಗಳು ಹೆಚ್ಚಿರ್ಲಿಲ್ಲ, ಬಸ್ಗಳು ಇಲ್ಲದಂತ ಕಾಲ ಇತ್ತು ಅವಾಗೆ. ಈಗ ನಾವು ಒಂದ್ಸರಿ ಮಾಗಳದಿಂದ ಆ ಕಡೆ ಧಾರವಾಡ ಜಿಲ್ಲೆಗೆ ಹೋಗ್ಬೇಕಾಗಿತ್ತು, ಹೊಳಿ ದಾಟ್ಕೊಂಡು ಹೋಗ್ಬೇಕಾಯ್ತು. ಮಾಗಳಕ್ಕೆ ಹೋದ್ಮೇಲೆ ಆ ದೋಣಿ ಎಲ್ಲೋ ಇತ್ತು, ಅವನು ಈ ಕಡೆ ಬಂದು ನೀವು ಆ ಕಡೆಗೆ ಹೋಗೋದ್ರಿಗೆ ಗಂಟೆಗಟ್ಟಲೆ ತಡ ಆಗುತ್ತೆ, ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ನಾಟಕ ಮಾಡ್ಬೇಕು ಅಂದಾಗ ನಾನು ರೇಣುಕ ಇಲ್ಲಮ್ಮ ಇಷ್ಟಾಗುತ್ತೆ ನೀವು ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂದ್ಬಿಟ್ಟು ಇಬ್ರು ಹೋಗ್ಬಿಟ್ವಿ. ನಾವು ಲಗೇಜ್ ಅಲ್ಲಿ ಹೊತ್ಕೊಂತೀವಿ, ನೀವು ಬರ್ರಿಯಮ್ಮ ಅಂದ್ರೆ ಕೈ ಕೈ ಹಿಡ್ಕೊಂಡ್ರು ಹೋದ್ವಿ, ಓದ್ವಿ ಓದಿ ಓದಿ ಮುಳುಗ್ಬಿಟ್ವಿ ಊರು ನಾವು. ಹಾಗೆ ಆಯ್ತು ನಮ್ಮ ಅವಸ್ಥೆ ಇಲ್ಲೇ ಮುಗಿತು, ಕೊನೆ ನಮಸ್ಕಾರ ಹೇಳ್ಬಿಡಿ ಎಲ್ಲರಿಗೆ ಅಂತ ತಮಾಷೆ ಮಾಡ್ತಿದ್ಲ ರೇಣುಕ ಬಹಳ ಹಾಸ್ಯ ಪ್ರವೃತ್ತಿ ಆಕೆಗೆ. ಇಲ್ಲಮ್ಮ ನೀವು ಸಣ್ಣ ಗಟ್ಟಾಗಿ ನಮ್ಮ ಕೈ ಹಿಡ್ಕೊಂಡು ನಾವು ಎಳ್ಕೊಂಡು ಹೋಗ್ತೀವಿ ಅಂದ್ರೆ ಲಗೇಜ್ ಎಲ್ಲ ಹೊತ್ಕೊಂಡು ಹೊಳಿ ದಾಟಿಸಿದ್ರ ಕಡೆ, ಮತ್ತೆ ಅಲ್ಲಿ ಪಂಪ್ ಸೆಟ್ಟಿಂದ ಒಂದು ಮನೆ ಇತ್ತು ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಮತ್ತೆ ಬೇರೆ ಬಟ್ಟೆ ಉಟ್ಕೊಂಡು ಆ ಊರಿಗೆ ಹೋದ್ವಿ. ಇಲ್ಲಿ ಧಾರವಾಡದಿಂದ ಆ ಕಡೆಗೆ ಒಂದು ತೋವೆ ಅಂತ ಏನು ಬರುತ್ತೆ ಒಂದು ಹಳ್ಳಿಯಲ್ಲಿ,
0: ಅದು ಎಂತ ಕಷ್ಟಕರ ದಿನಗಳು.
1: ಹೌದು, ಆಯ್ತು ಒಂದು ಆಯುಷ್ಯ ಮುಗಿದೋಗ್ಬಿಡ್ತೇವೆ ಅನ್ಕೊಂಡಿದ್ದೀವಿ ನಾವೆಲ್ಲವೂ.
0: ಇಂಥ ಘಟನೆಗಳು ಬಂದಾಗ್ಲೂ ಸಹಿತ ನೀವು ಎದೆಗೊಂದಿಲ್ಲ, ಈ ವೃತ್ತಿನೇ ಬೇಡ ಅಂತ ಅನ್ಸಿಲ್ಲ ನಿಮ್ಗೆ?
1: ಎಷ್ಟೋ ಸಲ ಅನ್ಸಿತ್ತು ಬೇಡ ಅಂತ, ಅದ್ರ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ನಾಟಕ ಬೇಡದ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ.

0: ಬಿಟ್ಟರೆ ಮನೆತನ ನಡೆಯಂಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿನ ಅಪ್ಪ ಅದೇ ಹೇಳ್ತಿದ್ರು, ನೀನೊಬ್ಬಕ್ಕೆ ನಾಟಕ ಆಡಿದ್ರೆ ಇವರೆಲ್ಲರೂ ಬದುಕಿಸ್ಬೋದಂತ. ನನಗೊಂದು ತೃಪ್ತಿ ಇತ್ತು, 5 ಜನರ ತಂಗಿಯಂದರು ಇವತ್ತು ಮದುವೆ ಕೊಟ್ಟಿದ್ದೀನಿ, ದುಡ್ದು ದುಡ್ಡೆಲ್ಲ ನಾಟಕದಿಂದನೆ, ಬೇರೆ ಏನಿಲ್ಲ, ನಾವು ಬೇರೆ ಯುದ್ಧಕ್ಕೆ ಏನು ಮಾಡಲಿಲ್ಲ. ಅಮ್ಮ ವ್ಯವಸಾಯ ಮಾಡ್ತಿದ್ರು, ನನ್ನ ಜೊತೆಗೆ ತಮ್ಮ ಸಹಕಾರ ಮಾಡಿದ, ಬಂದಿದ್ದು ಕಾಳು ಕಡಿ ಮನೆಗಾಗ್ತಿತ್ತು, ನಾಟಕದಿಂದ ಬಂದ ದುಡ್ಡನ್ನೆಲ್ಲ ಎಲ್ಲ ತಂಗಿಯಂದರು ಮದುವೆ ಮಾಡಿದೆ. ಅವರು ಇವತ್ತು ಗಂಡನ ಮನೆಯಲ್ಲಿ ಅವರೆಲ್ಲ ಚೆನ್ನಾಗಿದ್ದಾರೆ, ತಮಗೂ ಮದುವೆ ಮಾಡಿದೆ.
1: ನಿಮ್ಮ ರಂಗಭೂಮಿಯ ಪಯಣದ ಜೊತೆಗೆ ನೀವು ಕಿರುತೆರೆಗೆ ಬಂದ್ರಿ, ಧಾರಾವಾಹಿಗಳಲ್ಲೆಲ್ಲ ಭಾಗವಹಿಸಿದ್ರಿ,
0: ಅದು ಅಚಾನಕ್ ಬಂದ
1: ನೆನಪುಗಳನ್ನು ಸ್ವಲ್ಪ ಹಂಚ್ಕೊಳ್ಳಿ.
0: ಕಿರುತೆರೆ ಅವಾಗ ಗೋರೂರು ಚನ್ನಬಸಪ್ಪರದ ಒಂದು ನಾಟಕ ಮಾಡ್ತಿದ್ವಿ, ಬೆಳ್ಳಕ್ಕೆ ಹಿಂಡು ಬೆದ್ರೆ ಅಂತ ಕಲಾರಂಗದಿಂದ. ಒಂದ್ಸರಿ ಬೆಂಗಳೂರಿನಲ್ಲಿ ಅವರ ನಾಟಕ ನೋಡಿದ ಮೇಲೆ ಇವ್ರು ಆ ಪಾತ್ರಕ್ಕೆಲ್ಲ ನಾಗರತ್ನಮ್ಮ ಸರಿ ಹೋಗ್ತಾರೆ, ಒಂದು ಪಾತ್ರ ಇದೆ ಶರಣವಾಹಿನಿಯಲ್ಲೇ ಮಾಡಬೇಕು ಅಂತಂದ್ರು. ಆ ಶಿವಯೋಗ ಮಂದಿರದಲ್ಲಿ ಶೂಟಿಂಗ್ ಮಾಡಿದ್ರು, ಹಿರಿಯ ಕಲಾವಿದರು ಶಿವಾನಂದ ಅವರು ಮಾಡಿದ್ರು ನನ್ನ ಜೊತೆಯಲ್ಲಿ, ಅಲ್ಲೊಂದು ಮಾಡಿದ್ವಿ. ಆಮ್ಯಾಗೆ ಏಣಿಗೆ ನಟರಾಜ್ ಅವರು ಕಿನ್ನರಿ ಅಂತ ಒಂದು ಧಾರಾವಾಹಿ ಮಾಡಿದ್ರು, ಈಗ ಸುಮಾರು 12-15 ವರ್ಷದ ಹಿಂದೆನೆ ಮಾಡಿದ್ರು ಅವರು. ಆ ಧಾರಾವಾಹಿ ಮಾಡಿದಾಗ ಅವರೆಲ್ಲ ನನಗೂ ಒಂದು ಪಾತ್ರ ಇದೆ, ನಮ್ಮ ರಂಗಭೂಮಿಯವ್ರನ್ನ ಹಾಕೋಬೇಕಂತ ಎಲ್ಲ ನಮ್ಮ ರಂಗಭೂಮಿ ಕಲಾವಿದರನ್ನ

0: ಹೋಗ್ತಾರೆ, ಒಂದು ಪಾತ್ರ ಇದೆ ಶರಣವಾಹಿನಿಯಲ್ಲಿ ಮಾಡಬೇಕು ಅಂತಂದ್ರು. ಆ ಶಿವಯೋಗ ಮಂದಿರದಲ್ಲಿ ಶೂಟಿಂಗ್ ಮಾಡಿದ್ರು. ಹಿರಿಯ ಕಲಾವಿದರು ಶಿವಾನಂದ ಅವರು ಮಾಡಿದ್ರು ನನ್ನ ಜೊತೆಯಲ್ಲಿ, ಅಲ್ಲಿ ಒಂದು ಮಾಡಿದ್ವಿ. ಆಮ್ಯಾಗೆ ಏಣಿಗೆ ನಟರಾಜ್ ಅವರು ಕಿನ್ನರಿ ಅಂತ ಒಂದು ಧಾರಾವಾಹಿ ಮಾಡಿದ್ರು. ಈಗ ಸುಮಾರು 12-15 ವರ್ಷದ ಹಿಂದೆನೆ ಮಾಡಿದ್ರು ಅವರು. ಆ ಧಾರಾವಾಹಿ ಮಾಡಿದಾಗ ಅವರೆಲ್ಲ ನನಗೂ ಒಂದು ಪಾತ್ರ ಇದೆ, ನಮ್ಮ ರಂಗಭೂಮಿಯವ್ರ ನಾಯಕ ಬೇಕಂತಾನೆ ಎಲ್ಲ ನಮ್ಮ ರಂಗಭೂಮಿ ಕಲಾವಿದರನ್ನೇ ಸೇರಿಸ್ಕೊಂಡು ಅಲ್ಲಿ ಒಂದು ಧಾರವಾಡದಲ್ಲಿ ಶೂಟಿಂಗ್ ಮಾಡಿದ್ರು. ಆಗ ಶೂಟಿಂಗ್ ಇದ್ದಾಗ ಇಲ್ಲಿಂದ ಧಾರವಾಡಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ, ಒಂದೊಂದು ಒಳ್ಳೆ ಅವಕಾಶ ನನಗೆ ಸಿಕ್ತು. ಶಿವರುದ್ರನ್ಯರು ಒಂದು ಬೆಂಗಳೂರಿನಲ್ಲೇ ಒಂದು ಮಾಡಿದಾಗ ನನಗೊಂದು ಸೀನ್ನಲ್ಲಿ ಒಂದು ಅವಕಾಶ ಕೊಟ್ಟಿದ್ರು. ಹೀಗೆ ನಾನು ಅಲ್ಲಿ ಕಿರುತೆರೆಗೆ ಹೋಗೋಕ್ಕೆ ಇಲ್ಲಿ ನಾಟಕಗಳು ಬಿಟ್ಟು ಹೋಗೋಕೆ ಆಗ್ತಿರ್ಲಿಲ್ಲ. ನಮಗೆ ನಾಟಕದ ಸ್ವಲ್ಪ ಕಡಿಮೆ ಆಯ್ತು ಅಂದರೆ 6 ತಿಂಗಳು ಫುಲ್ ಸೀಸನ್ ಇರುತ್ತೆ ನಮಗೆ. ಡಿಸೆಂಬರ್ನಿಂದ ನಮಗೆ ಏಪ್ರಿಲ್ವರೆಗೂ ಫುಲ್ ನಾಟಕಗಳಿವೆ. ಅದು ಬಿಟ್ಟ ಮೇಲೆ ಬಿಡುವಿದ್ದ ಟೈಮ್ನಲ್ಲಿ ನಾನು ಚಲನಚಿತ್ರ ಆಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು,
1: ಸಿನಿಮಾದಲ್ಲೂ ಸಹಿತ ನೀವು
0: ಸಿನಿಮಾದಲ್ಲಿ ವಿಶ್ವಕುಮಾರ್ ಅವರು ಸುಮಾರು 50 ವರ್ಷಗಳಿಂದ ಇಲ್ಲಿ ಪಿಕ್ಚರ್ ತೆಗೆದಿದ್ರು.
1: ಹೊಸಪೇಟೆಯಲ್ಲಿ
0: ಮದರ್ ಅಂತಾನೆ ಹೆಸರಿಟ್ಟರು, ತಾಯಿ ಬಗೀರ್ ಅಂತದ್ದು ಒಂದು ಪಿಕ್ಚರು. ಅದರಲ್ಲಿ ಕಲ್ಯಾಣ ಕುಮಾರ್, ನಂದಿತ ಬಸ್ ಅವರು, ಆಮೇಲೆ ಪಂಡ್ರಿಬಾಯಿ ಅವರು ಕೂಡ ಪಾತ್ರ ಮಾಡಿದ್ರು. ನಾನು ಅವಾಗ ಅದೇ ರಂಗಭೂಮಿಯಲ್ಲಿ ಸುಮಾರು ನಾಟಕಗಳು ಮಾಡ್ತಾ ಇದ್ದೆ, ನಮಗೊಂದು ಚಿಕ್ಕ ಹುಡುಗಿ ಬೇಕು, ಇಲ್ಲೊಂದು ಪಾತ್ರ ಇದೆ, ಮತ್ತೆ ಅಲ್ಲಿಂದೇ ಕರೆಸ್ಬೇಕು ಬೆಂಗಳೂರಿ ಅಂತ ಅಂದ್ಮೇಲೆ ಅಂಬನ್ ಡಾಕ್ಟರ್ ಅಂತ ಮರೇಮನಹಳ್ಳಿಯಲ್ಲಿ ಅವ್ರ ಸ್ನೇಹಿತರು, ಅವರು ಅಲ್ಲಿಂದ ನನ್ನ ಕರೆಸಿ ನನಗೊಂದು ಪಾತ್ರ ಮಾಡೋಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ
1: ಒಬ್ಬ ಕಲಾವಿದೆ ಬರೀ ಕಲಾವಿದೆಯಾಗಿರದೆ ಒಂದು ಬದುಕಿನ ಗಾಢ ಅನುಭವದಿಂದ ರಾಜಕೀಯ ಪ್ರವೇಶವನ್ನು ತಾವು ಮಾಡಿದ್ರು, ತಾಲೂಕ್ ಪಂಚಾಯತಿ ಸದಸ್ಯರಾದ್ರಿ, ಆ ಅನುಭವಗಳು
0: 1994 ನಾಟಕ ಅಕಾಡೆಮಿ ಅವಾರ್ಡ್ ಆಯ್ತು ನನಗೆ. ಆ ಸಂದರ್ಭದಲ್ಲಿ ಬಹಳ ಪ್ರಚಾರ ಆಯ್ತು. ಅದೇ ಸಂದರ್ಭದಲ್ಲಿ 95 ಇದು ಎಲೆಕ್ಷನ್ ಬಂತು. ಮಹಿಳೆಗೆ ಒಂದು ಅವಕಾಶ ಇರೋದ್ರಿಂದ ಅವಾಗ ಎಲ್ಲ ನಮ್ಮೂರಿನ ಎಲ್ಲ ಹಿರಿಯರೆಲ್ಲ ಸೇರಿಕೊಂಡು ಈ ರಾಜಕೀಯ ಮುತ್ಸದ್ದಿಗಳೆಲ್ಲ ಸೇರಿಕೊಂಡು ಅವಾಗ ನನಗೆ ಇಲ್ಲ ನೀವು ಎಲೆಕ್ಷನ್ ನಿಲ್ಗು, ಈ ಸರಿ ಮಹಿಳೆಗೆ ಅವಕಾಶ ಇದೆ ಅಂದರು. ನನಗೆ ಏನೂ ಗೊತ್ತಿಲ್ಲ. ಆ ಮೊದಲು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೆ, ಅದು ನಾಮಕಾವಸ್ಥೆ ಅಷ್ಟೇ, ನಾವು ಏನು ಕೆಲಸನೇ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನಮ್ಮ ಹಿರಿಯ ರಾಜಕಾರಣಿಗಳು MP ಪ್ರಕಾಶ್ ಅವರು ರಾಜಕೀಯದಲ್ಲಿ ಇದ್ರು, ಮರಮ್ನಳಿಗೂ ಪ್ರಕಾಶ್ಗೂ ಬಹಳ ಅತ್ಯಂತ ನಿಕಟವಾದ ಸಂಬಂಧ ನಮಗೆ. ಅವರು ಒಂದು ಇದರಿಂದ ಇಲ್ಲ ಒಳ್ಳೆಯ ಆಯ್ಕೆ, ನಾಗರತ್ನವರಾದರೆ ಆರಿಸ್ಬರ್ಬೋದು ಅಂತಂದ್ರು. ಒಂದು 2000 ಖರ್ಚು ಮಾಡಿರ್ಬೇಕು ಆಗಿನ ಕಾಲಕ್ಕೆ, ಅದು ದೊಡ್ಡ ಅಮೌಂಟ್. ನನಗೆ 2001 ನಾನು ತಾಲೂಕು ಪಂಚಾಯತಿ ಸದಸ್ಯ ಆಗಿದ್ದು, ಕೊನೆಯ ಅವಧಿಯಲ್ಲಿ ಉಪಾಧ್ಯಕ್ಷ ಕೂಡ ಆದೆ. ಅದರಲ್ಲಿ ನಾನು ಅಕಾಡೆಮಿ ಅವಾರ್ಡ್ ಬಂದಿರೋದು, ನನ್ನ ನಾಟಕಗಳು ಹೆಚ್ಚಿರ್ತಿದ್ವು, ನಾಟಕನೂ ಮಾಡ್ತಾ ತಾಲೂಕು ಪಂಚಾಯತಿ ಕೆಲಸನೂ ನಿಭಾಯಿಸ್ತೆ ನಾನು. ಅದು ಭಾಳ ಹೆಮ್ಮೆ ಇದೆ ನನಗೆ. ಇಡೀ ರಾತ್ರಿ ನಾಟಕ ಮಾಡಿ ಮಾರನೇ ದಿವಸ ನಾನು ಆಫೀಸ್ಗೆ ಹೋಗ್ತಿದ್ದೆ. ನಾನು ಹೋಗಿ ಅಲ್ಲಿಂದ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ನಾನು ಮತ್ತೆ ಮುಂದಿನ ನಾಟಕಗಳಿಗೆ ಹೋಗ್ತಿದ್ದೆ. ನನಗೆ ಎರಡೂ ನಿಭಾಯಿಸಿದೆ, ಅದು ಭಾಳ ಹೆಮ್ಮೆ ನನಗೆ. ಅವಾಗೆಲ್ಲ ನನ್ನ ಕೈಲಿ ಏನಾಗುತ್ತೋ ಅದು, ನಮ್ಮೂರಿನ ಜನರಿಗೆ ಏನು ಸಿಗಬೇಕಾಗಿತ್ತು ಅದನ್ನೆಲ್ಲ ಮಾಡಿದಂಥ ಒಂದು ಸಂತೋಷ ನನಗಿದೆ. ನಾನು ಎಲೆಕ್ಷನ್ ಅಂತಾಗ MP ಪ್ರಕಾಶ್ ಅವರು ಹೆಗ್ಡೆ ಅವ್ರನ್ನ, ಅನಂತನಾಗ್ ಅವ್ರನ್ನ, ಆರತಿ ಅವ್ರನ್ನ ಅವ್ರ ಪುಟಾರ ಸಲುವಾಗಿ ನಮ್ಮ ಊರಿಗೆ ಕರ್ಕೊಂಡು ಬಂದಿದ್ರು. ಒಬ್ಬ ಕಲಾವಿದೆಯಲ್ಲಿ ನಿಂತಿದ್ದಾರೆ, ಕಲಾವಿದರು ಬಂದರೆ ಅವರಿಗೆ ಹೆಚ್ಚು ಉಪಯೋಗ ಆಗ್ಬೋದು, ಪ್ರಚಾರ ಆಗ್ಬೋದು ಅನ್ನೋ ಉದ್ದೇಶದಿಂದ.
1: ಇದರ ನಟ ನಟಿಯರನ್ನೆಲ್ಲ ಕರ್ಕೊಂಡು ಬಂದು ಒಂದು ಕ್ಯಾನ್ವಸ್ ಮಾಡೋದು ಒಂದು ವಿಷಯವಾಗಿತ್ತು.
0: ಅದು ನಾನೊಬ್ಬ ಕಲಾವಿದೆ ಅನ್ನೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ನಾನು ಅನಿಸ್ತೇನೆ.
1: ನಿಮಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ನೀವು ಆಯ್ಕೆಯಾದ್ರಿ, ಆ ಅವಧಿ ತೃಪ್ತಿಕರವಾಗಿ ಕೆಲಸ ಮಾಡಿದ್ದೀನಿ ಅಂತ ಅನಿಸ್ತಾ
0: ಅನಿಸ್ತಾ ಇದೆ. ಅವಾಗ ಸರ್ MP ಪ್ರಕಾಶ್ ಸರ್ ಅವರು ರಾಜಕೀಯದಿರೋದು ಮಂತ್ರಿ ಆಗಿದ್ರು, ಅವಾಗ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿರೋದ್ರಿಂದ 2 ಪ್ರಶಸ್ತಿ ಸಮಾರಂಭಗಳೇ ನಾನು ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡಿದೆ. ಒಂದು ಬಳ್ಳಾರಿಯಲ್ಲಿ ಆಯಿತು, ಎರಡನೇದೊಂದು ಬೆಂಗಳೂರಿನಲ್ಲಿ ಮಾಡಿದ್ರು, 3 ಪ್ರಶಸ್ತಿ ಸಮಾರಂಭ ಕೂಡ ಹಡಗಲಿಯಲ್ಲಿ ಮಾಡಿದ್ವಿ ನಾವು. ಅವರೇ ಮಂತ್ರಿಗಳಾಗಿರೋದ್ರಿಂದ, ನಬಿಯವರು ಕೂಡ ಮಂತ್ರಿಗಳಾಗಿದ್ರು, ಇಬ್ಬರು ಮಂತ್ರಿಗಳು ಇರೋದ್ರಿಂದ ನಾನು ಕೆಲಸ ಮಾಡಲಿಕ್ಕೆ ಭಾಳ ಸುಲಭ ಆಯಿತು ನನಗೆ. ಯಾಕೆಂದರೆ ಅವರು ಅನುಯಾಯಿಗಳು, ಅವರು ಒಂದು ಕೈ ಕೆಳಗೆ ಕೆಲಸ ಮಾಡೋರು ಭಾಳಷ್ಟು ಜನ ಇದ್ದರು. ನಾಗರತ್ನಮ್ಮ ಇಲ್ಲಿರ್ತಾರೆ, ಅವ್ರ ಜೊತೆಗೆ ನೀವೆಲ್ಲ ಕೆಲಸ ಮಾಡಿ, ಅಲ್ಲೊಂದು ಸಮಾರಂಭ ಇದೆ, ಇಲ್ಲೇ ಸಮಾರಂಭ ಇದೆ, ಅವ್ರ ಜೊತೆಗೆ ಓಡಾಡೋದಷ್ಟೇ ನನ್ನ ಕೆಲಸ ಆಯಿತು. ಅದು ನನಗೆ ಹೆಸರು ಬಂತು, ಯಾರೂ ಮಾಡಿರ್ಲಿಕ್ಕಿಲ್ಲ. ಸದಸ್ಯ ಇರೋದು 3 ವರ್ಷ, ಅದರಲ್ಲಿ 2 ಪ್ರಶಸ್ತಿ ಸಮಾರಂಭಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಮಾಡಿದೆ ಅಂತ ಹೇಳಿದ್ರೆ ನಾನು ಮಾಡಿದಂತ ಹೆಮ್ಮೆ ಅಲ್ಲ. ಇವರೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟರು. ಅವಾಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಕೂಡ CGK ಅವರು ಇದ್ರು, ಅವರು ಪ್ರಕಾಶ್ ಸರ್ ಅವರಿಗೆ ಬಹಳ ಅಭಿಮಾನ ಪಟ್ಟಂತವ್ರು ಅವರು. ಹೀಗಾಗಿ ಅವರೆಲ್ಲರೂ ಪ್ರೋತ್ಸಾಹದಿಂದ ನಾನು 2 ಪ್ರಶಸ್ತಿ ಸಮಾರಂಭಗಳು ಮಾಡಿದೆ ಅಂತ ಹೆಮ್ಮೆ ನನಗಿದೆ.
1: ನಿಮಗೆ ಸಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶಸ್ತಿಗಳು, ಬಸವ ಬೆಳಗು ಪ್ರಶಸ್ತಿ ಆಗಿರ್ಬೋದು, ಆಮೇಲೆ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ, ಕೈಲಾಸಂ ಪ್ರಶಸ್ತಿ, ನಾಡಚೇತನ ಪ್ರಶಸ್ತಿ, ಸಾವಿತ್ರಮ್ಮ ದೇಜೆ ಗೌಡ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಬಂತು, ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ತಮಗೆ ಬಂತು. ಈ ಪ್ರಶಸ್ತಿಗಳ ಸಂದರ್ಭಗಳು ನಿಮಗೆ ಯಾವ ಥರದ ಖುಷಿ ನೀಡಿತು, ಮತ್ತು ಜವಾಬ್ದಾರಿ ಹೆಚ್ಚಳ ಮಾಡ್ತಾ ಹೇಗೆ?
0: ತುಂಬ ಜವಾಬ್ದಾರಿ ಹೆಚ್ಚಾಗಿದೆ. ಪ್ರಶಸ್ತಿ ಬಂದಾಗ ಸಾಧಾರಣ ಎಲ್ಲ

0: ಖುಷಿ ಆಗುತ್ತೆ. ಆದ್ರೆ ನಾನು ಯಾವ ಪ್ರಶಸ್ತಿಗಳು ಬರ್ತವೆ ಅಂತೇಳಿ ನಾನು ಅಂದುಕೊಂಡವಳಲ್ಲ, ಅವಾಗ ಹುಡ್ಕೊಂಡು ಬಂದಿದ್ದು ನಾನು ವಾಲ್ಮೀಕಿ ಪ್ರಶಸ್ತಿ ಕೊಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ.
1: ಅದು ಮೊದಲ
0: ಅದೇ
1: ಪ್ರಶಸ್ತಿ ನಿಮಗೆ
0: ಇಲ್ಲ,
1: ಇರಬೇಕು ಸರ್.
0: ಎರಡು ಹಿಂದಿನ ಎರಡು ಪ್ರಶಸ್ತಿ ಇತ್ತು, ಆದ್ರೆ ಅದಕ್ಕೆ ಅಷ್ಟು ಮಹತ್ವ ಕೊಟ್ಟಿರಲಿಲ್ಲ, ಅದೆಷ್ಟೋ ಕಡಿಮೆ ಹಣ ಕೊಡ್ತಾ ಇದ್ರು. ಅದು ಯಾರಿಗೆ ಕೊಟ್ಟರು ಏನು ಕತೆ ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ.
1: ಹೆಚ್ಚು
0: ಇಲ್ಲ,
1: ಪ್ರಚಾರ ಇಲ್ಲ ನಿಮಗೆ
0: ಪ್ರಚಾರ
1: ವಾಲ್ಮೀಕಿ
0: ಇಲ್ಲ.
1: ಪ್ರಶಸ್ತಿ
0: ನನಗೆ ವಾಲ್ಮೀಕಿ
1: ಬಂದಾಗ
0: ಪ್ರಶಸ್ತಿ
1: ಹೆಚ್ಚು
0: ಬಂದಾಗ
1: ಪ್ರಶಸ್ತಿ,
0: ನನಗೆ 5 ಲಕ್ಷ ರೂಪಾಯಿ ಅಮೌಂಟ್ ಇತ್ತು ಅದಕ್ಕೆ
1: ಪ್ರಶಸ್ತಿ. ಹೌದು,
0: ಅದನ್ನ ನನಗೆ ಟಿವಿಲಿ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ. ನನಗೆ 5 ಲಕ್ಷ ಕೊಡ್ತಾರ, ಹಿರಿಯಂತ ಪ್ರಶಸ್ತಿ, ನನಗೆ ಗೊತ್ತೇ ಇಲ್ಲ. ಯಾರು ಸುಮ್ಮನೆ ಸಮಾಜ ಕಲ್ಯಾಣ ಇಲಾಖೆಯವರು ನಿನ್ನೆ ಇಂಟರ್ವ್ಯೂ ಮಾಡಿ ಹೋಗಿದ್ರು, ಯಾರೋ ಕೇಳಿರ್ತಾರೆ ಕೊಟ್ಟಿರ್ತಾರೆ, ಅದಕ್ಕೆ ಲಕ್ಷಣ ಇರಲಿಲ್ಲ. ಏನು ಅವತ್ತು ಎಷ್ಟು ಫೋನ್ಗಳು, ಎಷ್ಟು ಪತ್ರಕರ್ತರು, ಮೀಡಿಯಾದವ್ರು ಬಂದಾಗ ಆಶ್ಚರ್ಯ ಆಗ್ಬಿಡ್ತು ನನಗೆ. ನನಗೆ ಅಳೋದು ಬಿಟ್ಟರೆ ಅವತ್ತು ಬೇರೆ ಏನು ಮಾತಾಡೋಕ್ಕಾಗಲ್ಲ, ಅಷ್ಟು ನನಗೆ ಭಾವ ಪರವಶಲಾಗ್ಬಿಟ್ಟಿದೆ. ಭಾಳ ಜವಾಬ್ದಾರಿ ಕೊಟ್ಟಿದೆ ನಮಗೆ, ಬದುಕನ್ನು ರೂಪಿಸಲಿಕ್ಕೆ ವಾಲ್ಮೀಕಿ ಪ್ರಶಸ್ತಿ ಒಂದು ಭಾಳ ಒಳ್ಳೆಯ ಅನುಕೂಲ ಆಯ್ತು. ಯಾಕೆಂದ್ರೆ ಎಲ್ಲ ಮಾಡಿ ನಾನು ಬರಿಗೈ ಆಗಿಬಿಟ್ಟಿದ್ದೆ. ಬದುಕು ಹೆಂಗಪ್ಪ ಅಂತಂದಾಗ ಒಂದು 5 ಲಕ್ಷ ನನಗೆ ಕೊಟ್ಟರು. ನನಗೆ ಇರ್ಲಿಕ್ಕೆ ನೆರಳು ಕೂಡ ಇರಲಿಲ್ಲ, ಅಪ್ಪ ಮಾಡಿದ ಮನೆ ಎಲ್ಲ ಬಿದ್ದೋಗಿತ್ತು, ಮನೆ ಮಾಡಿಕೊಂಡೆ. ಮತ್ತೆ ಅಕ್ಕ ತಂಗಿಯರು ಬಂದು ಹೋಗಲಿಕ್ಕೆ ಒಂದು ನೆರಳು ಮಾಡಿಕೊಂಡೆ. ಅಲ್ಲಿಂದ ನನಗೆ ಬದುಕಲಿಕ್ಕೆ ದೊಡ್ಡ ದಾರಿ ಆಗಿದ್ದು ವಾಲ್ಮೀಕಿ ಪ್ರಶಸ್ತಿ ನನಗೆ.
1: ಅಮ್ಮ, ಈಗಿನ ರಂಗಭೂಮಿಯಲ್ಲಿ ಹೆಣ್ಣು ಮಕ್ಕಳ ಪ್ರವೇಶ ಹೇಗಿದೆ, ಮತ್ತು ಈ ಹೊಸ ತಲೆಮಾರಿನ ಇವರು ರಂಗಭೂಮಿಯಲ್ಲಿ ಯಾವ ರೀತಿ ತೊಡಕೊಂಡಿದ್ದಾರೆ, ಇದರ ದಿಕ್ಕು ಹೇಗೆ ಸಾಗ್ತಾ ಇದೆ?
0: ರಂಗಭೂಮಿ ಯಾವತ್ತೂ ನಿರಂತರವಾಗಿದೆ, ಅದು ಅದಕ್ಕೆ ಯಾವತ್ತೂ ಕೊರತೆ ಆಗಿಲ್ಲ. ಏನು ಸ್ವಲ್ಪ ಏಳುಬೀಳುಗಳು ಕಂಡಿರ್ಬೋದು, ಅದನ್ನು ಬಿಟ್ಟರೆ ಎಲ್ಲಿವರೆಗೆ ಮನುಷ್ಯ ಜಾತಿ ಇರುತ್ತೋ ಅಲ್ಲಿವರೆಗೂ ಕೂಡ ರಂಗಭೂಮಿ ಇರುತ್ತೆ ಅಂತ ವಿಶ್ವಾಸ ನನಗಿದೆ. ಯಾಕೆಂದ್ರೆ ಮರಿಯಮ್ಮನಹಳ್ಳಿಯಲ್ಲಿ ಒಂದು ಯುವ ಪೀಳಿಗೆ ಪಡೆನೇ ಇದೆ. ಇವಾಗ ಮರಿಯಮ್ಮನಹಳ್ಳಿಗೆ ಒಂದು ಹೆಸರಿದೆ, ನಾವೆಲ್ಲ ಗ್ರಾಮೀಣ ರಂಗಭೂಮಿ, ವೃತ್ತಿ ರಂಗಭೂಮಿ ಇದೆಲ್ಲ ಮಾಡಿದಂಥವ್ರು. ಇವಾಗ ಸಾಣೆಹಳ್ಳಿ, ನೀನಾಸಮ್ಮ, ಆಮೇಲೆ ಸಿದ್ದಾಪುರ ಇಂಥವೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದವರು ಅದ್ಭುತ ಕಲರ್ ಆಗಿದ್ದಾವೆ. ನಾನು ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡೆ ಎಲ್ಲ ನಾಟಕ ಮಾಡ್ತಿದ್ದೆ. ಇವತ್ತ ಮಕ್ಕಳು ಒಳ್ಳೊಳ್ಳೆ ನಿರ್ದೇಶಕರಾಗಿದ್ದಾರೆ, ಒಳ್ಳೊಳ್ಳೆ ನಟರಾಗಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಇದ್ರು, ಎಲ್ಲಿ ಬೆಂಗಳೂರು, ಮೈಸೂರು, ಎಲ್ಲ ಕಡೆ ಹುಡುಗರು, ನಮ್ಮ ಹುಡುಗರು ಮರಿಯಮ್ಮನಹಳ್ಳಿ ಅವರು ಇದ್ದಾರೆ. ಅವ್ರು ನೋಡಿದ್ಕೊಳ್ಳ ಆಶ್ಚರ್ಯ ಆಗುತ್ತೆ ನನಗಪ್ಪ. ನಮ್ಮ ಅಲ್ಲೋ ನೀನು ನಮ್ಮ ನಾಟದಲ್ಲಿ ಪಾತ್ರ ಮಾಡಿದ್ರೆ ಹೌದಮ್ಮ, ಅವಾಗ ನಿಮ್ಮ ಜೊತೆಗಿದ್ವಿ. ಅರೆ, ನಿನ್ನ ಇಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ, ಮತ್ತೆ ಇದಕ್ಕೆ ಭವಿಷ್ಯ ಇಲ್ಲಂತ ಹೆಂಗೆ ಹೇಳ್ತೀರಿ ನೀವು? ಅದ್ಭುತ, ಅವರಿಗೆ ಸಹಕಾರ ಬೇಕು, ವೇದಿಕೆಗಳು ಬೇಕು, ದುಡಿಯೋಕೆ ಅವಕಾಶ ಬೇಕು. ಭಾಳ ಅತಂತ್ರ ಆಗಿದೆ. ಈ ಕೊರೋನಾ ಬಂದಾಗಲಿದ್ದಂತೆ ಕಲಾವಿದರ ಬದು ಭಾಳ ಅತಂತ್ರ ಆಗಿದೆ. ನಮ್ಮ ಆ ಮಕ್ಕಳಂತ ಹೇಳಿದ್ವಲ್ಲ, ಊರ್ನಲ್ಲೇ ಏನೋ ರಂಗಭೂಮಿ ಕೆಲಸ ಮಾಡ್ಬೇಕಂತ ಬಂದರು ಮರಿಯಮ್ಮನಹಳ್ಳಿಗೆ. ಅಲ್ಲಿ ಏನು ಮಾಡಿಕ್ಕಾಗಲಿಲ್ಲ, ಪಾಪ ಅವು ಕೂಲಿ ಮಾಡಿದ್ವು, ತರಕಾರಿ ಮಾರಿದ್ವು, ಹಣ್ಣು ಮಾರಿದ್ವು. ಎಲ್ಲಿ ಕೆಲಸ ಸಿಗುತ್ತೆ ಅಂತ ಅಲ್ಲಿಗೆ ಹೋದ್ರು. ಅವ್ನು ನೋಡಿ ಅಳು ಬರ್ತಿತ್ತು ನಮಗೆ. ಒಂದು ನಾಟಕ ಮಾಡಿದ್ರೆ ಒಂದು 6 ಮಂದಿ ಬದುಕ್ತೀವಿ ಅದರಲ್ಲಿ. ಇವರೆಲ್ಲರೂ ಬೇರೆ ಬೇರೆ ಕಡೆ ಹೋಗ್ಬಿಟ್ರಲ್ಲಪ್ಪ, ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಹಣದಿಂದ ಸದೃಢ ಆಗ್ಲಿಲ್ಲ, ನಾವು ನಮ್ಮ ಬದುಕಿಗೆ ನಮ್ಮ ಬದುಕಿಗೆ ಆಗೋಗ್ಬಿಡ್ತದ. ಹೀಗಾಗಿ ನಮ್ಮ ಮಕ್ಕಳೆಲ್ಲ ಅದ್ಭುತವಾಗಿ ಮಾಡ್ತಾರೆ, ಒಳ್ಳೆ ಭವಿಷ್ಯ ಇದೆ. ನಾವೇನು ಹುಟ್ಟಾಕಿದಂತ ರಂಗಭೂಮಿ ಬೆಳೆಸ್ಕೊಂತ ಬಂದಿದ್ದೀವಿ, ಮುಂದೆ ಆ ಮಕ್ಕಳು ಎಳ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗಿದೆ.
1: ಇಡೀ ಸುದೀರ್ಘ ಬದುಕನ್ನ, ನಿಮ್ಮ ಬದುಕನ್ನ ರಂಗಭೂಮಿಗೆ ತ್ಯಾಗ ಮಾಡಿದಿರಿ. ಈಗ ನಿಮಗೆ ಬರ್ತಾ ಇರತಕ್ಕಂಥ ಸರ್ಕಾರದ ಮಹಾಶಾಸನಗಳಾಗಿರಲಿ, ಏನೇ ಆಗಿರಲಿ, ಇದು ನಿಮಗೆ ಆಸರೆ ಆಗಿದೆಯಾ ಅಥವಾ ಕೊರತೆ ಆಗ್ತಿದೆಯಾ? ನಿಮ್ಮ ಹಾಗೆ ನಿಮ್ಮ ವಯಸ್ಸಿನ, ನಿಮಗಿಂತಲೂ ಹಿರಿಯ ವಯಸ್ಸಿನ ಕಲಾವಿದರು ಇವತ್ತು ಬದುಕ್ತಾ ಇದ್ದಾರೆ, ಅವರಿಗೆ ಈ ಮಹಾಶಾಸನಗಳು, ಅದು ಕೇಂದ್ರ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ಸರಿಯಾಗಿ ದಕ್ತಾ ಇದೆಯಾ?
0: ಕೊಡ್ತಾ ಇದ್ದಾರೆ. ಇವರು 2,000 ರೂಪಾಯಿ ಕೊಡ್ತಾ ಇದ್ದಾರೆ ಕಲಾವಿದರಿಗೆ. ಆದ್ರೆ ಅವರು ಕೊಡಂತದ್ದು, ಅದು ಎಷ್ಟೇ ಕೊಡ್ಲಿ, ಟೈಮ್ ಸರಿ ಬಂದ್ಬಿಟ್ಟು ಅವ್ರು ಗಂಜಿ ಕುಡ್ದಾದ್ರು ಬದುಕ್ತೀವಿ ಅಂತ. ಇವರು 2,000 ರೂಪಾಯಿ ಯಾತಕ್ಕೂ ಸಾಲೋದಿಲ್ಲ. ಕೇಂದ್ರ ಸರ್ಕಾರ 4,000 ರೂಪಾಯಿ ಕೊಡತ್ತೆ, ಅದು ಎಲ್ಲರಿಗೂ ಸಿಗೋದಿಲ್ಲ. ಅವ್ರು ಕೊಡೋದು ಬೇಡ, ಇವರೇ ನಮ್ಮ ಸರ್ಕಾರದವರೇ ಒಂದು 4,000 ಅಥವಾ 5,000 ಮಾಡಿಬಿಟ್ರೆ, ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ಯಾರು ಮುಂದೆ ನಮ್ಮನ್ನು ಕೈ ಹಿಡಿಯೋದಿಲ್ಲ. ಚಿಕ್ಕವರಿದ್ದಾಗ ಅವ್ರು ಬೆಳೆಸಿರ್ಬೋದು ಮಕ್ಕಳು, ಅವ್ರ ಮಕ್ಕಳು ದೊಡ್ಡವರಾದ್ಮೇಲೆ ನಾವು ಯಾಂತ ಕೂಡ ನೆನಪುಳಿಯೋದಿಲ್ಲ ಮಕ್ಕಳಿಗೆ. ತಂದೆ ತಾಯಿ ನೋಡ್ಬೇಕನ್ನೋದು ಅವ್ರಿಗೆ ಕಲ್ಪನೆ ಇರೋದಿಲ್ಲ. ಎಷ್ಟೋ ಜನ, ನಾನು 20-25 ಜನ ರಂಗಭೂಮಿಗೆ ಬಂದಿದ್ರಲ್ಲ, ಅವರೆಲ್ಲ ಬದುಕ್ತಿರೋದು ಪೆನ್ಷನ್ ಇಂದಾನೆ. ಆದ್ರೆ ಈಗ ನಮ್ಮನ್ನ ಕಾರ್ಯಕ್ರಮ ಕೇಳ್ತಿದ್ರಲ್ಲ, ಅವ್ರು ಕೇಳ್ಕೊಳ್ತೀನಿ. ತಂದೆ ತಾಯಿಗಳು ಮಾತ್ರ ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಅವ್ರು ಬೆಳೆದು ದೊಡ್ಡವರಾಗಿರ್ಬೇಕು, ದುಡಿತಿರ್ಬೋದು, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋದ್ರೆ, ಆದ್ರೆ ತಂದೆ ತಾಯಿನೇ ನಿರ್ಲಕ್ಷ್ಯ ಮಾಡಿದ್ರೆ ಹೆಂಗೆ? ಮುಂದೆ ನಿಮಗೆ ಬುತ್ತಿ ಕಟ್ಟಿಟ್ಟಿದ್ದು ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಮಕ್ಕಳು ನಮ್ಮ ಸರಿ ನೋಡ್ಕೊಂಡೆ, ನಿಮ್ಮ ಮಕ್ಕಳು ಅವ್ರ ಸರಿ ನೋಡ್ಕೋತಾರೆ. ಯಾವುದೇ ರೀತಿಯಿಂದಲೇ ನೀವು ಅದನ್ನು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನಾನು ಮಕ್ಕಳಿಗೆ ಅದೇ ಹೇಳ್ತೀನಿ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ನಾವು ಏನು ಕಲಿಸಿದ್ರು ಕೂಡ ಅವ್ರು ಬಂದ ನಂತರ ಅವ್ರ ಬದುಕು ನಾವು ಯಾಕೆ ಓದಿ, ಈಗ ರೈತರ ಮಕ್ಕಳು ಅವ್ರ ಮನೆಗಿದ್ದುಕೊಂಡು ಅವ್ರ ತಂದೆ ತಾಯಿನ ಜೋಪಾನ ಮಾಡ್ತಾರೆ. ಹಂಗ ನಮ್ಮ ಮಕ್ಕಳು ಓದಿಸಿ ತಪ್ಪು ಮಾಡಿದ್ವಿ ಏನೋ ತಪ್ಪು ಕಲ್ಪನೆ ತಂದೆ ತಾಯಿಗೆ ಬರ್ತಾ ಇದ್ದಾನೆ. ಓದೋದೇ ಬೇಡಪ್ಪ ಮಕ್ಕಳ, ನಮ್ಮ ಕಣ್ಣೆದ್ರಿಗಿದ್ರೆ ನಮ್ಮ ದುಡ್ದಾಗ್ತಾರೆ ಅನ್ನೋದು ಆ ಕಲ್ಪನೆ ಯಾರಿಗೂ ಬರಬಾರ್ದು. ಓದಿದ್ರು ಕೂಡ ಮಕ್ಕಳಿಗೆ ತಂದೆ ತಾಯಿನ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾತಂದು ಹೇಳಕ್ಕೆ.
1: ನಮ್ಮ ಒಳ್ಳೆಯದು, ತಮ್ಮ ಬದುಕಿನ, ಅದರಲ್ಲೂ ವಿಶೇಷವಾಗಿ ವೃತ್ತಿ ರಂಗಭೂಮಿಯ ಕಲಾವಿದೆಯಾಗಿ ತಮ್ಮ ಬದುಕಿನ ಪಯಣದ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ.
0: ನಮಸ್ತೆ.
2: ಮರಿಯಮ್ಮನಹಳ್ಳಿಯ ಮಹಾ ವೃತ್ತಿ ರಂಗ ಕಲಾವಿದರ ಸಂಘದ ಕುರಿತು ಮಾಹಿತಿ ನೀಡುತ್ತಾರೆ.

0: ಇದ್ದಾರೆ ಹಿರಿಯ ರಂಗ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನಮ್ಮ ಅವರು. ಇದುವರೆಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಟಕಿ ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ಅಕ್ಕ ನೋಡು,
3: ಹ್ಯಾಪಿ ಬರ್ತ್ಡೇ ಬ್ರೋ.
2: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
3: ಯಾವಾಗ್ಲೂ ಶಾಪಿಂಗ್.
2: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್‌ಬಿಐ ಹೇಳುತ್ತೆ.
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499. ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
8: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
9: ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಮನೋರೋಗ ತಜ್ಞರಾದ ಡಾಕ್ಟರ್ ಶಮಾ ಬಿ ಆರ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ನಾವು ಈ ಮಾದಕ ವಸ್ತುಗಳ ಬಗ್ಗೆ ಸಾಕಷ್ಟು ಕೇಳ್ತಾ ಇರ್ತೀವಿ. ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಬೇರೆ ಬೇರೆ ಯಾವ್ಯಾವ ರೀತಿಯಾದಂತಹ ಮಾದಕ ವಸ್ತುಗಳ ಸೇವನೆಯನ್ನು ಮಾಡ್ತಿರ್ತಾರೆ, ಆಮೇಲೆ ಅದರಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ, ಮತ್ತು ಅದೊಂದು ಸಾಮಾಜಿಕ ಪಿಡುಗು, ಅನೇಕರು ಅದಕ್ಕೆ ಬಲಿಯಾಗಿರ್ತಾರೆ, ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಅಂತೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಈ ಮಾನಸಿಕ ಒಂದು ಸಮಸ್ಯೆ ಹೆಂಗಿರುತ್ತೆ ಅಂದರೆ ಅದು ಮಾದಕ ವಸ್ತುಗಳ ಸೇವನೆಯಿಂದ ಉದ್ಭವ ಆಗಿರ್ಬೋದು, ಅದು ಆಘಾತ ಅಂತ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಮಾನಸಿಕವಾಗಿ ಅವನು ಹೇಗೆ ಆಘಾತಕ್ಕೊಳಗಾಗ್ತಾನೆ, ಅದು ಇತರರಿಗೆ ಏನು ಸಮಸ್ಯೆ ಆಗತ್ತೆ ಅಂತ ನೋಡಬೇಕಾಗಿದೆ. ಒಂದು ಮಾದಕ ವಸ್ತು ಸೇವನೆಯಿಂದ ಆಗುವಂಥ ಪರಿಣಾಮ ಒಂದಾದರೆ ಅವ ಮನೋರೋಗಿಯಾಗಿ ಇದ್ದುಕೊಂಡು ಮತ್ತು ಇನ್ನೊಂದು ಸಮಸ್ಯೆ ಮಾಡ್ತಾನೆ ಅಂತ. ಈ ಮಾದಕ ವಸ್ತುಗಳ ಸೇವನೆ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಹೇಳಿ.
2: ಖಂಡಿತ ಸರ್. ಈಗ ಮಾದಕ ವಸ್ತುಗಳು ಅನ್ನೋದು ಏನೇನು ಅನ್ನೋದು ನಾವು ಮೊದಲು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಕೆಲವರಿಗೆ ಮಾದಕ ವಸ್ತುಗಳು ಅಂದ್ರೆ ಬರೀ ಡ್ರಗ್ಸ್ ಅನ್ನೋದು ಒಂದು ಪರಿಕಲ್ಪನೆ ಇದೆ. ಆದ್ರೆ ಈ ಮಾದಕ ವಸ್ತುಗಳ ಒಂದು ಪಟ್ಟಿಯಲ್ಲಿ ಮೊದಲನೇದಾಗಿ ಬರೋದು ತಂಬಾಕು ಮತ್ತು ಅದರ ಉತ್ಪನ್ನಗಳು. ಅಂದ್ರೆ ನೀವು ಬೀಡಿ, ಸಿಗರೇಟು, ಗುಟ್ಕಾ ಇಂತ ಏನು ಸೇರ್ತೀರಾ, ಹೊಗೆ ಕಡ್ಡಿ ಅಂತ ಹಳ್ಳಿಗಳಲ್ಲಿ ಏನು ಹೆಸರಾತಾರೆ, ಅದು ಒಂದು. ಎರಡನೇದು ಆಲ್ಕೋಹಾಲ್, ಮೂರನೇದು ಈ ಗಾಂಜಾ, ಗಾಂಜಾದ ವಿವಿಧ ಪ್ರಕಾರಗಳು. ಆಮೇಲೆ ಓಪಿಯಾಯ್ಡ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಿಮ್ಮ ಈ ಕಾಫ್ ಸಿರಪ್, ಈ ಮಾತ್ರೆಗಳು, ಇಂಜೆಕ್ಷನ್ಗಳು ಬರುತ್ತೆ. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಇದು ಅತೀವವಾಗಿ ನೋವಿದ್ದ ಪಕ್ಷದಲ್ಲಿ ನಾವು ಬಳಸೋ ಒಂದು ಚಿಕಿತ್ಸೆ. ಇದು
1: ಚಿಕಿತ್ಸೆ, ಒಂದು ಔಷಧ.
2: ಹೌದು. ಆದ್ರೆ ಇದರದೇ ಆದ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಜನ ನೋವಿಗೆ ಅಂತ ತಗೊಂಡಾಗ್ಲೂ ಕೂಡ ಅದಕ್ಕೆ ಒಂದು ಅವಲಂಬಿತರಾಗ್ತಾರೆ, ಅಡಿಕ್ಟ್ ಆಗ್ತಾರೆ. ಅಥವಾ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ಗೋಸ್ಕರ ಅವ್ರು ಬಳಸಿದಾಗ್ಲೂ ಕೂಡ ಸಹ ಅವರು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಗಾಂಜಾ, ನಿಮ್ಮ ಓಪಿಯಾಯ್ಡ್ಸು, ಆನಂತರ ಕೊಕೇನ್ ಅಂತ ನಾವೇನ್ ಹೇಳ್ತೀವಿ ಅದು ಹೌದು. ಆಮೇಲೆ ಸ್ಟಿಮ್ಯುಲೆಂಟ್ಸ್ ಅಂದ್ರೆ ಉತ್ತೇಜಕಗಳು ಅಂತ ಹೇಳ್ತೀವಿ. ತುಂಬಾ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಡಲ್ ಇರ್ತೀರಾ, ಅಥವಾ ಖಿನ್ನತೆಯಲ್ಲಿ ಇರ್ತೀರಾ, ಯಾವುದೋ ಒಂದು ಮಾನಸಿಕ ತೊಳಲಾಟದಲ್ಲಿ ಇರ್ತೀರಾ, ನಿಮಗೆ ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಅಂದಾಗ, ನಿಮ್ಮನ್ನ ಚೇತರಿಸ್ಕೊಳ್ಳಕ್ಕೆ, ನಿಮ್ಮನ್ನ ಉತ್ತೇಜನಗೊಳಿಸ್ಲಿಕ್ಕೆ, ನಿಮ್ಮಿಂದ ಒಂದು ಯಾವುದೋ ಒಂದು ಕೆಲಸ ಆಗ್ಲಿಕ್ಕೆ ಅಂತ ಈ ಒಂದು ತರದ ಡ್ರಗ್ಸ್ ಅನ್ನ ತಗೊಳ್ತಾರೆ. ಅದರಲ್ಲಿ MDMA, LSD ಆ ತರದವು ಬರ್ತವೆ.
1: ಓಹೋ. ಈಗ ಒಂದು ಸಿಗರೇಟ್ ಸೇದಿ ಮುಂದೆ ಕೆಲಸಕ್ಕೆ ಹೋಗ್ತಾರೆ ಅವರು ಅಂತಾರೆ, ಅದು ಧೂಮ್ರಪಾನ ಕ್ಯಾಟಗರಿಲಿ ಬಂತು. ಮದ್ಯಪಾನ ಅಂತಂದಾಗ ಕೆಲವೊಬ್ರು ಒಂದಿಷ್ಟು ಒಂದು ಪೆಗ್ ಹಾಕೊಂಡು ಕೆಲಸ ಮಾಡೋದು, ನಟನೆ ಮಾಡೋದು, ಇವೆಲ್ಲ ನೋಡ್ತಿರ್ತೀವಿ. ಹಾ,
2: ಅದೆಲ್ಲ ಏನಕ್ಕೆ ಅಂತಂದ್ರೆ ಕೊನೆಗೆ ಅಂದ್ರೆ ಎಂಡ್ ಆಗಿ ಕೊನೆಯದಾಗಿ ಅದು ಯಾವ ಒಂದು ಅಂಗದ ಮೇಲೆ ಕೆಲಸ ಮಾಡ್ತವೆ ಅಂತಂದ್ರೆ ನಿಮ್ಮ ಮೆದುಳು, ನಮ್ಮ ಮನಸ್ಸು. ಈ ಯಾಕೆ ಇದನ್ನ ಮಾದಕ ವಸ್ತುಗಳು ಅಂತ ನಾವು ಹೇಳ್ತೀವಿ ಅಂತಂದ್ರೆ ಅದು ಕೊನೆಯದಾಗಿ ಮೆದುಳು ಮೇಲೆ ಕೆಲಸ ಮಾಡುತ್ತೆ. ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ರಾಸಾಯನಿಕಗಳ ಮುಖಾಂತರ ನಮ್ಮ ಮೆದುಳಿನಲ್ಲಿ ನರ ಸಂವಾಹಕಗಳು ಅಂತ ನಾವೇನ್ ಹೇಳ್ತೀವಿ, ನ್ಯೂರೋ ಟ್ರಾನ್ಸ್ಮಿಟರ್ಸ್, ಬೇರೆ ಬೇರೆ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮೇಲೆ ಇವು ಪರಿಣಾಮ ಬೀರಿ ನಮ್ಮ ಮೆದುಳು ಮೇಲೆ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನ ನಾವು ಮಾದಕ ವಸ್ತುಗಳು ಅಂತ ಹೇಳ್ತೇವೆ. ಇದ್ರ ಜೊತೆಗೆ ಇನ್ಹೇಲೆಂಟ್ಸ್ ಅಂದ್ರೆ ಈ ನಿಮ್ಮ ಗಮ್ಮು, ನಿಮ್ಮ ವೈಟ್ನರು, ಈ ಪೆಟ್ರೋಲು, ಅದನ್ನು ಕೂಡ ಕೆಲವರು ಅವರ ಅದ್ರ ವಾಸನೆನು ತುಂಬಾ ಇಷ್ಟಪಡ್ತಾರೆ, ಅಥವಾ ಅದನ್ನ ಹಿಡ್ಕೊಂಡು ಅದನ್ನ ಅಡಿಕ್ಟ್ ಆಗ್ತಾರೆ. ಹಾಗಾಗಿ ಅದು ಕೂಡ ಒಂದು ಕ್ಯಾಟಗರಿಗೆ. ಕೊನೆಯದಾಗಿ ಕಾಫಿನೂ ಈ ಕ್ಯಾಟಗರಿಗೆ ಸೇರುತ್ತೆ. ಯಾಕಂದ್ರೆ ಕೆಲವರು ದಿನಕ್ಕೆ ಒಂದು 10-15 glass ಕಪ್ ಕಾಫಿ ಕುಡಿತಾರೆ, ಅವ್ರಿಗೆ ಅವತ್ತು 1-2 cup ಮಾತ್ರ ಕುಡಿದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಾಫಿಯಲ್ಲಿ ಉಪಯೋಗ

0: ಉಪಯೋಗ ತರದ ಲೆಕ್ಕದಲ್ಲಿ ಬರುತ್ತೆ.
1: ಈಗ ಟೀನವರು ನಾವು ಸುರಕ್ಷಿತರು ಅಂತ ಅನ್ಕೋಬಾರ್ದು,
0: ಅಂದ್ರೆ ಅದು ಕೆಫೀನ್ ಅಂದ್ರೆ ಅಲ್ಲೇ ಬರುತ್ತೆ, ಕೆಫೀನ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೇವೆ, ಅದರಲ್ಲಿ ಕಾಫಿ ಮತ್ತೆ ಟೀ ಎರಡು ಬರುತ್ತೆ. ಆದ್ರೆ ನಾವು ಮಾದಕ ವಸ್ತುಗಳು ಅಥವಾ ಯಾವುದೇ ಒಂದು ತರಹದ ಸಬ್ಸ್ಟೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ಮೊದಲು ಅದನ್ನ ಮೂರು ತರ ಕ್ಯಾಟಗರಿಲಿ ನಾವು ಅದನ್ನ ವಿಂಗಡಿಸ್ತೀವಿ. ಕೆಲವರು ಅದ್ರ ಉಪಯೋಗ ಮಾತ್ರ ಮಾಡ್ತಾರೆ, ಅಂದ್ರೆ ಯಾವಾಗ್ಲೋ ಒಂದ್ಸಲ, ಅಂದ್ರೆ ಸೋಷಿಯಲ್ ಡ್ರಿಂಕಿಂಗ್ ತರ, ಎಲ್ಲೋ ಒಂದೆಡ್ದಾಗ ಒಂದೆರಡು ಸಿಗರೇಟು ಸುಮ್ನೆ ಒಂದ್ ಸೇದೋದು ಆತರ, ಅಥವಾ ಇಲ್ಲ ಯಾವ್ದೋ ಪಾರ್ಟಿಗೆ ಹೋದಾಗ ಸುಮ್ನೆ ಒಂದೆರಡು ತಗೊಳ್ಳೋದು ಆ ತರದಲ್ಲಿ ಇರುತ್ತವೆ. ಅದು ಕೇವಲ ಉಪಯೋಗ. ದುರುಪಯೋಗ ಅಂದ್ರೆ ನಿಮ್ಗೆ ಅದರ ಪ್ರಮಾಣ ಜಾಸ್ತಿ
1: ಆಗಿದೆ,
0: ಅದು ಇದು ಮಧ್ಯದಲ್ಲಿ ಬರುತ್ತೆ, ಇದು ನಿಮಗೆ ಇದ್ರ ಮೇಲೆ ಅವಲಂಬಿತರಾಗಿರೋದಿಲ್ಲ, ಆದ್ರೆ ನಿಮ್ಮ ಪ್ರಮಾಣ ಉಪಯೋಗಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ನಾವಿದನ್ನ ದುರುಪಯೋಗ ಅಬ್ಯೂಸ್ ಅಂತ ನಾವೇನ್ ಹೇಳ್ತೀವಿ,
1: ಡ್ರಗ್ ಅಬ್ಯೂಸ್ ಅಂತ ಹೇಳಿ ಹೇಳೋದು. ಅವಾಗ
0: ಡಿಪೆಂಡೆನ್ಸ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಜನಸಾಮಾನ್ಯರಲ್ಲಿ ಅಡಿಕ್ಷನ್ ಅಂತ ನಾವೇನ್ ಹೇಳ್ತೀವಲ್ಲ ಅದು ಡಿಪೆಂಡೆನ್ಸ್, ಅಂದ್ರೆ ನೀವು ಪೂರ್ಣವಾಗಿ ಅದರ ಮೇಲೆ ಅವಲಂಬಿತರಾಗಿರ್ತೀರ. ನೀವು ಎದ್ದು ಕೆಲಸ ಮಾಡ್ಲಿಕ್ಕೆ, ನಿಮ್ಗೆ ನಿದ್ದೆ ಮಾಡ್ಲಿಕ್ಕೂ ಸಹ ನೀವು ಇದು ಯಾವುದೇ ಒಂದು ಮಾದಕ ವಸ್ತುಗಳ ನಿಮ್ಮ ಮೇಲೆ ನೀವು ಅವಲಂಬಿತರಾಗಿರ್ತೀರ. ಈಗ ನಿದ್ದೆ ಮಾಡಬೇಕು ಅಥವಾ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಒಂದು ಎರಡು ಮೂರು ಸಿಗರೆಟ್ ಸೇದಿದ್ರೆ ಮಾತ್ರ ಅವ್ರಿಗಾಗುತ್ತೆ. ಕೆಲಸ ಮಾಡ್ಬೇಕು ಅಥವಾ ನಿದ್ದೆ ಮಾಡಬೇಕು ಅಂತಂದಾಗ ಮಾತ್ರ ಅವರು ಮದ್ಯಪಾನ ಮಾಡಬೇಕು, ಯಾವುದೋ ಒಂದು ಕೆಲಸ ಪೂರ್ಣ ಮಾಡಬೇಕು, ಓದಬೇಕು ಮಾಡಬೇಕು ಅಂತಾಗ್ಲೂ ಕೂಡ ನೀವು ಸ್ಟಿಮ್ಯುಲೆಂಟ್ಸ್ ತಗೊಳ್ತೀರಾ. ಸೊ ಈ ಥರದ ಒಂದು ನಮ್ಮ ಒಂದು ದಿನನಿತ್ಯದ ನಾವೊಂದು ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ನಾವು ಯಾವಾಗ ನಾವು ಯಾವುದೇ ಒಂದು ಪದಾರ್ಥದ ಮೇಲೆ ನಾವು ಅವಲಂಬಿತರಾದಾಗ ಅದು ದುರುಪಯೋಗ, ಅವಲಂಬಿತವಾಗಿ
1: ಅದೇ ಮಾದಕ ವಸ್ತುವಿನ ಚಟಕ್ಕೆ ದಾಸರಾಗಿದ್ದಾರೆ ಅಂತ ಹೇಳ್ತೀವಿ ನಾವು. ಸೊ ಅದು ಅದು ಇಲ್ಲೇ ನಡೆಯಲ್ಲ ಅಂತ. ಇಂಥವ್ರನ್ನ ನಾವು ಹೊರಗಡೆ ತರಬೇಕು ಅಂತಂದರೆ, ಮುಖ್ಯವಾಹಿನಿಗೆ ಸೇರಿಸ್ಕೋಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಆವಾಗ ಅನೇಕ ಪ್ರಯೋಗಗಳು ಪ್ರಯತ್ನಗಳು, ಅವರಿಗೆ ಅನೇಕ ಶಿಬಿರಗಳನ್ನು ಮಾಡೋದಾಗಲಿ, ಅವರಿಗೆ ಒಂದು ಏನೋ ಬೇರೆ ಬೇರೆ ಥೆರಪಿಗಳ ಮೂಲಕವಾಗಿ ನೀವು ಹೊರಗೆ ತರ್ತೀರ. ಆದರೆ ಈ ಸೇವನೆಗಳಿಂದ ಅವನು ಮನೋರೋಗಿ ಆಗ್ತಾನ ಮುಂದಿನ ಹಂತ, ಅದ್ರ ಬಗ್ಗೆ ನೋಡ್ಬೇಕು ನಾವು ಮೇನ್ ಈಗ.
0: ಹೌದು, ಇದರಲ್ಲಿ ಹಾಗೆ ನಾವು ಮತ್ತೆ ಎರಡು ತರದ ವಿವಿಧ ಪ್ರಕರಣಗಳನ್ನು ನೋಡ್ಬೇಕಾಗುತ್ತೆ. ಏನು ಅಂತಂದ್ರೆ ಕೆಲವು ಸಲ ಅವರಿಗೆ ಯಾವುದೋ ಒಂದು ಮಾನಸಿಕ ಅಸ್ವಸ್ಥತೆ ಇರುತ್ತೆ, ಆದ್ರೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಯಿಂದ ಅಥವಾ ಸರಿಯಾದ ಸ್ಥಳದಿಂದ ಅವರು ಅದಕ್ಕೆ ಚಿಕಿತ್ಸೆ ತಗೊಳ್ಳದೇ ಇದ್ದಾಗ ಈ ರೀತಿ ಅಂದ್ರೆ ಈ ಹೆಚ್ಚಾಗಿ ತರುಣಾವಸ್ಥೆಯಲ್ಲಿ ಮತ್ತು 20-25 ಕಂಡುಬರೋ ಯಂಗ್ಸ್ಟರ್ಸ್ ಅಲ್ಲಿ ನಾವೇನ್ ನೋಡ್ತೀವಿ ಅವರಲ್ಲಿ ಈ ಡ್ರಗ್ಸ್ ಅಲ್ಲಿ ಅದರಿಂದ ನಿಮಗೆ ಈಸಿ ಆಗುತ್ತೆ, ಅಂದ್ರೆ ನೀವು ಬೇಜಾರಿಂದ ಹೊರಗಡೆ ಬರ್ತೀರಾ, ನಿಮ್ಗೆ ಖುಷಿ ಕೊಡುತ್ತೆ ಅಂತ ಅನ್ಬಿಟ್ಟಾಗ ಜನ ಆ ಕಡೆ ಹೋಗ್ತಾರೆ. ಅಂದ್ರೆ ಅವ್ರು ಒಂದು ತರದ ಮಾನಸಿಕ ಅಸ್ವಸ್ಥತೆ ಬಳಲ್ತಾ ಇರ್ತಾರೆ, ಆದ್ರೆ ಚಿಕಿತ್ಸೆ ಬದಲಾಗಿ ಮಾದಕ ವಸ್ತುಗಳ ಮೇಲೆ ಅವಲಂಬಿತರಾಗ್ತಾರೆ ಒಂದು. ಎರಡನೇದು ನೀವ್ ಹೇಳಿದ ಪ್ರಕಾರ ಈ ಕೆಲವು ಮಾದಕ ವಸ್ತುಗಳು ಏನು ಅಂತಂದ್ರೆ ಅದು ಲೆವೆಲ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವರಿಗೆ ಈ ಮದ್ಯಪಾನದಲ್ಲಿ ಉದಾಹರಣೆ ಹೇಳ್ಬೇಕು ಅಂದ್ರೆ ಕೆಲವರಿಗೆ ಒಂದು ಅಥವಾ ಎರಡು ನಾವೇನ್ ಪೆಗ್ ಅಂತ ನಾವು ಹೇಳ್ತೀವಿ ಅದರಿಂದ ಅಷ್ಟೇ ಸಾಕು ಅವರಿಗೆ, ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅವ್ರ ದೇಹ ತಡ್ಕೊಳ್ಳಲ್ಲ. ಆದ್ರೆ ಕೆಲವರು 5-6 ಇಡೀ ದಿನಾನು ಕುಡಿತಾ ಇದ್ದಾಗ ಅವ್ರ ದೇಹ ಅದನ್ನ ತಾಳ್ಕೊಳ್ಳುತ್ತೆ. ಅಂತ ಕೇಸ್ಗಳಲ್ಲಿ ಏನಾಗುತ್ತೆ, ತುಂಬಾ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡಾಗ ಖಂಡಿತವಾಗಿ ಅದು ಮನೋರೋಗದಲ್ಲಿ ಏನಂತಾರೆ ಅದು ಮಾರ್ಪಾಡಾಗುತ್ತೆ.
1: ಅಂದ್ರೆ ಯಾವುದನ್ನ ಅತಿಯಾಗಿ ಮಾಡ್ತೀವಿ ಅದು ಒಂಥರ ಮನೋರೋಗವೇ. ಅಂದ್ರೆ ಅತಿಯಾಗಿ ಅಂದ್ರೆ ಬೇರೆ ಅಂತಲ್ಲ, ಈ ಚಟಗಳು
0: ಖಂಡಿತ ಅದು ಒಂದು ಮನೋರೋಗನೇ, ಅದು ಒಂದು ತರಹದ ಮನೋರೋಗನೇ. ಆದ್ರೆ ಈ ಸೈಕೋಸಿಸ್ ಮತ್ತೆ ಈ ಮೂಡ್ ಡಿಸಾರ್ಡರ್ಸ್ ಅಂದ್ರೆ ಖಿನ್ನತೆ, ಮೇನಿಯಾ ಮತ್ತೆ ಆಂಗ್ಸೈಟಿ ಇದು ಕೂಡ ನಿಮ್ಗೆ ಬರುತ್ತೆ. ಅಂದ್ರೆ ನೀವು ಕೆಲವು ಸಲ ಬಿಟ್ಬಿಡ್ತೀರಾ ಯಾವುದೋ ಒಂದು ಕಾರಣದಿಂದ, ನೀವು ಅದನ್ನ ಬಿಟ್ಟಾಗ್ಲೂ ಸಹ ಅದ್ರ ಪೋಸ್ಟ್ ಎಫೆಕ್ಟ್ ಕಾಲಾನಂತರದಲ್ಲಿ ಕೂಡ ನಿಮಗೆ ಅದು ಮನೋರೋಗವಾಗಿ ನಿಮಗೆ ಜೀವನದಲ್ಲಿ ಮತ್ತೆ ಬರು. ಹೌದು, ಇದು ಒಂದ್ ರೀತಿ ಆಯ್ತು ಅಂದ್ರೆ ನೀವು ತಕ್ಷಣದಲ್ಲಿ ಬಿಟ್ಟಾಗ, ಅಂದ್ರೆ ನೀವೀಗ ಮನಸ್ ಮಾಡ್ತೀರಾ ನಿಮ್ಗೆ ಅಥವಾ ನಿಮ್ಗೆ ಅದರಿಂದ ಯಾವ್ದೋ ಒಂದು ಕಾಯಿಲೆ ಬಂದಿರುತ್ತೆ ಅನ್ಕೊಳ್ಳಿ, ಅಂದ್ರೆ ಈಗ ಜಾಂಡಿಸ್ ಬಂದಿರುತ್ತೆ, ಮದ್ಯಪಾನ ಮಾಡೋದ್ರಲ್ಲಿ ಜಾಂಡಿಸ್ ಬಂದಿರುತ್ತೆ. ಸೊ ಅವ್ರ ತಕ್ಷಣಕ್ಕೆ ಬಿಟ್ಟಾಗ ಅವರಲ್ಲಿ ಈಗ ಮಗುವಿನ ಕೈಯಿಂದ ನಾವು ಹೇಗೆ ಯಾವುದೋ ಒಂದು ಆಟದ ಸಾಮಾನ ಕಿತ್ಕೊಂಡಾಗ ಹೇಗೆ ಮಗು ಅಳುತ್ತೋ ಹಾಗೆ ನಮ್ಮ ಮೆದುಳು ಕೂಡ ಆ ಒಂದು ಮಾದಕ ವಸ್ತು ಮೇಲೆ ಎಷ್ಟು ಅವಲಂಬಿತರಾಗಿರುತ್ತಲ್ವಾ, ಅದನ್ನ ತಕ್ಷಣ ನಾವು ಅದರ ಬಳಕೆಯನ್ನ ನಾವು ನಿಲ್ಲಿಸಿದಾಗ ಏನಾಗುತ್ತೆ, ಮೆದುಳು ಬೇರೆ ತರದಲ್ಲಿ ಅದು ರೆಸ್ಪಾನ್ಸ್ ಮಾಡುತ್ತೆ. ಅದನ್ನ ನಾವು ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಮದ್ಯಪಾನದವರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವ್ರ ಕೈ ನಡ್ಕ ಬರೋದು, ಆಮೇಲೆ ಅವರಿಗೆ ನಿದ್ದೆ ಬಾರ್ದೇ ಇರೋದು, ಅವರಿಗೆ ಆತಂಕ ಆಗೋದು, ಆ ತರ ವಿಚಾರಗಳೆಲ್ಲ ಅವರಿಗೆ

0: ಆಗುತ್ತೆ. ಈ ತರ ಪ್ರತಿಯೊಂದು ಮಾದಕ ವಸ್ತುವನ್ನು ನಿಲ್ಲಿಸಿದಾಗ, ಅದರ ಬಳಕೆಯನ್ನು ನಿಲ್ಲಿಸಿದಾಗ ಅದರದೇ ಆದ ವಿಡ್ರಾಲ್ ಸಿಂಪ್ಟಮ್ಸ್ ಬೇರೆ ಬೇರೆ ತರ ಇರುತ್ತೆ.
1: ಆ ರೀತಿಯಾಗಿ ಆ ಸಿಂಪ್ಟಮ್ಸ್ಗಳು ತುಂಬಾ ಸಹಜ ಅಂತ ಅನ್ಕೊಂಡು ಅವ್ರ ಚಿಕಿತ್ಸೆಗೆ ಸ್ಪಂದಿಸಬೇಕು. ಅಂದ್ರೆ ನನಗೆ ಕೈ ನಡುಕ್ತಾ ಇದೆ, ನಾನಿವಾಗ ಒಂದಿಷ್ಟು ಪೆಗ್ ಹಾಕಿದ್ರೇ ನಾನು ಸರಿಯಾಗ್ತೀನಿ, ಅಥವಾ ಇನ್ನು ಯಾವುದೋ ಡ್ರಗ್ಸ್ ತಗೊಂಡ್ರೇ ಸರಿಯಾಗ್ತೀನಿ ಅಂತನೋ ಮನೋಭಾವಕ್ಕೆ ಅವನು ಅಟ್ಕೊಂಡಿರ್ತಾನೆ, ಅದಕ್ಕೆ ತಗೊಳ್ತಾ ಹೋಗ್ತಿರ್ತಾನೆ.
0: ಹೌದು,
1: ಅದನ್ನು ನಿಲ್ಲಿಸಿದ ಕೂಡಲೇ ಆ ಕೈ ನಡುಗೋದು ನಿಲ್ಲಬೇಕಲ್ಲ, ಆವಾಗ ಏನು ಚಿಕಿತ್ಸೆ ಬೇಕಲ್ಲ ಅವಾಗ.
0: ಈಗ ಅದಕ್ಕೆ ಚಿಕಿತ್ಸೆಗೋಸ್ಕರ ಪ್ರತಿಯೊಂದು ಮಾದಕ ವಸ್ತುಗೂ ಒಂದು ಅದು ನಿಲ್ಲಿಸಿದಾಗ ಅದರಿಂದ ಏನು ಲಕ್ಷಣಗಳು ಬರ್ತವೆ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಖಂಡಿತ ಉಂಟು
1: ಇರುತ್ತೆ ಅಂತ ಅರ್ಥ.
0: ಹೌದು,
1: ನಾವು ಮಾದಕ ವಸ್ತುವನ್ನು ಮುಂದುವರಿಸಿ ನಾನು ನನ್ನ ದೇಹವನ್ನ ಸಮ ಪ್ರಮಾಣದಲ್ಲಿ ತರಬೇಕು ಅಂತ ಅನ್ಬಾರ್ದು.
0: ಇಲ್ಲ ಇಲ್ಲ,
1: ಖಂಡಿತವಾಗಿ ಅದಕ್ಕೆ ಚಿಕಿತ್ಸೆ ಇರುತ್ತೆ, ಟ್ರೀಟ್ಮೆಂಟ್ ಇದೆ, ಬೇರೆ ಮಾರ್ಗ ಇದೆ ಸರಿಯಾಗ್ಲಿಕ್ಕೆ, ಅದನ್ನ ಮಾಡಬೇಕಾಗತ್ತೆ. ಆಯ್ತು, ಈಗ ಮಾದಕ ವಸ್ತುವಿನ ಮನುಷ್ಯ ಅದಕ್ಕೆ ದಾಸನಾದಾಗ ಅವನಲ್ಲಿ ದೈಹಿಕವಾಗಿ ಅನೇಕ ಸಮಸ್ಯೆಗಳಾಗ್ತವೆ. ಈಗ ಮಾನಸಿಕ ಸಮಸ್ಯೆಗೆ ಅವನು ಹೋಗೋದು ಅಥವಾ ಮಾನಸಿಕ ರೋಗಿಯಾಗಿ ಪರಿವರ್ತನೆ ಆಗೋದು ಯಾವ ಹಂತದಲ್ಲಿ ಅಂದ್ರೆ, ಈಗ ತಾವು ಹೇಳ್ತಿದ್ರಿ ಜಾಸ್ತಿ ತಗೊಳಕ್ ಹೋದಾಗ ಆಗ್ತಾನೆ ಎಲ್ಲ ಹೇಳ್ತಿದ್ರಿ, ಬಟ್ ಅದು ಇಲ್ದೇನೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾ ಆತ ಮನೋರೋಗಿ ಆಗ್ಬಿಟ್ರೆ, ಅವನು ಮಾನಸಿಕ ರೋಗಕ್ಕೆ ಅವನು ಚಿಕಿತ್ಸೆ ಕೊಡ್ಬೇಕು ಏನು ಒಂದು ಚಟಕ್ಕೆ ಚಿಕಿತ್ಸೆ ಕೊಡ್ಬೇಕು?
0: ನಾವು ಇಲ್ಲೇ ಸ್ವಲ್ಪ ಎಡುತ್ತಾ ಇರೋದು, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸಹಜ ಪ್ರಕ್ರಿಯೆಗಳಿಗೆ ಯಾವುದೇ ಒಂದು ಪದಾರ್ಥದ ಮೇಲೆ ಮಾದಕ ವಸ್ತುವಿನ ಮೇಲೆ ಅವಲಂಬಿತರಾದಾಗ ಸಹಜವಾಗಿ ಮನೋರೋಗದ ಕ್ಯಾಟಗರಿಗೆ ಬಂದ್ಬಿಡ್ತಾರೆ.
1: ಬಂದ್ಬಿಡ್ತಾರೆ ಆಲ್ರೆಡಿ, ಅದನ್ನ ಬಿಡಪ್ಪ ನೀನು ಅಂತ ಅದನ್ನ ಬಿಡಿಸಕ್ ನೋಡೋದು.
0: ಹಾ, ಸೊ ಹಾಗಾಗಿ ನಾವು ಅವರು ಸಾಮಾನ್ಯ ವ್ಯಕ್ತಿ, ಅವರು ಜನಸಾಮಾನ್ಯ ತರ, ಅವರು ಒಂದು ಅವ್ರಿಗೇನು ಕಾಯಿಲೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಮಾದಕ ವಸ್ತುವಿನ ವ್ಯಸನವೇ ಒಂದು ಕಾಯಿಲೆ,
1: ಮಾನಸಿಕ ಸಮಸ್ಯೆ.
0: ಯಾಕೆ ಅಂದ್ರೆ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ನನ್ನ ಒಂದು ನಾನು ಪ್ರಾಕ್ಟೀಸ್ ಮಾಡಿರೋ ಒಂದು ಸಮಯದಲ್ಲಿ ನಾನು ಅನುಭವಿಸಿರೋದು ಅಥವಾ ನಮ್ಗೆ ಕಲಿಸಿರೋದು ಏನು ಅಂತಂದ್ರೆ, ಇದು ಎರಡು ತರದಲ್ಲಿರುತ್ತೆ. ಅನುವಂಶೀಯವಾಗಿ ಕೂಡ ಕೆಲವು ಈ ಚಟದ ಒಂದು ಅಭ್ಯಾಸ ನಿಮ್ಮಲ್ಲಿ ಇರುತ್ತೆ. ಅಂದ್ರೆ ನಿಮ್ಮ ತಂದೆ ಅಥವಾ ತಾತಂದ್ರು ಅಜ್ಜಂದ್ರು ಅವರು ಕುಡಿತಾ ಇದ್ದಾಗ ಅದರಿಂದ ಅವರಿಗೆ ದೇಹ ಜೆನೆಟಿಕಲಿ ಅವರಿಗೆ ಜೈವಿಕವಾಗಿ ಕೆಲವು ಬದಲಾವಣೆಗಳಾಗಿರ್ತವೆ. ಆ ಬದಲಾವಣೆಗಳು ನೆಕ್ಸ್ಟ್ ಜನರೇಷನ್ ಹೌದು ವರ್ಗಾವಣೆ ಆದಾಗ ಈ ಒಂದು ವ್ಯಕ್ತಿಗೆ ಅದರ ಒಂದು ಉಪಯೋಗದ ಒಂದು ಸಂದರ್ಭ ಬಂದಾಗ ಒಂದು ಚಿಕ್ಕ ಒಂದು ಎಕ್ಸ್ಪೋಜರ್ ಕೂಡ ಅದು ಅವರಿಗೆ ಸಾಕು ಅವಲಂಬಿತರಾಗ್ಲಿಕ್ಕೆ. ಸೊ ಜೆನೆಟಿಕ್ ಲೋಡ್ ಅಂತ ನಾವೇನ್ ಹೇಳ್ತೀವಿ. ಸೊ ಒಬ್ಬ ಚಟದಲ್ಲಿ ಇದ್ದಾನೆ ಅಂತ ಅಂದಾಗ ಅವನಿಗೆ ಎಷ್ಟು ಸೀರಿಯಸ್ ಆಗಿ ಜೆನೆಟಿಕ್ ಲೋಡ್ ಇದೆ ಅನ್ನೋದು ಒಂದು ನಾವು ಗಮನಿಸಬೇಕಾಗುತ್ತೆ. ಸೊ ಅದು ಒಂದು, ಜೊತೆಗೆ ಅವರ ಯಾವ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅನ್ನೋದು. ಅಂದ್ರೆ ನಾರ್ಮಲೈಸೇಷನ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಕುಡಿಯೋದು ಒಂದು ಏನು ತೊಂದರೆ ಇಲ್ಲದ ಮಾತು, ಇದು ಸಾಮಾನ್ಯ ಸಂಗತಿ.
1: ಹೌದೌದೌದು, ನಡೀತದೆ. ಈ ಉದಾಹರಣೆ
0: ನಡೆಯುತ್ತೆ.
1: ಈಗ ಪ್ರಾದೇಶಿಕವಾಗಿ ನಾವು ಎಲ್ಲೋ ಒಂದು ಕಡೆ ಗೋವಾ ಕಡೆ ಹೋದಾಗ ಅಲ್ಲಿ ಇಡೀ ಆದ ಕುಟುಂಬದವರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಅದನ್ನು ಸಾಮಾನ್ಯದ ಒಂದು ಪೇಯ ಅನ್ನೋ ರೀತಿಯಲ್ಲಿ ಅದನ್ನು ಬಳಸ್ತಿರ್ತಾರೆ. ಸೊ ಅಲ್ಲಿ ಇಟ್ ಈಸ್ ನ್ಯಾಚುರಲ್ ಅಂತ ಅಂದ್ಬಿಡ್ತಾರೆ.
0: ಹೌದು, ಅದನ್ನ ನಾರ್ಮಲೈಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಈ ಒಂದು ನಾರ್ಮಲೈಸೇಷನ್ ಯಾವಾಗ ಮಕ್ಕಳು ಚಿಕ್ಕಂದಿನಿಂದ ನೋಡ್ತಾರೆ ಅಂದ್ರೆ ಅವರ ಮನೆಯಲ್ಲಿ ದೊಡ್ಡವರು ಯಾವುದೇ ಒಂದು ಮಾದಕ ವಸ್ತುನ ಸೇವನೆ ಅಂದ್ರೆ ಸ್ಮೋಕಿಂಗ್ ಆಗ್ಲಿ ಮದ್ಯಪಾನ ಆಗ್ಲಿ ಡ್ರಗ್ಸ್ ತಗೊಳ್ಳೋದಾಗ್ಲಿ ಸುತ್ತಮುತ್ತಲಿನಲ್ಲಿ ಅವರ ಅಣ್ಣ ತಮ್ಮಂದ್ರು ಅಥವಾ ಗೆಳೆಯರಲ್ಲಿ ನೋಡಿದಾಗ ಇದು ಸಹಜ, ನಾನ್ ಮಾಡದೇ ಇದ್ದಾಗ ನಾನು ಬೇರೆ ಅಂತ ಒಂದು ನಿಲುವಿಗೆ ಏನ್ ಬರ್ತಾರಲ್ಲ ಆವಾಗ್ಲೂ ಕೂಡ ಇದು ಬರುತ್ತೆ. ಸೊ ಸಾಮಾಜಿಕವಾಗಿ ಕೂಡ ನಾವು ಒಬ್ಬ ಮಗುವಿನ ಮೇಲೆ ಆಕ್ಚುಲಿ ಇದು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ. ನೀವು ಯಾವುದೇ ಒಂದು ವ್ಯಕ್ತಿಗೆ ನೀವು ಎಷ್ಟು ವರ್ಷದಿಂದ ಇದ್ರ ಅಭ್ಯಾಸ ಇದೆ ಅಂತ ಅಂದಾಗ ಹೆಚ್ಚಿನದಾಗಿ ಅದು 25 ವರ್ಷಕ್ಕಿಂತ ಮುಂಚೆನೆ ಅವರು ಅದರ ಬಳಕೆಯನ್ನ ಪ್ರಾರಂಭಿಸ್ತಾರೆ. ಇಲ್ಲಿ ಮಾದಕ ವಸ್ತುಗಳ ವ್ಯಸನದಲ್ಲಿ ನಾವು ತುಂಬಾ ಗಂಭೀರವಾಗಿ ಯೋಚನೆ ಮಾಡೋ ಒಂದು ಏನ್ ಪಾಯಿಂಟು ಅಂದ್ರೆ ಯಾವ ವಯಸ್ಸಿನಲ್ಲಿ ಅವರು ಈ ಚಟವನ್ನ ಅಥವಾ ಉಪಯೋಗವನ್ನ ಪ್ರಾರಂಭ ಮಾಡಿರ್ತಾರಲ್ಲ ಅದು ಬಹಳ ಮುಖ್ಯ. 25ಕ್ಕಿಂತ ಮುಂಚೆ ನೀವು ಮಾಡಿದಾಗ ನಿಮ್ಮ ಒಂದು ಮೆದುಳು ಬೆಳವಣಿಗೆ ಆಗ್ತಿರುತ್ತೆ, ಅದು ಇನ್ನೂ 25ನೇ ವಯಸ್ಸಂಗ ಬೆಳೀತಾನೆ ಇರುತ್ತೆ. ಸೊ ನಿಮ್ಮ ಒಂದು ಸ್ಟ್ರಕ್ಚರ್, ನಿಮ್ಮ ಬ್ರೈನ್ ನ ಏನ್ ಸ್ಟ್ರಕ್ಚರ್ ಇದೆ ಅದ್ರ ಮೇಲೆ ನಿರ್ಬಂಧಿತವಾಗಿ ನಿಮಗೆ ಬೆಳೀತಾ ಹೋದಾಗ ನಿಮಗೆ ಅದರಿಂದ ಹೊರಗಡೆ ಬರೋದು ಬಹಳ ಸಮಸ್ಯೆ. ನಾವು ಹಾಗಾಗಿ ಟ್ರೀಟ್ಮೆಂಟ್ ಕೆಲಸ ಲೈಫ್ ಲಾಂಗ್ ಬೇಕಾಗುತ್ತೆ. ಈ ಓಪಿಯಾಯ್ಡ್ ಅಂತ ನಾನು ಏನ್ ಹೇಳಿದೆ ಈ ಒಂದು ಇದರಲ್ಲಿ ನಾವು ಹೆಚ್ಚು ಕಡಿಮೆ ಕೆಲವು ಸಲ ತುಂಬಾ ಒಂದು ಅರ್ಧ ಜೀವನ ತನಕ ತಗೋಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದನೂ ಕೂಡ ಓಪಿಯಾಯ್ಡ್ ಸಬ್ಸ್ಟಿಟ್ಯೂಟ್ ಥೆರಪಿ OST ಅನ್ನೋ ಒಂದು ಕ್ಲಿನಿಕ್ಗಳಿದೆ. ಇದನ್ನ ನಾವು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ನೋಡಬಹುದು. ಈ ಪಂಜಾಬ್ ಡೆಲ್ಲಿ ರೀಜನ್ ಅಲ್ಲೆಲ್ಲ ತುಂಬಾ ಇದೆ. ಯಾಕಂದ್ರೆ ಈ ಓಪಿಯಾಯ್ಡ್ ಅಂದ್ರೆ ನಾವು ಇಂಜೆಕ್ಷನ್ಗಳ ಮುಖಾಂತರ ಅವರು ಅನ್ಹೈಜಿನಿಕ್ ಆಗಿ ತಗೊಂಡಾಗ

0: ಅವರಿಗೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಅಂತ ಕಾಯಿಲೆಗಳು ಬರ್ತವೆ. ಸೊ ಅವರು ಆ ಥರ ಕಾಯಿಲೆಗೆ ಒಡ್ಡದೆ ಅವರ ಬ್ರೈನಿಗೆ ಬೇಕು ಅಂತ ಹೇಳಿಬಿಟ್ಟು ಕಡಿಮೆ ಡೋಸಲ್ಲಿ ಅಂಡರ್ ದ ಸೂಪರ್ವಿಷನ್ ನಾವು ಅವರಿಗೆ ಕೊಡ್ತೇವೆ. ಅದೇ ರೀತಿ ಈ ತಂಬಾಕಿನ ಉತ್ಪನ್ನಗಳು ಸಹ ತುಂಬ ನಿಮಗೆ ಸುದೀರ್ಘವಾಗಿ ತಗೋಬೇಕಾಗುತ್ತೆ ಟ್ರೀಟ್ಮೆಂಟನ್ನು ಕೂಡ. ಆಮೇಲೆ ಈ ಟೈಮಲ್ಲಿ ನಿಮಗೆ ಥೆರಪಿನೂ ಬೇಕಾಗುತ್ತೆ, ಯಾಕಂದ್ರೆ ನಾವು ಸ್ವಲ್ಪ ಆಳದಲ್ಲಿ ಹೋಗಿ ಯಾವ ಕಾರಣಗಳಿಗೆ ಅವರು ಮಾದಕ ವಸ್ತುಗಳಿಗೆ ಒಲವು ತೋರಿದ್ರು ಆ ಕಾರಣಗಳನ್ನ ಹಿಡಿದು ಅದನ್ನ ನಾವು ಜಾಲಾಡಿಸಿ ಆ ಕಾರಣಗಳಿಗೆ ನಾವು ಒಂದು ಸಮಸ್ಯೆಗಳನ್ನ ನಿವಾರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಆಗ ಮಾತ್ರ ಈ ವ್ಯಸನಗಳಿಂದ ಆ ವ್ಯಕ್ತಿ ಹೊರಬರ್ಲಿಕ್ಕೆ ಸಾಧ್ಯ.
1: ಈಗ ಕೆಲವು ಜನರು ಹೇಗೆ ಅಂತಂದ್ರೆ, ಒಂದು ಒಂದು ಕೆಲಸ ಮಾಡ್ಬೇಕು, ಒಂದು ಕಲಾವಿದರಾಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಅವರು ಒಂದು ಮದ್ಯಪಾನ ಮಾಡಿದ್ರೇ ಸರಿ ಆಗೋದು, ಒಂದು ಸಿಗರೇಟ್ ಸೇದಿದ್ರೆ ಧೂಮ್ರಪಾನ ಮಾಡಿದ್ರೇ ಸರಿ ಆಗೋದು, ಅಂದರೆ ತಮ್ಮ ಒಂದು ಕಲೆಯನ್ನು ಸರಿಯಾಗಿ ಅಭಿವ್ಯಕ್ತಿಗೊಳಿಸೋದೆಲ್ಲ ಮಾಡ್ತಾರೆ, ಅಲ್ಲಿ ಪೂರ್ತಿ ಅಂಟ್ಕೊಂಡ್ಬಿಡ್ತಾರೆ. ಅದರಿಂದ ನನಗೇನು ಸಮಸ್ಯೆ ಆಗಲಿಲ್ಲ ಅಂತ ಹೇಳೋದಾಗಲಿ, ಅಥವಾ ಬೇರೆಯವರು ಅವರು 80-90 ವಯಸ್ಸಿನ ತನಕನೂ ಕೂಡ ಅವರು ಸಿಗರೇಟ್ ಸೇದ್ತಿದ್ರು ಅವ್ರಿಗೇನಾಗಲಿಲ್ಲ ಅಂತ ಹೇಳಿ ಉದಾಹರಣೆ ತೊಗೊಂಡು ಅದನ್ನು ಇವರು ಡಿಫೆಂಡ್ ಮಾಡೋದು ಇವೆಲ್ಲ ನಡೀತಿರ್ತವೆ. ಈಗ ತಾವು ಹೇಳಿದಂಗೆ ಮಾದಕ ವಸ್ತುವಿನ ಬಳಕೆಯೇ ಒಂದು ಮಾನಸಿಕ ಸಮಸ್ಯೆ ಆಯಿತು ಅಂದಾಗ, ಇವರು ಏನೋ ಸಹಜವಾದಂತಹ ಮಾನಸಿಕ ರೋಗಿಗಳು ಅಂತ ಅಂದ್ಕೊಂಡು ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಕು ಅಥವಾ ನಡೀತದೆ ಇದು ಸೋಷಿಯಲ್ ಡ್ರಿಂಕ್ಸು ಸೋಷಿಯಲ್ ಅಂಥೇಳಿ ನಾವೇನು ಅಂತೀವಲ್ಲ, ಅದರ ಮೂಲಕ ಅದನ್ನು ಬಿಟ್ಬಿಡ್ಬೋದಾ, ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಮಸ್ಯೆನೇ ಅಲ್ಲ ಅಂತಂಥೇಳಿ ಅಂದ್ಕೊಂಡು ಸುಮ್ಮಿರ್ಬೋದಾ?
0: ಈಗ ಹಿಂದಿನ ಕಾಲದಲ್ಲಿ ಈ ನಿಮ್ಮ ಮದ್ಯವ್ಯಸನದಿಂದ ಆಗಲಿ ಅಥವಾ ತಂಬಾಕು ಸೇವನೆಯಿಂದ ಆಗಲಿ ದೇಹದಲ್ಲಿ ಎಷ್ಟು ಆಳವಾಗಿ ಯಾವ ಥರದ ನಿಮಗೆ ತೊಂದರೆಗಳು ಉಂಟಾಗುತ್ತೆ ಅಂತ ನೋಡಲಿಕ್ಕೆ ನಮ್ಮ ವಿಜ್ಞಾನ ಅಷ್ಟು ಮುಂದುವರೆದಿರಲಿಲ್ಲ. ಹಾಗಾಗಿ ಅವರು ಕೊನೆಗಳಿಗೆ ತನಕ ತಗೊಂಡ್ರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಸಾವನ್ನಪ್ಪದಾಗ ಅದು ಸಹಜ ಅನ್ನೋ ಒಂದು ಮನೋಭಾವ ಜನರಲ್ಲಿತ್ತು. ಆದರೆ ಈಗ ವೈಜ್ಞಾನಿಕವಾಗಿ
1: ಯಾವ ಕಾರಣದಿಂದ ಸಾವಾಯಿತು ಅಂತ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ.
0: ಹೌದು, ಈಗ ಅದರಿಂದ ಏನೇನು ತೊಂದರೆಗಳಾಗ್ತವೆ, ಈಗ ಒಬ್ಬ ವ್ಯಕ್ತಿ ತಗೊಂಡಾಗ, ಒಬ್ಬ ಮಹಿಳೆ ತಗೊಂಡಾಗ, ಒಬ್ಬ ಮಗು ತಗೊಂಡಾಗ ಒಂದು ಮಾದಕ ವಸ್ತು ಹೇಗೆ ಯಾವ ತರದ ತರದಲ್ಲಿ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಇತ್ತೀಚೆಗೆ ವಿವಿಧ ವೈಜ್ಞಾನಿಕ ಈ ಸಂಶೋಧನೆಗಳ ಮುಖಾಂತರ ನಾವು ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ಈಗ ಸೈಂಟಿಫಿಕ್ ರಿಸರ್ಚ್ಸ್ ಏನು ಹೇಳ್ತವೆ ಅಂತಂದರೆ, ಈವನ್ ನೀವು ಒಂದು ಸಲ ನೀವು ಮದ್ಯಪಾನ ಮಾಡಿದಾಗ, ಒಂದು ಸಲ ನೀವು ಯಾವ ತಂಬಾಕು ಉತ್ಪನ್ನ ತಗೊಂಡಾಗ ಕೂಡ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಆಗಿರುತ್ತೆ. ಆದರೆ ಯಾವಾಗ ಅದು ಉಲ್ಬಣವಾಗಿ ಹೆಚ್ಚಾಗಿ ಜಾಂಡೀಸು, ಲಿವರ್ ಪ್ರಾಬ್ಲಮ್ ಆಯಿತು, ನಿಮ್ಮ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಯಿತು, ರಕ್ತ ನಾಳಗಳಲ್ಲಿ ಬ್ಲಾಕ್ ಮಾಡುತ್ತೆ, ಯಾವುದು ತಂಬಾಕು ಉತ್ಪನ್ನಗಳು ರಕ್ತನಾಳಗಳನ್ನ ಬ್ಲಾಕ್ ಮಾಡುತ್ತೆ, ನಿಮ್ಮ ಕ್ಯಾನ್ಸರ್ ಮಾಡುತ್ತೆ,
1: ಹಾರ್ಟ್ ಅಟ್ಯಾಕ್ ಮಾಡುತ್ತೆ,
0: ಹೌದು, ಇಂಥ ಸಂದರ್ಭಗಳಲ್ಲಿ ಜನ ಅವಾಗ ನಿಲ್ಲಿಸ್ತಾರೆ. ಆಮೇಲೆ ಏನು ಹೇಳ್ತಾರೆ ಅಂತಂದ್ರೆ, ನಾವು ನಿಲ್ಲಿಸ್ಬಿಟ್ಟಿದ್ದೀವಿ,
1: ಈಗ ಸರಿಯಾಗ್ಬಿಡ್ತೀವಿ, ಅದರ ಬಗ್ಗೆ ಹಿಂದೆ ಅನಾಹುತ ಆಗಿರ್ತದೆ, ಬಾಡಿ ಮೇಲೆ ಪರಿಣಾಮ ಆಗಿರ್ತದೆ.
0: ಹೌದು,
1: ಈಗ ಕೆಲವೊಂದು ವಿಚಾರಗಳು ಏನಂದರೆ, ಮಾನಸಿಕವಾಗಿ ನಾವು ಗಟ್ಟಿಯಾಗ್ತೀವಿ ಅಂತಂದು ಹೇಳ್ತಾ ಹೇಳ್ತಾ ಮಾಡ್ತಾ ಮಾಡ್ತಾ ಅದನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ. ಆದರೆ ಈ ಕೆಲವು ಕೆಲವು ಸ್ಥಳಗಳಲ್ಲಿ ರೋಗಿಯಾಗಿದ್ದಾಗ ಅವ್ರನ್ನ ಹೆಂಗೆ ಪರೀಕ್ಷೆ ಮಾಡ್ತಾ ಮಾಡ್ತಾ ಆಹಾರ ತಜ್ಞರು ಬಂದು ನೋಡ್ತಾರೆ, ಅವ್ರಿಗೆ ಆಹಾರದ ಒಂದು ಗೈಡೆನ್ಸ್ ಕೊಡ್ತಾರೆ. ಅದೇ ರೀತಿ ಆ ಸಮಸ್ಯೆ ಏನಾದ್ರು ಇತ್ತಂದರೆ, ಇದರ ಚಿಕಿತ್ಸೆ ಅವಧಿಯಲ್ಲಿದ್ದಾಗ, ಮಾದಕ ವಸ್ತುವಿನಿಂದ ಹೊರಗೆ ಬರಲಿಕ್ಕೆ ಏನು ನೀವು ಚಿಕಿತ್ಸೆ ಕೊಡ್ತಿರಲ್ಲ, ಆ ಅವಧಿಯಲ್ಲಿದ್ದಾಗ ಅವನು ಮಾನಸಿಕವಾಗಿಯೂ ಕೂಡ ವಿಚಲಿತ ಆಗಿರ್ಬೋದು ಅಥವಾ ಮಾನಸಿಕ ಸ್ಥಿತಿ ಸರಿ ಇರಲಿಕ್ಕಿಲ್ಲ, ಆವಾಗ ಮಾನಸಿಕ ರೋಗ ತಜ್ಞರು ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತಾರ, ಆ ಟ್ರೀಟ್ಮೆಂಟಲ್ಲಿ ಅವ್ರದ್ದು ಒಂದು ವಿಭಾಗ ಇರುತ್ತಾ ಅಂತ.
0: ಖಂಡಿತ, ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದನ್ನ ನಾವು ಮಲ್ಟಿ ಡಿಸಿಪ್ಲಿನರಿ ಅಂತ ನಾವು ಹೇಳ್ತೀವಿ ಅಪ್ರೋಚ್ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಬಂದಾಗ, ಈಗ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋದಾಗ ಒಂದು ಯಾವುದು ತುಂಬಾ ಅತಿರೇಕದಲ್ಲಿರುತ್ತೆ ಆ ಕಾಯಿಲೆಗೆ ಅವನು ಆ ವಿಭಾಗದಲ್ಲಿ
1: ಅಡ್ಮಿಟ್ ಆಗಿರ್ತಾನೆ.
0: ಆದರೆ ಅವನ ಪರೀಕ್ಷೆ ಮಾಡಿದಾಗ ಅವನಿಗೆ ಬೇರೆ ಬೇರೆ ತರದ ತೊಂದರೆಗಳಿದ್ದಾಗ ಏನಾಗುತ್ತೆ ಅಂದ್ರೆ, ಆ ವಿಭಾಗದಲ್ಲಿ ಇಟ್ಕೊಂಡೆ ಅವರು ಬೇರೆ ವಿಭಾಗದ ಕನ್ಸರ್ನ್ಡ್ ವಿಭಾಗದವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಆ ರೋಗಿನ ಅಲ್ಲಿ ಹೋಗಿ ನೋಡ್ತಾರೆ. ಹಾಗಾಗಿ ಅವ್ರು ಕೊಡ್ತಿರೋ ಮುಖ್ಯ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕಾ ಅಥವಾ ಏನಾದ್ರೂ ಸೇರಿಸ್ಬೇಕಾ ಅನ್ನೋದನ್ನು ಕೂಡ ನೋಡ್ಕೊಂಡು ಅದನ್ನ ಮಾಡ್ತಾರೆ. ಉದಾಹರಣೆಗೆ ನಾನು ಬ್ಯಾಂಗ್ಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನನ್ನ ಓದನ್ನ ನಾನು ಮಾಡಿರೋದು. ಈಗ ವಿಕ್ಟೋರಿಯಾದಲ್ಲಿ ನಿಮಗ್ ಗೊತ್ತಿರೋ ತರ ಜನರಲ್ ಆಗಿ ಎಲ್ಲ ಮೆಡಿಸಿನ್, ಸರ್ಜರಿ, ಆರ್ಥೋಪೆಡಿಕ್ಸ್ ಅಂತ ನಾವು ಇದೆ. ಆಮೇಲೆ ಈಗ ನರರೋಗದಿದೆ, ಹೃದಯ ರೋಗದಿದೆ. ಸೊ ಇಲ್ಲಿ ಅಂದ್ರೆ ನಿಮಗೆ ಎಲ್ಲಾ ವಿಭಾಗದ ತಜ್ಞರು ನಿಮಗೆ ಅಲ್ಲಿ ನಿಮ್ಗೆ ಸಿಗ್ತಾರೆ. ಉದಾಹರಣೆಗೆ ಒಬ್ಬ ಕುಡ್ದವನು ಕುಡ್ದ ನಶೆಯಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅವನಿಗೆ, ಅವನಿಗೆ ಕಾಲ್ ಮುರಿದಿರುತ್ತೆ. ಈಗ ಅವನು ಹಾಸ್ಪಿಟ್ಲಿಗೆ ಕಾಲ್ ಮುರಿದಕ್ಕೋಸ್ಕರ ಬಂದಿರ್ತಾನೆ. ಈಗ ಅವನಿಗೆ ಟ್ರೀಟ್ಮೆಂಟ್

0: ಕೊಡಬೇಕು ಅಂದ್ರೆ ಅವನಿಗೆ ಎಲ್ಲಾ ತರದ ರಕ್ತ ಪರೀಕ್ಷೆಗಳು ಎಲ್ಲವನ್ನು ಮಾಡ್ತಾರೆ. ಈಗ ಇಲ್ಲಿ ಎರಡು ಸಮಸ್ಯೆಗಳು, ಮೂರು ಸಮಸ್ಯೆಗಳು ಬಂದಿರುತ್ತೆ. ಒಂದು, ಅವನಿಗೆ ಅವನ ಒಂದು ಮೂಳೆ ಮುರಿದಿರೋದಕ್ಕೋಸ್ಕರ ಚಿಕಿತ್ಸೆ ನಡೀತಾ ಇರುತ್ತೆ, ಅದು ಮುಖ್ಯ, ಆ ವಿಭಾಗದಲ್ಲಿ ಅವನು ಅಡ್ಮಿಟ್ ಆಗಿರ್ತಾನೆ. ಆದ್ರೆ ಈಗ ಅವನು ಹಾಸ್ಪಿಟಲ್ ಇರೋದಕ್ಕೋಸ್ಕರ ಅವನು ಮದ್ಯಪಾನ ನಿಲ್ಲಿಸಿರ್ತಾನೆ. ಸೊ ಈಗ ಅದರಿಂದ ಅವನು ವಿಡ್ರಾಲ್ ಸಿಂಪ್ಟಮ್ಸ್ ಅಲ್ಲಿ ಇರ್ತಾನೆ, ಅಂದ್ರೆ ಕಿರ್ಚಾಡೋದು, ಅರ್ಚಾಡೋದು, ನಂಗೆ ಬೇಕು ಅಂತ ಕೇಳೋದು, ಕೆಲವು ಸಲ ಎಲ್ಲಿದ್ದೀನಿ ಅಂತ ಗೊತ್ತಿರಲ್ಲ, ನಿದ್ದೆ ಬರ್ತಿರಲ್ಲ, ಕೈ ಕಾಲು ನಡುಕ್ತಿರುತ್ತೆ. ಸೊ ಆವಾಗ ಅವರು ನಮಗೆ ತಿಳಿಸ್ತಾರೆ, ನಮ್ಮ ವಿಭಾಗದಿಂದ ನಾವು ಒಂದು ಮನೋರೋಗ ವಿಭಾಗದ ನಾವು ಅವ್ರಿಗೆ ಹೋಗಿ ನಮ್ಮ ಚಿಕಿತ್ಸೆಯನ್ನು ನೀಡ್ತೇವೆ. ರಕ್ತ ಪರೀಕ್ಷೆ ಮಾಡಿದಾಗ ಅವನಿಗೆ ಜಾಂಡಿಸ್ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ವೈದ್ಯಕೀಯ ಮೆಡಿಸಿನ್ ವಿಭಾಗದವರು ಬಂದು ಅವರ ಒಂದು ಟ್ರೀಟ್ಮೆಂಟ್ನ ಹಾಕ್ತಾರೆ. ಅಂದ್ರೆ ಅವರು ಮೇನ್ ವಿಭಾಗದಲ್ಲಿ ಇದ್ಕೊಂಡೇ ಅವನು ಇದೆ. ಸೊ ಇದನ್ನ ಲಯಜನ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲರೂ ಕೂಡಿ ಒಬ್ಬ ವ್ಯಕ್ತಿನ ನಾವು ರೆಡಿ ಮಾಡೋದು.
1: ಮೊದಲು ಒಂದೊಂದೇ ಸಮಸ್ಯೆಗೆ ಒಂದು ಚಿಕಿತ್ಸೆ ಕೊಟ್ಟು ಅವ್ರನ್ನ ಕಳಿಸ್ಬಿಡ್ತಿದ್ರು. ಆವಾಗ ಮನೆಯಲ್ಲಿ ಆ ಚಿಕಿತ್ಸೆ ಅಂದ್ರೆ ಒಟ್ಟಾರೆ ಅವ್ರನ್ನ ಪೋಸ್ಟ್ ಆಪರೇಷನ್ ಅಥವಾ ಏನೋ ಒಂದು ಸರಿ ಮಾಡ್ಕೊಂಡು ಹೋಗ್ತಿದ್ರು. ಈಗ ಮಾನಸಿಕ ಸಮಸ್ಯೆಗಳು ವಿಪರೀತ ಆಗ್ಬಿಟ್ಟಿದ್ದಾವೆ. ಬಹುತೇಕ ಎಲ್ಲರೂ ಕೂಡ ನಮಗೆ ಮಾನಸಿಕ ಸಮಸ್ಯೆ ಇದೆಯಾ, ಮಾನಸಿಕ ರೋಗ ಇದೆಯಾ ಅಂತಂತೇಳಿ ಪ್ರಶ್ನೆ ಮಾಡ್ಕೊಳ್ಳುವಂಥ ಕಾಲ. ಅದರಲ್ಲಿ ಇದರಿಂದ ಈ ಮಾನಸಿಕ ರೋಗ ಸಮಸ್ಯೆಗೆ ಉತ್ತರ ಏನಂದರೆ ನಾವು ಡ್ರಗ್ಸು ಅಥವಾ ಮದ್ಯಪಾನ ಅದಕ್ಕೆ ಹೋದರೆ ಸರಿ ಆಗ್ತದೆ ಅಂತಂಥೇಳಿ ಹಿಂಗೂ ವಿಚಾರ ಮಾಡ್ತಾರೆ ಕೆಲವೊಬ್ಬರು. ಅದು ಅವ್ರವ್ರದೇ ನಿರ್ಧಾರಗಳು ಇರ್ತವೆ. ಆವಾಗ ಇದರಿಂದ ಆ ಸಮಸ್ಯೆ ಅಂದರೆ ಮಾದಕದಿಂದ ಮನೋರೋಗ ಸಮಸ್ಯೆ ಅಂತ ಹೇಳುವಾಗ ಮನೋರೋಗದಿಂದ ಮಾದಕ ವಸ್ತುವಿನ ಚಟಕ್ಕೆ ದಾಸರಾಗ್ತಾರ ಅಂತ.
0: ಇದನ್ನ ಹೆಂಗೆ ಹೇಳಬೇಕು ಅಂದರೆ ಉದಾಹರಣೆಯಾಗಿ ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ ಅನ್ನೋ ಒಂದು ರೀತಿಯ ಪ್ರಶ್ನೆ ಇದೆ. ಇದು ಎರಡು ತುಂಬಾ ಒಂದಕ್ಕೊಂದು ಅವಲಂಬಿತರಾಗಿರೋ ವಿಷಯ ಇದು. ಹಂಗಾಗಿ ಕ್ಲಿಷ್ಟ ಪ್ರಶ್ನೆಗೆ ಉತ್ತರ ಇಲ್ಲದೆ ನಾವು ಇಲ್ಲಿ ತನಕ ಎಷ್ಟು ವರ್ಷಗಳಿಂದ ನಾವು ಹೀಗೆ ಇದೀವೋ, ಆ ಒಂದು ನಿಮ್ಮ ಪ್ರಶ್ನೆಗೆ ಇದೆ ನನ್ನ
1: ಉತ್ತರ. ಉತ್ತರ ಅಂದ್ರೆ ಆಗ್ಬಹುದು ಅಂತ ಅಂದ್ರೆ ಅವರಿಗೆ ಮಾರ್ಗಗಳನ್ನು ಹುಡುಕ್ತಾ ಇರ್ತಾರೆ ಅಂತ. ಈಗ ಮನೋರೋಗಿ ಆದವನಿಗೆ ಅವನಿಗೆ ಸ್ಥಿರ ಇರಲ್ಲ ಮನಸ್ಸು. ಯಾರೋ ಒಂದು ಏನೋ ಹೇಳ್ಬಿಟ್ಟಿರ್ತಾರೆ, ಒಂದಿಷ್ಟು ಡ್ರಗ್ಸಿಗೆ ಆ ಕಡೆ ಹೋದರೆ ನನಗೆ ಆರಾಮಾಗತ್ತೆ ಅಂತಂತೇಳಿ. ಅಂದರೆ ಮೇಡಮ್, ಈಗ ಮನೋರೋಗಿ ಆದವರಿಗೆ ಮಾರ್ಗಗಳನ್ನು ಕಂಡುಕೊಳ್ಳೋ ಆ ಸಾಮರ್ಥ್ಯ ಇರುತ್ತಾ? ಅಂದರೆ ಹೊರಗಡೆ ಬರಲಿಕ್ಕೆ ಮಾನಸಿಕ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಅಂತ ಗೊತ್ತಿರುತ್ತಾ ಅಂತ?
0: ಖಂಡಿತ.
1: ಗೊತ್ತಿರುತ್ತೆ ಅವನಿಗೆ,
0: ಅಂದರೆ ಅವರಲ್ಲಿ ಆ ದೃಢತೆ ಇರುತ್ತೆ. ಆದರೆ ಆ ದೃಢತೆ ನಿನ್ನಲ್ಲಿ ಇದೆ ಅಂತ ತೋರ್ಸೋರು ಯಾರು? ಪರಿವಾರದವರು ತೋರಿಸಿದ್ರೆ
1: ಓಕೆ,
0: ಆ ವ್ಯಕ್ತಿ, ಆ ಮಗು, ತರುಣಾವಸ್ಥೆಯಲ್ಲಿರೋ ಒಂದು ಹುಡುಗನೋ ಹುಡುಗಿನೋ, ಅವರು ಆ ಕಾಯಿಲೆಯಿಂದ ಬಳಲೋದಿಲ್ಲ. ಆದ್ರೆ ಇದು ಒಂದು ನಿನ್ ತೊಂದ್ರೆ ತೊಂದ್ರೆನೇ ಅಲ್ಲ, ನಿನಗೆ ಅನಿಸ್ತಿರೋ ಒಂದು ಮಾನಸಿಕ ಅಸ್ವಸ್ಥತೆ ಅದು ತೊಂದ್ರೆನೇ ಅಲ್ಲ ಅದು ಅಂತ ಅಲ್ಲಗಳೆದಾಗ ಆ ರಿಜೆಕ್ಷನ್ ಇಂದ ಮಗು ಅಥವಾ ವ್ಯಕ್ತಿ ಏನಾಗುತ್ತೆ, ಈ ಮಾದಕ ವಸ್ತುಗಳ ವ್ಯಸನದ ಕಡೆಗೆ ಹೋಲ್ತಾರೆ.
1: ಈಗ ಮಾದಕ ವಸ್ತುಗಳ ಸಾಗಾಟದಲ್ಲಿ ಸಿಕ್ಕಾಕೊಂಡು ಅಪರಾಧಗಳನ್ನ ಮಾಡಿಕೊಂಡು ಆಮೇಲೆ ಅದನ್ನು ಅವರು ಬಳಸ್ತಿರ್ತಾರೋ ಬಳಸ್ತಿರಲ್ವೋ, ಆದರೆ ಆ ಒಂದು ಅಪರಾಧಗಳಲ್ಲಿ ಶಾಮೀಲಾಗಿರ್ತಾರೆ. ಅಂದರೆ ಈಗ ಕಾಲೇಜ್ಗಳಲ್ಲಿ ಎಲ್ಲೋ ಒಂದು ಕಡೆ ದೂರದಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಏನೋ ವ್ಯವಹಾರ ಮಾಡ್ತಾ ಮಾಡ್ತಾ ಮಾದಕ ವಸ್ತುಗಳನ್ನು ಸರಬರಾಜು ಮಾಡೋದು, ಅದೆಲ್ಲ ಮಾಡಿಕೊಂಡು ಒಂಥರ ಅವರು ಸ್ವಲ್ಪ ಆ್ಯಕ್ಟಿಂಗ್ ಮಾಡೋದು, ಅಂದರೆ ಮಾನಸಿಕ ರೋಗಿ ಟೈಪ್ ಇದ್ದು ಇದೆ, ನನಗೆ ಗೊತ್ತಿಲ್ಲ, ನಾನೇನು ಗೊತ್ತಿಲ್ಲ ಅಂತಂತೇಳಿ ಎಸ್ಕೇಪನ್ನು ಕೂಡ ಮಾಡಲಿಕ್ಕೆ ರೀತಿಯಾದ ಕೆಲವು ತಂತ್ರಗಳನ್ನು ಬಳಸ್ತಾರೆ ಅಂತ. ಮಾನಸಿಕ ರೋಗಿ ಥರ ಇದ್ದೀನಿ ನಾನು, ನನಗೇನು ಗೊತ್ತಿಲ್ಲ, ನನಗೆ ನಾನು ತಪ್ಪಿತಸ್ಥನೇ ಅಲ್ಲ ಅಂತಂತೇಳಿ ಅದೆಲ್ಲ?
0: ಇಲ್ಲ ಇಲ್ಲ, ತಪ್ಪಿತಸ್ಥ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಎರಡು ಥರ, ನೀವು ಹೇಳ್ದಂಗೆ ಎರಡು ಥರದ ಅಗೇನ್ ಜನ ಇರ್ತಾರೆ. ಕೆಲವರು ಅದರ ಬಳಕೆನೇ ಮಾಡೋದಿಲ್ಲ, ಪ್ಯೂರ್ ಬಿಸ್ನೆಸ್ ಮ್ಯಾನ್
1: ಅಷ್ಟೇ ಮಾಡೋದ.
0: ಹೇಗೆ ಅಂದ್ರೆ ಈ ಸ್ಮೋಕಿಂಗ್, ಈ ಸಿಗರೆಟ್
1: ಮಾರೋದಲ್ಲ,
0: ನಾನು ಮಾರ್ತೀನಿ, ನಾನು ಕುಡಿತೀನಿ ಪ್ಯಾಸಿವ್ ಆಗಿ, ಅದೇ ನಾನ್ ಸೇದಲ್ಲ ಅನ್ನೋ ತರದಲ್ಲಿ ಒಂದು. ಎರಡನೇದು, ಈ ವ್ಯಸನಕ್ಕೆ ಒಳಪಟ್ಟವ್ರಿಗೆ ಮತ್ತೆ ನಾನು ವ್ಯಸನ ಮಾಡ್ಬೇಕು ಅಂದಾಗ ಅದನ್ನ ನಾನು ಖರೀದಿ ಮಾಡ್ಬೇಕಾಗಿರುತ್ತೆ. ಈಗ ಮನೆಯವರು ಕೊಡೋದಿಲ್ಲ. ಈಗ ನಾನು ಕುಡಿಬೇಕು ಅಥವಾ ನಾನು ಯಾವ್ದೋ ಒಂದು ಡ್ರಗ್ಸ್ ತಗೋಬೇಕು ಅಂದ್ರೆ ನನ್ಗೆ ಮತ್ತೆ ದುಡ್ಡು ಬೇಕು, ಆ ದುಡ್ಡು ನಾನು ಹೇಗೆ ತಗೋಬೇಕು? ಸೊ ಆವಾಗ ಈ ಪೆಡ್ಲರ್ಸ್ ಅಂತ ನಾವೇನು ಹೇಳ್ತೀವಿ, ಯಾರು ಈ ಸಾಗಾಟಗಾರರು, ಮಾರಾಟಗಾರರು ಏನಿರ್ತಾರೆ, ಅವ್ರಿಗೆ ಅವರು
1: ಮೊರೆ ಹೋಗ್ತಾರೆ,
0: ಅವ್ರು ದಾರಿ ಕೊಡ್ತಾರೆ, ನೀನ್ ಮಾರು, ನಿಂಗೆ ನಾನು ಇದನ್ನ ಫ್ರೀಯಾಗಿ ಕೊಡ್ತೀನಿ ಅನ್ನೋ ತರದಲ್ಲಿ. ಸೊ ಆವಾಗ ಏನಾಗುತ್ತೆ, ನನಗೆ ಮಾರಾಟ ಮಾಡದೆ ಫ್ರೀಯಾಗಿ ಸಿಗುತ್ತೆ ಅಂದಾಗ ನಾನು ಕಷ್ಟಪಡೋದೇ ಬೇಕಾಗಿಲ್ವಲ್ಲ.
1: ಇರ್ಲಿ, ಅದು ಬೇರೆ ವಿಷಯನೇ. ಈಗ ಮಾದಕ ವಸ್ತುಗಳ ದಾಸರಾದವರು, ಮಾದಕ ವಸ್ತುಗಳ ಅದೊಂದು ಚಟವನ್ನಾಗಿ ಮಾಡಿಕೊಂಡವರಿಗೆ ಮಾನಸಿಕ ಸಮಸ್ಯೆಗಳು ಇರ್ತವೆ. ಆಮೇಲೆ ಮಾನಸಿಕ ಸಮಸ್ಯೆ ಇದ್ದವರು ಅದರ ದಾಸರಾಗಿನೂ ಕೂಡ ಆಗೋ ಸಾಧ್ಯತೆ ಇರುತ್ತೆ ಅಂಥೇಳಿ ಸಾಧ್ಯತೆಗಳಿವೆ ಅಂತಂದ್ರೆ ಮಾತಾಡಿದ್ವಿ ಮೇಡಮ್. ತಾವು ಮಾದಕ ವಸ್ತುಗಳ ಚಟ ಇದ್ದವರಲ್ಲಿ ಮಾನಸಿಕ ಸಮಸ್ಯೆ ಇದ್ದವ್ರ ಬಗ್ಗೆ ತುಂಬ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ವಂದನೆಗಳು.

ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತಾಗಿ ಇದುವರೆಗೂ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಶ್ರೀ ಸುಮಿತ್ ಕುಲಕರ್ಣಿ ಅವರಿದ್ದಾರೆ. ಕ್ರೆಡಿಟ್ ಆಫೀಸರ್, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭದ್ರಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನು, ನಾವು ಹಿಂದಿನ ದಿನಗಳಲ್ಲಿ, ಹಿಂದಿನ ವರ್ಷಗಳಲ್ಲಿ ತುಂಬಾ ಚರ್ಚೆ ಆಗಿರ್ತಕ್ಕಂಥ ಒಂದು ಯೋಜನೆ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಅಂತ ಹೇಳ್ಬಿಟ್ಟು, ಈ ಕುರಿತು ಹಿಂದೆ ಸುಮಾರು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ದೂರದರ್ಶನ, ಆಕಾಶವಾಣಿಗಳಲ್ಲಿ ಕೂಡ ಹಿಂದೆ ಪ್ರಸಾರ ಆಗಿದ್ದುಂಟು. ಆದರೆ ಇವತ್ತು ಇದರ ಒಂದು ವಸ್ತುಸ್ಥಿತಿ, ಸದ್ಯದ ಒಂದು ಸ್ಥಿತಿ, ಆಮೇಲೆ ಹೇಗೆ ಇದು ಯಾವಾಗ ಆರಂಭ ಆಯಿತು, ಯಾವ ವರ್ಷ ಆರಂಭವಾಯಿತು, ಯಾವ ಉದ್ದೇಶಕ್ಕೆ ಆರಂಭವಾಯಿತು, ಮತ್ತು ಇದರ ಒಂದು ಉಪಯೋಗಗಳು ಏನಿದೆ ಅಂತಂತ ಹೇಳಿಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸುಮಿತ್ ಅವರೇ.
3: ನಮಸ್ಕಾರ. ಸಾವರಿನ್ ಗೋಲ್ಡ್ ಬಾಂಡ್ ಆ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ನಿಮಗೆ ಒಂದೆರಡು ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡುತ್ತೇನೆ. ಒಂದನೇದಾಗಿ ನಮಗೇನಂದರೆ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ನಮಗೆ ಯಾರು ಈಗ ರೀಸೆಂಟಾಗಿ ಯಾರು ಬರ್ತಾ ಇದ್ದಾರೋ, ಕಸ್ಟಮರ್ಸ್ ಬ್ಯಾಂಕಿಂಗ್ ರಿಲೇಷನ್ಶಿಪ್ಪನ್ನು ಡೆವಲಪ್ ಮಾಡಿಕೊಂಡು ಬ್ಯಾಂಕಿಗೆ ಅಪ್ರೋಚ್ ಆಗಿ ಅವರು ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದರು, ಅವ್ರಿಗೇನಪ್ಪ ಅಂದರೆ ಸಾವರಿನ್ ಗೋಲ್ಡ್ ಬಾಂಡು ಇದು ಆರ್ ಬಿ ಐ ಕಡೆಯಿಂದ ಇಶ್ಯೂ ಆಗಿರೋದು. ಆರ್ ಬಿ ಐ ಇಶ್ಯೂ ಮಾಡಿದ ಮೇಲೆ ಹೆಂಗೆ ಮಾಡುತ್ತೆ, ಆರ್ ಬಿ ಐ ಇಶ್ಯೂಸ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾಗ ಇದು ಯಾವಾಗ ಇಶ್ಯೂ ಆಗುತ್ತೆ, ಯಾವ ಕೇಸಲ್ಲಿ ಇಶ್ಯೂ ಆಗುತ್ತೆ ಅಂದರೆ, ಯಾವಾಗ ಗೌರ್ಮೆಂಟಿಗೆ ತತ್ಕಾಲಿಕವಾಗಿ ಫಂಡ್ಸ್ ಬೇಕಾಗಿರುತ್ತೋ, ಇಂಟರ್ನಲ್ ಫೈನಾನ್ಷಿಯಲ್ ಮಾನಿಟರಿಂಗ್ ಮಾಡುವಾಗ ಅಥವಾ ಏನೇ ಯಾವುದೇ ಬೇರೆ ವಿಷಯಕ್ಕಲ್ಲಿ ಫಂಡ್ಸ್ ಬೇಕಾದಾಗ ಗೌರ್ಮೆಂಟ್ ಆಫ್ ಇಂಡಿಯಾನ ಆರ್ ಬಿ ಐಗೆ ಹೇಳುತ್ತೆ, ನನಗೆ ತತ್ಕಾಲಿಕವಾಗಿ ಫಂಡ್ಸ್ ಬಂದಾಗ ನಮಗೆ ನೀವು ಒಂದು ವ್ಯವಸ್ಥೆ ಮಾಡಿ ಅಂತ. ಆವಾಗ ಆರ್ ಬಿ ಐ ಅವ್ರು ಏನು ಮಾಡ್ತಾರೆ, ಆ ಸ್ಕೀಮ್, ಆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮನ್ನು ಲಾಂಚ್ ಮಾಡಿಬಿಟ್ಟು ಎಲ್ಲ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕ್ಸು ಮತ್ತು ಸ್ಟಾಕ್ ಹೋಲ್ಡಿಂಗ್ ಕಂಪನೀಸ್ಗಳು ಮತ್ತು ಪೋಸ್ಟ್ ಆಫೀಸಸ್ಗಳಲ್ಲಿ ಇದನ್ನು ಅವ್ರನ್ನ ಡೈರೆಕ್ಷನನ್ನು ಕೊಡ್ತಾರೆ, ಸಾವರಿನ್ ಗೋಲ್ಡ್ ಬಾಂಡನ್ನು ನೀವು ಇಶ್ಯೂ ಮಾಡಿ ಕಸ್ಟಮರ್ಸ್ಗೆ ಅಂತ. ಇದು ಹೇಗೆ ಇಶ್ಯೂ ಆಗುತ್ತಂದರೆ, ದ ಮೂಮೆಂಟ್ ಇದು ಯಾವ ರೀತಿಯಿಂದ ಬಿಡ್ತಾರೆ ಅಂದರೆ, ಈ ಪ್ರತಿಯೊಂದು ಒಂದು ಫೈನಾನ್ಷಿಯಲ್ ಇಯರಲ್ಲಿ 4-5 ಟ್ರ್ಯಾಂಚಲ್ಲಿ ಬಿಡ್ತಾರೆ, ಅಂದರೆ 4-5 ಹಂತಗಳಲ್ಲಿ ಬಿಡ್ತಾರೆ. ಈಗ ನಮಗೆ ಲಾಸ್ಟ್ 2023 ಬಿಟ್ಟಿದ್ದು, 2023 4 ಟ್ರ್ಯಾಂಚಲ್ಲಿ ಬಿಟ್ಟಿದ್ದರು. ಅದಾದಮೇಲೆ ಈಗ ರೀಸೆಂಟ್ಲಿ ನಮಗೆ ಯಾವ ಟ್ರ್ಯಾಂಚನ್ನು ಬಿಟ್ಟಿಲ್ಲ. ದ ರೀಸನ್ ಫಾರ್ ಯಾಕೆ ಬಿಟ್ಟಿಲ್ಲ ಅಂತ ಹೇಳಕ್ಕೆ, ದೇರ್ ಮೈಟ್ ಬಿ ಸಮ್ ಅದರ್ ರೀಸನ್ಸ್ ರಿಲೇಟೆಡ್ ಟು ಆರ್ ಬಿ ಐ ಫಂಡಿಂಗ್, ಅಥವಾ ನಮಗೆ ಏನಾದರೂ ಬೇರೆ ವಿಷಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿರ್ಬೋದು, ಅದು ಗೊತ್ತಿಲ್ಲ. ಬಟ್ ಲಾಸ್ಟ್ 2023 ಏನ ಬಿಟ್ಟರು, ಅದು ದಟ್ ವಾಸ್ ದ ಲಾಸ್ಟ್. ಅದಾದಮೇಲೆ ಯಾರ್ದು ಹಳೆ ಗೌರ್ಮೆಂಟ್ ಸಾವರಿನ್ ಗೋಲ್ಡ್ ಬಾಂಡಲ್ಲಿ ಯಾರಾದರೂ ಇದನ್ನ ಮಾಡ್ತಾ ಇದ್ದಾರೋ, ಇನ್ವೆಸ್ಟ್ ಮಾಡಿದ್ದಾರೋ, ಅವರಿಗೆ ಈಗ ಮೆಚುರಿಟಿ ಬರ್ತಾ ಇದೆ. ಈಗ ಇದರದು ಸಾವರಿನ್ ಗೋಲ್ಡ್ ಬಾಂಡಲ್ಲಿ ಮೆಚುರಿಟಿ ಮ್ಯಾಕ್ಸಿಮಮ್ ಇರೋದು 8 ವರ್ಷ. ಎಂಟು ವರ್ಷ ಮ್ಯಾಚುರಿಟಿ ಪೀರಿಯಡ್ ಇರುತ್ತೆ. ಮತ್ತೆ ಇದನ್ನು ಮಿನಿಮಮ್ ಲಾಕ್ ಇನ್ ಪೀರಿಯಡ್ ಅಲ್ಲಿ ನಾವು ಪ್ರೀ ಮೆಚೂರ್ ಮಾಡಬೇಕು ಅಂತಂದ್ರೆ 5 ವರ್ಷ ನಾವು ಇಡಲೇಬೇಕಾಗತ್ತೆ. 5 ವರ್ಷ ನಂತರ ನಮಗೆ ಪ್ರೀ ಮೆಚೂರ್ ರಿಡೆಮ್ಷನ್ ಮಾಡುವಂಥದ್ದು ಅಪರ್ಚುನಿಟಿಯನ್ನು ಆರ್ ಬಿ ಐ ನಮಗೆ ಕೊಡುತ್ತೆ ಕಸ್ಟಮರ್ಸ್ಗೆ. ಸೊ ಅವಾಗೇನಾಗುತ್ತೆ, ದ ಇನ್ವೆಸ್ಟ್ಮೆಂಟ್ ಹೇಗೆ ಅಂದರೆ, ನೀವು ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಸ್ ಅಥವಾ ಸ್ಟಾಕ್ ಹೋಲ್ಡಿಂಗ್ ಕಂಪನಿಯಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಇದು ಹೇಗೆ ಮಾಡ್ತಾರೆ ಅಂದರೆ, ಪರ್ ಗ್ರಾಮ್ ಲೆಕ್ಕದಲ್ಲಿ ನೀವು ಎಷ್ಟು ಗ್ರಾಮನ್ನು ಇನ್ವೆಸ್ಟ್ ಮಾಡ್ತೀರೋ ಅದು ಇಲ್ಲಿ ನಿಮ್ಮ ಸ್ಟಾಕ್ ಹೋಲ್ಡಿಂಗ್ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 1 ಗ್ರಾಮಿನ ರೇಟು ಮಾರ್ಕೆಟ್ ರೇಟಲ್ಲಿ 6,200 ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಇವತ್ತಿನ ರೇಟ್ ನಮಗೆ ಹೇಳಿದ್ರೆ 8,900 ಅಥವಾ 9,000 ಇದೆ ಅಂತ ಅಂದ್ಕೊಂಡ್ರೆ, 9,000 ಪರ್ ಗ್ರಾಮು ಪ್ಯೂರಿಟಿ 99.999 ಪ್ಯೂರಿಟಿ ಆಸ್ ಇಶ್ಯೂಡ್ ಬೈ ಇದು ಇಂಡಿಯನ್ ಬೂಲಿಯನ್ ಆ್ಯಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಲಿಮಿಟೆಡ್ ಅವರು ಏನು ಇಶ್ಯೂ ಮಾಡ್ತಾರೆ, ಆ ಪ್ಯೂರಿಟಿಯಲ್ಲಿ ನಮಗೆ ಪರ್ ಗ್ರಾಮ್ ಗೋಲ್ಡ್ ಕೌಂಟ್ ಆಗುತ್ತೆ. ದಟ್ ವಿಲ್ ಬಿ ದ ನಾಮಿನಲ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ ಫಾರ್ ದ ಸಾವರಿನ್ ಗೋಲ್ಡ್ ಬಾಂಡ್ ದಟ್ ವಿಲ್ ಬಿ ಇನ್ವೆಸ್ಟೆಡ್. ಈ ಕಸ್ಟಮರ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಪರ್ ಗ್ರಾಮ್ ಲೆಕ್ಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ನನಗೆ ಸರ್ 2 ಗ್ರಾಮ್ ಕೊಡಿ, 3 ಗ್ರಾಮ್ ಕೊಡಿ ಅಂತ ಹೇಳ್ತಾರೆ. ಅವಾಗ ಅವರು 3 ಗ್ರಾಮ್ ಕೇಳಿದ್ರೆ ಅವತ್ತಿನ

0: ರೇಟು ಇಂಟು ದ ನಂಬರ್ ಆಫ್ ಗ್ರಾಮ್ಸ್ ದಟ್ ವಿಲ್ ಬಿ ಹೀಸ್ ಹೋಲ್ಡಿಂಗ್ ವ್ಯಾಲ್ಯೂ ಅವತ್ತಿನ ಡೇಟಿಗೆ. ಸೊ ದಟ್ ವಿಲ್ ಬಿ ಕೌಂಟೆಡ್ ಆಸ್ ಹೀಸ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಒಂದು ಇದರಲ್ಲಿ ಈಗ ಲಿಮಿಟ್ ಏನಿದೆಯಪ್ಪ ಅಂತ, ಮಿನಿಮಮ್ ಯಾರಾದರೂ ಇಂಡಿವಿಜುವಲು ಎಚ್ ಯು ಎಫ್ ಇಲ್ಲ ಕರ್ತ ಅವರು ಎಚ್ ಯು ಎಫ್ ಅಲ್ಲಿ ಕರ್ತ ಇದ್ದವರು ಇಲ್ಲ ಯಾವುದೊಂದು ಟ್ರಸ್ಟ್ ಎಜುಕೇಶನಲ್ ಅವ್ರ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಯಾರು ಇನ್ವೆಸ್ಟ್
1: ಮಾಡಬಹುದು.
0: ಆಮೇಲೆ 1 ಗ್ರಾಮ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ, ಮಿನಿಮಮ್ 1 ಗ್ರಾಮ್, ಮ್ಯಾಕ್ಸಿಮಮ್ ಇಟ್ ವಿಲ್ ಗೋ ಅಪ್ ಟು 4 kgs.
1: ಎನ್ ಆರ್ ಐಗಳು ಕೂಡ ಇನ್ವೆಸ್ಟ್ ಮಾಡಬಹುದು.
0: ಎನ್ ಆರ್ ಐ ರೆಸಿಡೆಂಟ್ ಇಂಡಿವಿಜುವಲ್ಸ್ಗೆ ಮಾತ್ರ ಅವಕಾಶ ಇರೋದು. ಎನ್ ಆರ್ ಐ ಸಬ್ಜೆಕ್ಟೆಡ್ ಟು ಸರ್ಟನ್ ಕಂಡೀಷನ್ಸ್ ಇನ್ವೆಸ್ಟ್,
1: ಕೆಲವೊಂದು ಕಂಡೀಷನ್ಸ್
0: ಅದು ಡೇಟ್ ಆನ್ ಡೇಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಲೇಟೆಸ್ಟ್ ನಾವು ಆರ್ ಬಿ ಐ ಸರ್ಕ್ಯುಲರ್ ನೋಡ್ಬಿಟ್ಟು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸದ್ಯಕ್ಕೆ ನಾವು ಇಂಡಿಯನ್ ರೆಸಿಡೆನ್ಸಿಗೆ ಮಾತ್ರ ಅದು ಎಲಿಜಿಬಲ್ ಇರೋದು. ಆಮೇಲೆ ನೆಕ್ಸ್ಟ್ ನಮಗೆ ಇದರಲ್ಲಿ ಪ್ಯೂರಿಟಿ ಆಫ್ ಗೋಲ್ಡ್, ನಾನು ಹೇಳ್ದಂಗೆ 999 ಪ್ಯೂರಿಟಿ ಆಸ್ ಪಬ್ಲಿಷ್ಡ್ ಬೈ ಐ ಬಿ ಜೆ ಎ ಇಂಡಿಯನ್ ಬುಲಿಯನ್ ಅಂಡ್ ಜ್ಯುವೆಲ್ಸ್ ಅಸೋಸಿಯೇಷನ್, ಅದು ಪರ್ ವೀಕ್ದು ಆವರೇಜ್ ಟ್ರಾನ್ಸಾಕ್ಷನ್ 3 ಡೇಸ್ದು ಆವರೇಜ್ ತೊಗೊಂಡು ಅವರು ಪಬ್ಲಿಷ್ ಮಾಡ್ತಾರೆ ಒಂದು ರೇಟನ್ನು, ಆ ನಾಮಿನಲ್ ವ್ಯಾಲ್ಯೂ. ಸೊ ದಟ್ ವಿಲ್ ಬಿ ಪರ್ ಗ್ರಾಮ್ ಪ್ರೈಸ್ ಆಫ್ ದ ಗೋಲ್ಡ್ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅದು. ನೆಕ್ಸ್ಟ್ ಈಗ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್, ನಿಮಗೆ ಇದಕ್ಕೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರಿಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಈಗ ಆರ್ ಬಿ ಐ ಏನು ಮಾಡ್ತಾರೆ, ಗೋಲ್ಡ್ ಬಾಂಡ್ ರಿಲೀಸ್ ಮಾಡ್ತಾರೆ. ಹೆಂಗೆ ಈಗ ನಿಮಗೆ ಫಿಸಿಕಲ್, ನಾವು ಮಾರ್ಕೆಟಲ್ಲಿ ಹೋದಾಗ ಫಿಸಿಕಲ್ ಗೋಲ್ಡ್ ತಗೋತೀವಿ. ಸೊ ಇದು ಆ ಥರ ಅಲ್ಲ, ಇದು ನಿಮಗೆ ಡಾಕ್ಯುಮೆಂಟ್ ಇದ್ದಂಗೆ.
1: ಡಾಕ್ಯುಮೆಂಟ್
0: ಇದು ನಿಮಗೆ ಜಸ್ಟ್ ಯು ಆರ್ ಇನ್ವೆಸ್ಟೆಡ್ ಗೋಲ್ಡ್ ಆಸ್ ಅ ಪಾರ್ಟ್ ಆಫ್ ಇನ್ ನಾಟ್ ಆಸ್ ಅ ಫಿಸಿಕಲ್ ಗೋಲ್ಡ್ ಬಟ್ ಇನ್ ದ ಫಾರ್ಮ್ ಆಫ್
1: ಡಾಕ್ಯುಮೆಂಟ್.
0: ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಎಷ್ಟಪ್ಪ ಇದು ಶಕ್ತಿ ಇದೆ ಈ ಡಾಕ್ಯುಮೆಂಟಿಗೆ ಅಂದ್ರೆ, ಇದು ಯಾವುದು ನಿಮಗೆ ಇದು ಥೆಫ್ಟ್ ಆಗಲ್ಲ.
1: ಓಕೆ,
0: ಯಾವುದೇ ನೀವು ನಾರ್ಮಲ್ ನಾವು ಹೊರಗಡೆ ಹೋದ ಚೈನ್ ಸ್ನ್ಯಾಚರ್ಸ್ ಇಲ್ಲ ಯಾರು ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಫೇಸ್ ಮಾಡ್ತಾರೆ ವಿಮೆನ್ ಎಸ್ಪೆಷಲಿ. ಸೊ ಅವರಿಗೆ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಲ್ಲಿ ಮಾಡಿರ್ತಾರೆ ಬಟ್ ಫಿಸಿಕಲ್ ಗೋಲ್ಡ್ ಇರಲ್ಲ,
1: ಇರೋದಿಲ್ಲ,
0: ಗೋಲ್ಡ್ ಆಸ್ ಅ ಡಾಕ್ಯುಮೆಂಟ್ ಅಂತ ಇರುತ್ತೆ. ಸೊ ದಿಸ್ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ಥೆಫ್ಟ್ ಆರ್ ಲಾಸ್, ಈಸ್ ಅ ಮೇಜರ್ ಅಡ್ವಾಂಟೇಜ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ನಾನು ಹೇಳ್ದಂಗೆ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂದ್ರೆ 2.5% ಇಂಟ್ರೆಸ್ಟ್ ಸಿಗುತ್ತೆ, 2.5% ಪರ್ ಆನಮ್ ಆ್ಯಂಡ್ ಇಟ್ ಈಸ್ ಪೇಡ್ ಹಾಫ್ ಇಯರ್ಲಿ. ನಾವು 2.5% ಇಂಟ್ರೆಸ್ಟ್ ಅಂತ ಹೇಳಿದಾಗ, ಈಗ ನೀವು 1 ಗ್ರಾಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 ಗ್ರಾಮಿಗೆ 2.5% ಇಂಟ್ರೆಸ್ಟ್ ಒಂದು ವರ್ಷಕ್ಕೆ ಎಷ್ಟು ಬರುತ್ತೋ ಅದ್ರ ವ್ಯಾಲ್ಯೂ ಎವ್ರಿ 6 ತಿಂಗಳಿಗೆ ಒಂದ್ಸಲ ಕೊಡ್ತೀವಿ ಅಂತ.
1: 1 ಗ್ರಾಮ್ ಇಂದ ಎಷ್ಟು ಹೆಚ್ಚುವರಿ ಅಂತಂದ್ರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ.
0: ನಾನು ಹೇಳ್ದಂಗೆ ಮಿನಿಮಮ್ 1 ಗ್ರಾಮ್ ಇನ್ವೆಸ್ಟ್ಮೆಂಟ್, ಮ್ಯಾಕ್ಸಿಮಮ್ 4 kgs.
1: 4 kgs
0: ಅಂದ್ರೆ 400 ಇಂಟು ನಿಮ್ ಎಷ್ಟು ನೋಡಿ 1000 ಗ್ರಾಮ್ಸ್, 4000 ಗ್ರಾಮ್ಸ್ ಒಳಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು.
1: ಒಟ್ಟಾರೆಯಾಗಿ ಈ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
0: ಸಾವರಿನ್ ಗೋಲ್ಡ್ ಬಾಂಡ್ ಒಂದು ಒಳ್ಳೆ ಮತ್ತು ಸೇಫ್ ಹಾಗೂ ಹೆಲ್ದಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹೇಳಿದ್ರೆ ಇದೇನಾಗತ್ತೆ ಅಂದ್ರೆ ಜನರಲ್ಲಿ ಒಂದು ಅವೇರ್ನೆಸ್ ಬರುತ್ತೆ. ಸೊ ಇದು ಆರ್ ಬಿ ಐ ಏನಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ, ಹಾಗೆಲ್ಲ ಹೂಡಿಕೆ ಯಾಕೆ ಮಾಡಬೇಕು, ಅಥವಾ ಯಾರು ಹೂಡಿಕೆ ಇನ್ನೂವರೆಗೂ ಮಾಡಿಲ್ಲ ಅವರಿಗೆ ಈ ರೀತಿಯಲ್ಲಿ ಮಾಡಿದ್ರೆ ಏನು ಅಡ್ವಾಂಟೇಜ್ ಆಗುತ್ತೋ. ಸೊ ಆ ರೀತಿಯಿಂದ ಮಾಡಿದಾಗ ಈಗ ಗೋಲ್ಡ್ ಅಂತ ಬಂದಾಗ ಎಲ್ರಿಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಯಾರು ನೀವು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹಾ ಏನೋ ಇರ್ಬೋದಪ್ಪ ಅಂತ ಏನೋ ಒಂದು ಕುತೂಹಲ ಜನರಿಗೆ ಬರುತ್ತೆ. ಸೊ ಆ ಮೂಮೆಂಟಲ್ಲಿ ನಾವು ಇದನ್ನ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಕೌಂಟ್ ಆಗುತ್ತೆ, ಮತ್ತೆ ಹಾಗೆ ಅವರು ನಮ್ಮ ಬ್ಯಾಂಕ್ ಮತ್ತೆ ಕಸ್ಟಮರ್ ರಿಲೇಶನ್ಶಿಪ್ ಟ್ರಸ್ಟ್ ಬೆಳೆಯುತ್ತೆ, ಹಾಗೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಆರ್ ಬಿ ಐ ಅಲ್ಲಿ ಕೂಡಿ ವರ್ಕ್ ಮಾಡುವಂಥದ್ದು ಕಾನ್ಸಿಕ್ವೆನ್ಸಸ್ ಬರುತ್ತಾ, ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದ ಥರ ಆಗುತ್ತೆ. ಆಮೇಲೆ ಜನರಲ್ ಪಬ್ಲಿಕ್ಗೆ ಯಾವಾಗಲೂ ಜನರಲ್ ಪಬ್ಲಿಕ್ಗೋಸ್ಕರನೇ ಮಾಡೋದು ಇವೆಲ್ಲ ಏನ ಸ್ಕೀಮ್ ಇದ್ರೂ, ಮತ್ತೆ ಅವ್ರಿಗೆ ಹೆಲ್ಪ್ ಆಗಲಿ, ಯಾವುದೇ ಥರ ಇದರಲ್ಲಿ ಲಾಸ್ ಅಥವಾ ಫ್ರಾಡ್ ಅಂತ ಏನೂ ಇಲ್ಲ, ಇದು ಯಾವುದೂ ಏನೂ ಇಲ್ಲ. ಮತ್ತೆ ಏನೇ ಆದ್ರೂ ನಮಗೆ ಅದು ಬ್ಯಾಂಕ್ ಕಡೆಯಿಂದ ಕಂಪ್ಲೇಂಟ್ ಅಥವಾ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅಂತ ಇರುತ್ತೆ. ಅದರಲ್ಲಿ ನಾವು ಯಾರೇ ಕಸ್ಟಮರ್ ಏನೇ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಅವ್ರು ಬ್ಯಾಂಕಿಗೆ ಅಪ್ರೋಚ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆರ್ ಬಿ ಐಗೂ ಒಂಬಡ್ಸ್ಮನ್ ಅಂತ
1: ಬರುತ್ತೆ,
0: ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಲ್ಲಿ ಅವರು ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ಏನೇ ಇಶ್ಯೂಸ್ ಕ್ವೆರೀಸ್ ಏನೇ ಇದ್ರೂ ನಾವು ಯಾವಾಗಲೂ ನಮ್ಮ ಕಸ್ಟಮರ್ಸ್ಗೆ ಓಪನ್ ಆಗಿ
1: ಸಲಹೆ
0: ಕೊಡ್ತಾ ಇರ್ತೀವಿ, ಮತ್ತೆ ಅವರಿಗೆ ನಾವು ಇದನ್ನು ಹೇಳ್ತಾ ಇರ್ತೀವಿ, ಏನಾದ್ರೂ ಸಮಸ್ಯೆ ಬಂದ್ರೆ ನಮ್ಗೆ ಹೇಳಿ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಅದನ್ನು ಹೇಳ್ತಾ ಇರ್ತೀವಿ. ಹಾಗೆ ಮತ್ತೆ ಏನೋ ಸಣ್ಣ ಪುಟ್ಟ ಸರ್ವಿಸ್ ಆಗ್ಲು ಏನೋ ಆಗ್ಲು ನಾವು ಅದನ್ನ ಯಾವ ರೀತಿಯಿಂದ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತೀವಿ. ಎಸ್ಪೆಷಲಿ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ನಾವು ಯಾವಾಗಲೂ ಹೇಳೋದಿದೆ, ಒಂದು ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಬಿ ಎಂಜಾಯಿಂಗ್ ಫಾರ್ ಲೈಫ್.
1: ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆನ ಕೊಡಿ ಸರ್.
0: 9448466280.
1: ಧನ್ಯವಾದ ಸುಮಿತ್ ಕುಲಕರ್ಣಿ ಅವರೇ. ಇದುವರೆಗೆ ತಾವು ಏನು ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಸಂಕ್ಷಿಪ್ತ ರೂಪದಲ್ಲಿ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ

ಸುಪ್ರೀಂ ಗೋಲ್ಡ್ ಬಾಂಡ್ ಸ್ಕೀಮ್ ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ, ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ, ಹುಲಿ ಸಂರಕ್ಷಣೆಯಲ್ಲಿ ಭಾರತ ಜಾಗತಿಕ ನಾಯಕ, ಪ್ರಧಾನಿ ನರೇಂದ್ರ ಮೋದಿ. ಇಂದು ಗುರುಪೌರ್ಣಿಮೆ, ಬಿಜೆಪಿಯಿಂದ ಇಂದು ಶ್ರೀ ಗುರು ರವಿದಾಸ್ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ನೈಋತ್ಯ ಜಪಾನ್ನಲ್ಲಿ ಭೂಕಂಪ, 13 ಮಂದಿ ಸಾವು. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ವಾರ್ತೆಗಳ ವಿವರ: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ವಿರುದ್ದ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ಸ್ವಲ್ಪ ಕಾಲ ಮುಂದೂಡಲಾಗಿತ್ತು. ಲೋಕಸಭೆಯಲ್ಲಿ ಬೆಳಗ್ಗೆ ಕಲಾಪ ಪ್ರಾರಂಭಿಸಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದ ವೇಟ್ ಲಿಫ್ಟರ್ ಹರ್ಜಿಂದರ್ ಕೌರ್ ಹಾಗೂ ಕ್ರೀಡಾಪಟು ಗುಲ್ವೀರ್ ಸಿಂಗ್ ಅವರನ್ನು ಅಭಿನಂದಿಸಿದರು. ರಾಷ್ಟದ ಹೆಮ್ಮೆಯನ್ನು ಹೆಚ್ಚಿಸಿದ್ದಕ್ಕಾಗಿ ಎಲ್ಲಾ ಆಟಗಾರರು ಮತ್ತು ಅವರ ತರಬೇತುದಾರರ ಪರಿಶ್ರಮವನ್ನು ಶ್ಲಾಘಿಸಿದರು. ಸ್ಪೀಕರ್ ಅವರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲ ಪ್ರಯೋಗಿಸಿದ್ದಾರೆ ಎಂದು ಆರೋಪಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಆಗ ಪ್ರಶ್ನೋತ್ತರ ಕಲಾಪ ಸದಸ್ಯರಿಗೆ ಸೇರಿತು. ಸರ್ಕಾರದಿಂದ ಉತ್ತರವನ್ನು ಪಡೆಯುವುದು ಸದಸ್ಯರಿಗೆ ಅತ್ಯಂತ ಮುಖ್ಯವಾದ ಕೆಲಸ. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಪ್ರಶ್ನೋತ್ತರ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಇದು ಸೂಕ್ತವಲ್ಲ. ಯೋಜಿತ ರೀತಿಯಲ್ಲಿ ಸದನ ಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸದೀಯ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 12 ಗಂಟೆವರೆಗೆ ಮುಂದೂಡಲಾಗಿತ್ತು. ನಂತರ ಮತ್ತೆ ಸದನ ಸಮಾವೇಶಗೊಂಡಿದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ತಿದ್ದುಪಡಿ ಮಸೂದೆ ಬಗ್ಗೆ ಚರ್ಚೆ ಮುಂದುವರೆದಿದೆ. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಭಾರೀ ಗದ್ದಲ ಕೋಲಾಹಲ ಉಂಟಾಯಿತು. ವಿದ್ಯಾರ್ಥಿಗಳ ಮೇಲಿನ ಕ್ರಮವನ್ನು ವಿಪಕ್ಷ ಸದಸ್ಯರು ವಿರೋಧಿಸಿದರು. ಸದನವನ್ನು ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಲಾಪವನ್ನು 12 ಗಂಟೆವರೆಗೆ ಮುಂದೂಡಲಾಯಿತು. ನಂತರ ಸದನ ಸೇರಿದ ಗದ್ದಲ ಮುಂದುವರಿಯಿತು. ಆಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಹುಲಿ ಸಂರಕ್ಷಣೆ, ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆ ಹಾಗೂ ಕಾಡು ಹುಲಿಗಳ ಸಂಖ್ಯೆ ಕುಸಿತದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಹುಲಿ ದಿನವನ್ನು ಇಂದು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ. 2010 ನವೆಂಬರ್ನಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿ ಶೃಂಗಸಭೆಯಲ್ಲಿ ಈ ದಿನವನ್ನು ಘೋಷಿಸಲಾಯಿತು. ಭಾರತ ಸೇರಿದಂತೆ ಹುಲಿಗಳ ಆವಾಸ ಹೊಂದಿರುವ 13 ದೇಶಗಳ ನಾಯಕರು 2022 ವೇಳೆಗೆ ವಿಶ್ವದ ಕಾಡು ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ TX2 ಗುರಿಯನ್ನು ಅಳವಡಿಸಿಕೊಂಡಿದ್ದರು. 2010 ವಿಶ್ವದಲ್ಲಿ ಕೇವಲ 3,200 ಕಾಡು ಹುಲಿಗಳು ಮಾತ್ರ ಉಳಿದಿವೆ ಎಂದು ಅಂದಾಜಿಸಲಾಗಿತ್ತು. ಇತ್ತೀಚಿನ ಜಾಗತಿಕ ಅಂದಾಜಿನ ಪ್ರಕಾರ ವಿಶ್ವದಲ್ಲಿ ಸುಮಾರು 5,711 ಕಾಡು ಹುಲಿಗಳಿದ್ದು ಇದು ಸುಮಾರು 78% ಹೆಚ್ಚಳವಾಗಿದೆ. ವೈಜ್ಞಾನಿಕ ಆಧಾರಿತ ನೀತಿಗಳು ಹಾಗೂ ಬಲಿಷ್ಠ ಸಾಂಸ್ಥಿಕ ವ್ಯವಸ್ಥೆಯ ಮೂಲಕ ಭಾರತ ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಸ್ತುತ ವಿಶ್ವದ ಸುಮಾರು 70% ಕಾಡು ಹುಲಿಗಳಿಗೆ ಭಾರತವೇ ನೆಲೆಯಾಗಿದೆ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಭಾರತದ ಶತಮಾನಗಳ ಪರಂಪರೆ ಹಾಗೂ ಜನರ ಸಾಮೂಹಿಕ ಸಂಕಲ್ಪವೇ ದೇಶದ ಹುಲಿ ಸಂರಕ್ಷಣಾ ಪ್ರಯತ್ನಗಳಿಗೆ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸಿದೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಉಳಿದಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ದೇಶದ ಕಾಡುಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಅರಣ್ಯ ಅವಲಂಬಿತ ಸಮುದಾಯಗಳನ್ನು ಬೆಂಬಲಿಸುವಾಗ ಹುಲಿಗಳು ಮತ್ತು ಅವುಗಳ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸಲು

0: ಸರ್ಕಾರ ಬದ್ಧವಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ಇಂದು ದೇಶಾದ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು, ತಮ್ಮ ಜ್ಞಾನ, ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಲಾಗುತ್ತಿದೆ. ಬೌದ್ಧ ಸಂಪ್ರದಾಯದ ಪ್ರಕಾರ ಜ್ಞಾನೋದಯ ಪಡೆದ ಬಳಿಕ ಭಗವಾನ್ ಬುದ್ಧರು ಇದೇ ದಿನ ಬೋಧಗಯಾದಿಂದ ಸಾರನಾಥಕ್ಕೆ ತೆರಳಿ ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು. ಹೀಗಾಗಿ ಬೌದ್ಧ ಧರ್ಮದ ಅನುಯಾಯಿಗಳು ಈ ದಿನ ಭಗವಾನ್ ಬುದ್ಧರನ್ನು ಪೂಜಿಸಿ ಗೌರವ ಸಲ್ಲಿಸುತ್ತಾರೆ. ಗುರು ಪೌರ್ಣಿಮೆಯ ಪ್ರಯುಕ್ತ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಶುಭಾಶಯ ಕೋರಿದ್ದಾರೆ. ಗುರುಗಳು ಕೇವಲ ಜ್ಞಾನವನ್ನು ಬೋಧಿಸುವುದಲ್ಲದೆ ತಮ್ಮ ಶಿಷ್ಯರಲ್ಲಿ ಸಕಾರಾತ್ಮಕ ಚೈತನ್ಯವನ್ನು ತುಂಬಿ ಉದಾತ್ತ ಚಿಂತನೆಗಳು ಹಾಗೂ ಉತ್ತಮ ಸಂಸ್ಕಾರಗಳನ್ನು ಬೆಳೆಸುತ್ತಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗುರುಗಳ ಆದರ್ಶವನ್ನು ತಮ್ಮ ಜೀವನದ ಶಕ್ತಿಯನ್ನಾಗಿ ರೂಪಿಸಿಕೊಳ್ಳುವಂತೆ ದೇಶದ ಜನತೆಗೆ ಪ್ರಧಾನಿ ಕರೆ ನೀಡಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯುನ್ನತ ಸ್ಥಾನವಿದ್ದು, ಅವರು ಜ್ಞಾನದ ಅಮೃತವನ್ನು ನೀಡಿ ಶಿಷ್ಯರ ಜೀವನವನ್ನು ಸಮೃದ್ಧಗೊಳಿಸುತ್ತಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂತ ಶಿರೋಮಣಿ ಗುರು ರವಿದಾಸ್ ಮಹಾರಾಜರ 650ನೇ ಜನ್ಮ ವರ್ಷಾಚರಣೆಯನ್ನು ಗುರುತಿಸಲು ಗುರು ಪೌರ್ಣಿಮೆಯ ಜೊತೆ ಜೊತೆಯಲ್ಲಿ ಇಂದು ರಾಷ್ಟವ್ಯಾಪಿ ಶ್ರೀ ಗುರು ರವಿದಾಸ್ ಮಹಾರಾಜ್ ಸಂಕಲ್ಪ ಅಭಿಯಾನವನ್ನು ಬಿಜೆಪಿ ಪ್ರಾರಂಭಿಸಲಿದೆ. ಈ ಅಭಿಯಾನವನ್ನು ಇಂದು ವಾರಣಾಸಿಯ ಸೀರ್ ಗೋವರ್ಧನಪುರದಲ್ಲಿರುವ ಸಂತ ರವಿದಾಸ್ ಅವರ ಜನ್ಮಸ್ಥಳದಲ್ಲಿ ಉದ್ಘಾಟಿಸಲಾಗುತ್ತಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಸಂಜೆ ಸಂತ ರವಿದಾಸ್ ಅವರ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದ್ದಾರೆ. ಸುಮಾರು 25,000 ಮಂದಿ ಈ ಸಂಕಲ್ಪ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮಗಳ ಸರಣಿಯು ಬರುವ ವರ್ಷದ ಫೆಬ್ರವರಿ 20ರವರೆಗೆ ಮುಂದುವರಿಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ನ ಕಾರ್ಯಾಚರಣೆಯನ್ನು ವಿಸರ್ಜಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಈ ಪ್ರಕ್ರಿಯೆಯ ಅಧಿಕೃತ ಲಿಕ್ವಿಡೇಟರ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಮುಖ್ಯ ಪ್ರಬಂಧಕ ಗಿರಿಕುಮಾರ್ ನಾಯರ್ ಅವರನ್ನು ನೇಮಕ ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಹಾಗೂ ಕಂಪನಿಗಳ ಕಾಯ್ದೆ 2013 ನಿಬಂಧನೆಗಳ ಅನ್ವಯ ಪೇಟಿಎಂ ಬ್ಯಾಂಕ್ ಅನ್ನು ವಿಸರ್ಜಿಸಲು ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ಅವರು ಗುಲ್ವೀರ್ ಸಿಂಗ್ ಅವರ ಅದ್ಭುತ ಪ್ರದರ್ಶನವು ಪುರುಷರ 10,000 ಮೀಟರ್ ಓಟದಲ್ಲಿ ಭಾರತಕ್ಕೆ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ತಂದುಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಮತ್ತು ಭವಿಷ್ಯದಲ್ಲಿ ಅವರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಸಿಗಲಿ ಎಂದು ಹಾರೈಸಿದ್ದಾರೆ. ಉಕ್ರೇನ್ನ ಕೈವ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಭಾರತೀಯ ನಾವಿಕರಿರುವ ಎಂವಿ ಅಮೀರ್ ಒನ್ ಹಡಗಿನ ಪರಿಸ್ಥಿತಿಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಾಯಭಾರ ಕಚೇರಿ ಹಡಗಿನಲ್ಲಿರುವ ಎಲ್ಲಾ ಭಾರತೀಯರ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕಿಸುವುದಾಗಿ ತಿಳಿಸಿದೆ. ನೈಋತ್ಯ ಜಪಾನ್ನ ಕುಮುಟೋದಲ್ಲಿ ನಿನ್ನೆ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಡಿತ, ಹಾನಿಗೊಳಗಾದ ಸಂಚಾರಿ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಕ್ಯೂನ್ಶು ಶಿಂಕನ್ಸೆಕ್ ಬುಲೆಟ್ ರೈಲು ಹಾಗೂ ಕೆಲವು ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿದೆ. ತುರ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ತೀವ್ರ ಹಾನಿಗೊಳಗಾದ ಪ್ರದೇಶಗಳಲ್ಲಿ ರಕ್ಷಣಾ ಪ್ರಯತ್ನಗಳು ನಡೆಯಲಿವೆ ಎಂದು ಪ್ರಧಾನಿ ಸನೆ ತಕೈಚಿ ಹೇಳಿದ್ದಾರೆ. 36,900ಕ್ಕೂ ಹೆಚ್ಚು ಮನೆಗಳು ಇನ್ನೂ ವಿದ್ಯುತ್ ಸಂಪರ್ಕ ಕಡಿತಗೊಂಡಿವೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಸಂವಹನ ಜಾಲಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಒಂಟಾರಿಯೋದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್

ಸ್ಕ್ವಾಶ್ ಚಾಂಪಿಯನ್ಶಿಪ್ ಭಾರತದ ಪುರುಷರು ಮತ್ತು ಮಹಿಳೆಯರ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. 5ನೇ ಶ್ರೇಯಾಂಕದ ಭಾರತೀಯ ಪುರುಷರ ತಂಡ ಕುವೈತ್ ವಿರುದ್ಧ 2-1 ಅಂತರದಿಂದ ಗೆಲುವು ಸಾಧಿಸಿತು. ಮಹಿಳಾ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ 3-0 ಅಂತರದಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ. ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ. ಹುಲಿ ರಕ್ಷಣೆಯಲ್ಲಿ ಭಾರತದ ಜಾಗತಿಕ ನಾಯಕ ಪ್ರಧಾನಿ ನರೇಂದ್ರ

0: ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಪಯಣ ಚಿತ್ರದ ಹಾಡೋದನಿಯಾಗಿದ್ದಾರೆ ಸೋನು ನಿಗಮ್. ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಅನುರಾಧ ಭಟ್, ಸೋನು ನಿಗಮ್ ಹಾಗೂ ಸಂಗಡಿಗರು ಹಾಡಿರುವ ಹಾಗೆ ಸುಮ್ಮನೆ ಚಿತ್ರದ ಹಾಡು, ಜಯಂತ್ ಕಾಕಿನಿಯವರ ಸಾಹಿತ್ಯವಿದೆ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಇದೆ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ

0: ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
3: ಈ ಶರೀರ ಧರ್ಮ ಸಾಧನೆಗೆ ಇವತ್ತು ಕಾರಣವಾಗಿದೆ. ನಾನು ಇದನ್ನ ಅವನಿಗೆ ಕೊಡ್ತೇನೆ, ಅದನ್ನ ಅವನು ಕಾಡಿನ ಸಿಂಹಕ್ಕೆ ಕೊಡಲಿ, ಈತನ ಮಗ ಬದುಕಲಿ ಅಂತ ಹೇಳಿ ಮಯೂರ ಧ್ವಜ ಕಾಲ ವಿಳಂಬ ಮಾಡದೆ ಹರಿತವಾದಂತಹ ಗರಗಸದಿಂದ ಇದನ್ನು ಸೀಳಿರಿ ಅಂತ ಆಜ್ಞೆ.

ಮಯೂರಧ್ವಜ ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾನೆ, ನಾನು ನನ್ನ ಭಾಷೆಗೆ ತಪ್ಪುವುದಿಲ್ಲ, ಆ ಮಹಾವಿಷ್ಣು ಮೆಚ್ಚುವಂತೆ ನಾನು ನನ್ನ ಅರ್ಧ ದೇಹವನ್ನ ಕೊಯ್ದು ಕೊಡ್ತೇನೆ, ಸ್ವಲ್ಪ ಸಮಾಧಾನವನ್ನು ತಾಳು. ಹೀಗೆ ಹೇಳಿ ಮಯೂರಧ್ವಜ ತನ್ನ ರಾಣಿಗೆ, ನೀನು ಮಗನೊಡನೆ ನನ್ನ ದೇಹವನ್ನು ಸೀಳಬೇಕು, ತನ್ನ ಪ್ರಾಣನಾಥಿಗೆ ಆಜ್ಞೆ ಮಾಡ್ತಾ ಇದ್ದಾನೆ.

ನೀವಿಬ್ಬರು ಸೇರಿಕೊಂಡು ನನ್ನನ್ನು ಶರೀರವನ್ನ ಸೀಳಿ, ಇದರಿಂದ ನನಗೆ ಯಾವ ನೋವು ಕೂಡ ಆಗೋದಿಲ್ಲ. ಬಾಲ್ಯಲೀಲೆಗಳಿಂದ ಮಗ ತನ್ನ ತಂದೆಗೆ ಏನಾದರೂ ಕೂಡ ಕಚ್ಚಿದ್ರೆ ತಂದೆ ಹೇಳ್ತಾನೆ ಹೆಂಡತಿಗೆ, ನಿನ್ನ ಮಗು ಕಚ್ಚಿತು ಕಣೆ ಅಂತ. ಇದರಿಂದ ಸಂತೋಷವಾಗುತ್ತದೆಯೇ ಹೊರತು ನೋವಾಗೋದಿಲ್ಲ. ರತಿಕಾಲದಲ್ಲಿ ತನ್ನ ಪತ್ನಿಯ ನಖಕ್ಷತಗಳಿಂದ ಯಾವುದೇ ವಿಧವಾದಂತಹ ನೋವು ಉಂಟಾಗೋದಿಲ್ಲ. ಹೇ ವಿಶಾಲಾಕ್ಷಿ, ಈ ದೇಹವನ್ನು ಕೊಯ್ದುಕೊಳ್ಳುವುದು ನನಗೆ ಒಂದು ವಿನೋದ. ಗರಗಸದಿಂದ ನೀನು ನಿನ್ನ ಮಗನೊಡನೆ ತಡೆ ಮಾಡದೆ ತಲೆಯಿಂದ ಆರಂಭಿಸಿ ಈ ನನ್ನ ಶರೀರವನ್ನು ಎರಡು ಸಮಾರ್ಥವಾಗಿ ಕತ್ತರಿಸಿರಿ. ಹಿಂದೆ ಕೃಷ್ಣ ಗರುಡ ಹನುಮಂತರಿಗೆ ಸಮಾನವಾಗಿ ಹಣ್ಣನ್ನು ಹಂಚಿದಂತೆ ಈ ಎರಡೂ ಭಾಗಗಳು ಸಮಾನವಾಗಿರಲಿ, ನೀವು ಶರೀರವನ್ನು ಕೊಯ್ಯಿರಿ ಎಂಬುದಾಗಿ ಆಜ್ಞೆ ಮಾಡ್ತಾ ಇದ್ದಾರೆ.

ಮಹಾರಾಜನು ಅಪ್ಪಣೆ ಕೊಡಿಸಲು ಕುಮದ್ವತಿ ತಾಮ್ರಧ್ವಜನ ಜೊತೆ ಪ್ರೇಮದಿಂದ ಮಯೂರಧ್ವಜನ ಶರೀರವನ್ನ ಸಮಾನವಾಗಿ ಕೊಯ್ತಾ ಇದ್ದಾರೆ. ಸಭಾಸದರೆಲ್ಲರೂ ಕೂಡ ರಾಮರಾಮ ಅಂತ ಜಪ ಮಾಡ್ತಾ ಇದ್ದಾರೆ. ಆ ನರಸಿಂಹ ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋದಕ್ಕೋಸ್ಕರ ಹೀಗೆಯೇ ತನ್ನ ಉಗರುಗಳಿಂದ ಸೀಳಿದಂತೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವನ ತಲೆಯನ್ನ ಸರಿಸಮಾನವಾಗಿ ಎರಡು ಹೋಳುಗಳಾಗಿ ಕೊರೀತಾ ಇದ್ದಾರೆ.

ಎರಡು ಕಂಬಗಳ ನಡುವೆ ತನ್ನ ಶರೀರವನ್ನ ಚಿನ್ನದ ಸರಪಣಿಗಳಿಂದ ಕಟ್ಟಿ ಹಾಕಿ, ಅನಂತರ ತಾಯಿ ಮಕ್ಕಳಿಬ್ಬರೂ ಕೂಡ ಘರ ಘರ ಘರ ಘರ ಅಂತ ತಲೆಯಿಂದ ಸೀಳ್ತಾ ಇರಬೇಕಾದ್ರೆ ಆ ಮಹಾರಾಜನ ಮುಖದಲ್ಲಿ ಯಾವ ವಿಕಾರವೂ ಕೂಡ ಆಗಲಿಲ್ಲ. ಇದನ್ನು ನೋಡಿ ಕೃಷ್ಣಾರ್ಜುನರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಥಾನದಲ್ಲಿದ್ದಂತಹ ಎಲ್ಲರೂ ಕೂಡ ಹಾಹಾಕಾರವನ್ನು ಮಾಡ್ತಾ ಇದ್ದಾರೆ, ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಏನ್ ಆಶ್ಚರ್ಯ ಇದು ಮಹಾರಾಜ ಜನಮೇಜಯ! ಮುಂದಿನ ಕಥೆಯನ್ನು ಕೇಳುವಂತ ಜೈಮಿನಿ ಮಹರ್ಷಿಗಳು ವಿಸ್ಮಯದಿಂದ ಆ ಘಟನೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ.

ಏನ್ ಆಶ್ಚರ್ಯ, ಈ ವೃದ್ಧ ಬ್ರಾಹ್ಮಣ ನೋಡ್ತಾ ಇದ್ದಾನೆ, ತಪ್ಪನ್ನ ಹುಡುಕೋದಕ್ಕೋಸ್ಕರ ಇರೋ ಹಾಗೆ ಅವ್ ನೋಡ್ತಾ ಇದ್ದಾನೆ. ಒಮ್ಮೆ ರಾಜನ ಮುಖವನ್ನು ನೋಡ್ತಾನೆ, ಅಲ್ಲೇನು ಕಾಣಿಸ್ತಾ ಇಲ್ಲ. ಪತ್ನಿಯ ಮುಖವನ್ನ ನೋಡ್ತಾನೆ, ಅವಳು ಸಂತೋಷದಿಂದ ಇದ್ದಾಳೆ, ಸಮಾಧಾನಕರವಾಗಿದ್ದಾಳೆ. ಮಗನ ಮುಖವನ್ನು ನೋಡ್ತಾನೆ, ಅಲ್ಲೂ ಕೂಡ ಶಾಂತವಾದಂತಹ ಮುಖ ಇರುತ್ತೆ, ಎಲ್ಲೂ ತಪ್ಪು ಹುಡುಕೋದಕ್ಕೆ ಏನೂ ಕಾಣಿಸೋದಿಲ್ಲ. ಪುನಃ ರಾಜನ ಮುಖವನ್ನು ನೋಡ್ತಾನೆ, ರಾಜನ ಎಡಗಣ್ಣಿನಲ್ಲಿ ನೀರು ಬರ್ತಾ ಇದೆ. ಅದನ್ನ ಕಂಡು ಕೋಪದಿಂದ ಅಳುತ್ತಾ ಇರುವಂತಹ ಈ ದಾನವನ್ನ ನಾನು ಸ್ವೀಕಾರ ಮಾಡೋದಿಲ್ಲ. ಎಲೈ ಶಿಷ್ಯ, ಬಾರೋ ಹೋಗೋಣ, ಇಂತಹ ದಾನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಎದ್ದು ಹೊರಟೇ ಬಿಟ್ಟ.

ಬೆರಗಾಗಿ ಕುಮುದ್ವತಿ ರಾಜನ ಬಳಿಗೆ ಬಂದು, ಮಹಾರಾಜ, ನಿನ್ನ ಎಡಗಣ್ಣಿನಲ್ಲಿ ಸುರಿಯುವ ಕಂಬನಿಯನ್ನು ಕಂಡು ಆ ವೃದ್ಧ ಬ್ರಾಹ್ಮಣ ಅಳುತಾ ನೀಡ್ತಾ ಇರುವಂತಹ ಈ ದಾನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಶಿಷ್ಯನ ಜೊತೆ ಹೊರಟೇ ಹೋದ. ಏನ್ ಮಾಡ್ಲಿ, ಪ್ರೀತಿಯಿಂದ ಕೊಟ್ಟಂತಹ ದಾನವೂ ಕೂಡ ವಿಫಲವಾಯಿತಲ್ಲ ಅಂತ ಹೇಳಿದಾಗ ಮಯೂರ ಧ್ವಜ, ನನ್ನ ಎರಡು ಶರೀರದ ಭಾಗಗಳನ್ನ ಕೋಳುಗಳನ್ನ ಕೂಡಿಸಿ ಹಿಡಿದಿ, ಆ ಬ್ರಾಹ್ಮಣನನ್ನು ಕರೆಯಿಸು, ನಾನು ಅವನಿಗೆ ತಿಳಿ ಹೇಳ್ತೇನೆ ಅಂತ ಹೇಳಿದಾಗ ಪತ್ನಿ ಆ ರಾಜ ಹೇಳಿದಂತೆ ಮಾಡ್ತಾ ಇದ್ದಾಳೆ.

ಮುದ್ವತಿ ತನ್ನ ಪತಿಯ ತಲೆಯ ಎರಡು ಹೋಳುಗಳನ್ನು ಕೂಡ ಒಟ್ಟುಗೂಡಿಸಿ ಹಿಡಿದಿದ್ದಾಳೆ. ಮಗನನ್ನ ಕರೆದು ತಾಮ್ರಧ್ವಜ ಆ ವೃದ್ಧ ಬ್ರಾಹ್ಮಣನನ್ನ ಕರೆದುಕೊಂಡು ಬಾ ಅಂತ ಹೇಳಿದಾಗ ಅವನು ಆತನ ಬಳಿಗೆ ಹೋಗಿ ವಿನಯದಿಂದ ಮಾತನಾಡಿ ಅವನನ್ನು ಒಪ್ಪಿಸಿ ಮತ್ತೆ ತಂದೆಯ ಬಳಿಗೆ ಕರೆದುಕೊಂಡು ಬಂದಿದ್ದಾನೆ. ಆಗ ಮಯೂರಧ್ವಜ ಅವನಿಗೆ ತಿಳಿಯುವಂತೆ ಹೇಳ್ತಾ ಇದ್ದಾನೆ, ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ನನ್ನ ದೇಹದ ಬಲಭಾಗ ಪರೋಪಕಾರಕ್ಕೋಸ್ಕರ ಅದು ಪ್ರಾಪ್ತವಾಯಿತು, ಅದು ಮೀಸಲಾಯಿತು. ನನ್ನ ಎಡಭಾಗ ನಿರರ್ಥಕವಾಯಿತು ಅಂತ ಆ ಎಡಭಾಗದ ಕಣ್ಣಿನಿಂದ ಕಂಬನಿ ಮಿಡಿಯುತ್ತೆ ಹೊರತು ನಾನು ಅಳುತ್ತಾ ದಾನವನ್ನು ನೀಡ್ತಾ ಇಲ್ಲ ಅಂತ ತಿಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಮಯೂರಧ್ವಜನ ಮಾತಿಗೆ ಮೆಚ್ಚಿ

ಆದ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ತನ್ನ ನಿಜ ರೂಪವನ್ನ ತೋರಿಸ್ತಾ ಮಹಾರಾಜನ ಶರೀರದ ಎರಡು ಭಾಗಗಳನ್ನು ಕೂಡ ಕೂಡಿಸಿಬಿಟ್ಟು ಕರುಣೆಯಿಂದ ಮೈದಡುವಿ ಮತ್ತೆ ಅವನಿಗೆ ಜೀವ ಬರೋ ಹಾಗೆ ಮಾಡಿದ್ದಾನೆ. ಅವನನ್ನು ಕುರಿತು ಹೇಳ್ತಾ ಇದ್ದಾನೆ, ಮಹಾರಾಜ ನಾನು ನಿನ್ನನ್ನು ಪರೀಕ್ಷಿಸೋದಕ್ಕೋಸ್ಕರ ಬಂದೆ, ನಿನ್ನ ದೃಢವಾದ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಮುಚ್ಚುವರೆಯಕ್ಕೆ ನಾನೇ ಕೃಷ್ಣ, ಈ ನನ್ನ ಶಿಷ್ಯ ರೂಪದಲ್ಲಿರುವಂತಹ ಇವನು ಅರ್ಜುನ, ವೇದಗಳು ಯಾರನ್ನು ಹೊಗಳುತ್ತವೆಯೋ ಆ ದಿವ್ಯವಾದಂತಹ ರೂಪವನ್ನ ಮಯೂರಧ್ವಜನಿಗೆ ತೋರಿಸಿ ಕರುಣಿಸ್ತಾ ಇದ್ದಾನೆ.

0: ಹರಿ ನೃಪನ ಮುಂದೆಸೆದನು
1: ಆ ಪರಮಾತ್ಮ ತನ್ನ ರೂಪವನ್ನ ಮಯೂರ ಧ್ವಜನಿಗೆ ತೋರಿಸ್ತಾ ಇದ್ದಾನೆ. ಸುಪ್ರಸನ್ನವಾದಂತಹ ಮುಖ, ಕಮಲದಂತಹ ಕಣ್ಣುಗಳು, ಮಕರಕುಂಡಲ, ಸುಂದರವಾದಂತಹ ಮೂಗು, ಹಣೆಯ ಮೇಲಿನ ಕಸ್ತೂರಿ ತಿಲಕ, ಶ್ರೇಷ್ಠವಾದಂತಹ ಹುಬ್ಬುಗಳು, ವಕ್ರವಾದ ಮುಂಗುರುಳುಗಳು, ರತ್ನಖಚಿತವಾದ ಕಿರೀಟ, ಕೊರಳ ತುಳಸಿಮಾಲೆ, ಕೌಸ್ತುಭ ಶ್ರೀವತ್ಸಗಳಿಂದ ಶೋಭಿಸುವಂತಹ ಎದೆ, ನಳಿತೋಳುಗಳು, ಘನವಾದ ಸೌಂದರ್ಯವಾದಂತಹ ಅಂಗ, ಅಂತಹ ಶ್ರೇಷ್ಠವಾದಂತಹ ತನ್ನ ಮೂರ್ತಿಯ ದರ್ಶನವನ್ನು ಮಯೂರಧ್ವಜನಿಗೆ ಮಾಡಿಸ್ತಾ ಇದ್ದಾನೆ.

ಪರಮಾತ್ಮನ ಶ್ರೇಷ್ಠವಾದಂತಹ ರೂಪವನ್ನು ಕಂಡು ಮಯೂರ ಧ್ವಜ ರೋಮಾಂಚಗೊಂಡಿದ್ದಾನಂತೆ. ಇಲ್ಲಿ ಬಂಗಾರದ ಬಣ್ಣದ ಸುಂದರವಾದ ಕಾಂತಿ ಹೊಳೆವ ಮಿಂಚಿನಂತೆ ಇದೆ. ನೋಟದಲ್ಲಿ ಒಸರುವಂತಹ ಕರುಣಾರಸ ಅಮೃತದ ಮಳೆಯಂತೆ ಇದೆ. ಆ ಮಳೆಗಾಲದಲ್ಲಿ ಮಯೂರ ನರ್ತನವನ್ನು ಮಾಡುವಂತೆ ಈ ಮಯೂರ ಧ್ವಜನು ಕೂಡ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ.

ಆ ಮಯೂರಧ್ವಜನು ಶ್ರೀಕೃಷ್ಣನನ್ನ ಈ ರೀತಿಯಾಗಿ ಸ್ತುತಿಸ್ತಾ ಇದ್ದಾನೆ. ಕಲ್ಪವೃಕ್ಷದಂತೆ ಇರುವಂತಹ, ಕಾಮಧೇನುವಂತೆ ಇರುವಂತಹ, ತುಳಸಿ ಮಾಲೆಯನ್ನು ಧರಿಸಿರುವಂತಹ, ಕತ್ತಲನ್ನು ಹೋಗಲಾಡಿಸುವಂತಹ, ವೇದಗಳ ಭಂಡಾರವೇ ಆಗಿರುವಂತಹ, ಆ ಕೋಟಿ ಸೂರ್ಯ ಪ್ರಕಾಶನಾಗಿರುವಂತಹ ಆ ಪರಮಾತ್ಮನಿಗೆ, ಆ ಮಹಾವಿಷ್ಣುವಿಗೆ ನಮಸ್ಕಾರ, ಅವನಿಗೆ ಜಯವಾಗಲಿ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ.

ಅದನ್ನೆಲ್ಲ ಉಚ್ಚಾರಣೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ತಾಮ್ರಧ್ವಜ, ಕುಮದ್ವತಿ ಅವರು ಕೂಡ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಜಯ ಘೋಷವನ್ನು ಮಾಡ್ತಾ ಇದ್ದಾರೆ. ಜಯ ಜಯ ಜಯ ಜಯ ಅಂತ ನಿನಾದ ಆ ಸಭೆಯಲ್ಲಿ ತುಂಬಿದೆ.

ಆ ಪನ್ನಗಾರಿ ಧ್ವಜ ಬಳಿಕ ಆ ರಾಜನನ್ನ ಮನ್ನಿಸಿಬಿಟ್ಟು ನಿನ್ನ ಮಗ ಸಂಗ್ರಾಮದಲ್ಲಿ ನಮ್ಮ ಸೈನ್ಯವನ್ನೆಲ್ಲ ಸೋಲಿಸಿದ್ದಾನೆ, ಜೊತೆಗೆ ನನ್ನನ್ನ ಅರ್ಜುನನನ್ನ ಮೂರ್ಛೆ ಬರುವಂತೆ ಮಾಡಿದ್ದಾನೆ, ಅನಂತರ ಎರಡೂ ಕುದುರೆಗಳನ್ನ ಇಲ್ಲಿಗೆ ತಂದಿದ್ದಾನೆ, ನೀವು ಇನ್ನು ಸಂತೋಷದಿಂದ ಹೆಂಡತಿ ಮಕ್ಕಳ ಜೊತೆ ಅಶ್ವಮೇಧ ಯಾಗವನ್ನು ಮಾಡಿ ನಾನು ನಿನ್ನ ದಾನಕ್ಕೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ಆ ಪರಮಾತ್ಮ

ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಮಯೂರ ಧ್ವಜ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಮತ್ತು ನಿನ್ನ ಅಶ್ವಮೇಧಯಾಗದ ಕುದುರೆ ಎರಡೂ ಕೂಡ ಇದೆ. ನೀನು ಎರಡು ಯಾಗಗಳನ್ನು ಕೂಡ ಕರ್ತೃವಾಗಿ ನೀನು ಮಾಡು ಅಂತ ಹೇಳಿದಾಗ ಮಯೂರ ಧ್ವಜ ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ಯಜ್ಞರಕ್ಷಕ ಯಜ್ಞಪಾಲಕ ಮತ್ತು ಯಜ್ಞಗಳನ್ನು ಮಾಡೋದು ಯಾತಕ್ಕೆ? ನಿನ್ನ ಸಾಕ್ಷಾತ್ಕಾರಕ್ಕೋಸ್ಕರ. ನಿನ್ನ ಸಾಕ್ಷಾತ್ಕಾರವಾದ ಮೇಲೆ ನನಗೆ ಯಾವ ಯಜ್ಞವೂ ಕೂಡ ಬೇಡ ಅಂತ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾನೆ ಮಯೂರಧ್ವಜ ಶ್ರೀಕೃಷ್ಣನಿಗೆ.

ಲೋಕದ ಒಡೆಯ ವಿಶ್ವೇಶ, ನಿನ್ನ ಶಾಶ್ವತ ಮೂರ್ತಿಯನ್ನ ನಾನು ಕಂಡ ಮೇಲೆ ಈ ದಶ್ವರ ಶರೀರವನ್ನ ನಾನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ನಾನು ಕರ್ಮಕರ್ತೃವಾಗಿ ಅಶ್ವಮೇಧಯಾಗ ಮಾಡಿದರೆ ನಿನ್ನ ಉಚ್ಛ್ವಾಸದಿಂದ ಮಂತ್ರಗಳು ನಗೋದಿಲ್ವೇ? ಹತ್ತಿರದಲ್ಲೇ ಬೆಂಕಿ ಇರಬೇಕಾದ್ರೆ ಚಳಿಗೆ ಔಷಧಿಯನ್ನು ಯಾರಾದರೂ ಕೂಡ ಹುಡುಕ್ತಾರೆಯೇ? ನಾನು ಇನ್ನು ಯಾವ ಯಾಗವನ್ನು ಕೂಡ ಅರಸಿಕೊಂಡು ಹೋಗೋದಿಲ್ಲ ಅಂತ

ನಿಮ್ಮಿಬ್ಬರನ್ನು ಕೂಡ ಮೂರ್ಛಗೊಳಿಸಿ ನಿಮ್ಮಿಬ್ಬರನ್ನು ಅಲ್ಲೇ ಬಿಟ್ಟು ಬಂದ್ಬಿಟ್ಟ. ನನ್ನ ಪುಣ್ಯವಶದಿಂದ ನನಗೆ ಅನುಗ್ರಹ ಮಾಡಬೇಕು ಅಂತ ನೀವೇ ಸ್ವಯಂ ಇಲ್ಲಿಗೆ ಬಿಜಯಂಗೈದಿರಿ. ನಮಗೆ ನರನಾರಾಯಣರ ದರ್ಶನವಾಯಿತು. ನನಗೆ ಜೀವನದಲ್ಲಿ ಇನ್ನ ಯಾವ ಆಸೆಯೂ ಕೂಡ ಉಳಿದಿಲ್ಲ. ಅಶ್ವಮೇಧಯಾಗವನ್ನ ಧರ್ಮರಾಜನೇ ಮಾಡಲಿ, ಅವನೇ ಬಾಳಲಿ ಅಂತ ಹೇಳ್ತಾ ಮತ್ತೆ ಮುಂದುವರಿಸ್ತಾ ಇದ್ದಾನೆ ಮಯೂರಧ್ವಜ.

ಬಾಯಾರಿಕೆ ಆಯಿತು ಅಂತ ಹಿಮವತ್ ಪರ್ವತದ ಒಂದು ತೊರೆಗೆ ಯಾರಾದರೂ ಕೂಡ ಹೋಗ್ತಾರೆಯೇ? ನಿನ್ನ ದರ್ಶನವಾದ ಮೇಲೂ ಕೂಡ ಯಾಗವನ್ನ ಮುಂದುವರಿಸ್ತಾರೆಯೇ? ನಾನು ಖಂಡಿತ ಬಯಸೋದಿಲ್ಲ. ನನ್ನನ್ನ, ನನ್ನ ಹೆಂಡತಿ ಮಕ್ಕಳನ್ನ, ನನ್ನಲ್ಲಿರುವಂತಹ ಕುದುರೆಗಳು, ಯಜ್ಞೋಪಕರಣಗಳು, ನನ್ನ ಮನೆ, ನನ್ನ ಸರ್ವಸ್ವ, ನನ್ನ ರಾಜ್ಯಭಾರ ಎಲ್ಲವನ್ನೂ ಕೂಡ ನಿನ್ನ ಪದ ತಳಕ್ಕೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಮಯೂರಧ್ವಜ ಎಲ್ಲವನ್ನೂ ಅರ್ಪಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ.

0: ಹೀಗೆ ಮಯೂರ ಧ್ವಜ ತನ್ನಲ್ಲಿರುವಂತಹ ಸಮಸ್ತವನ್ನು ಕೂಡ ಆ ಕೃಷ್ಣನ ಪದತಳಕ್ಕೆ ಅರ್ಪಿಸಿದ್ದಾನೆ. ಇದರಿಂದ ಕೃಷ್ಣ ಪರಮಾತ್ಮನು ಕೂಡ ಸಂತೋಷಪಟ್ಟಿದ್ದಾನೆ. ವಿಶೇಷವಾಗಿ ಕೃಷ್ಣ ಅರ್ಜುನನಿಗೆ ನಿನಗಿಂತ ಭಕ್ತರು ಪ್ರಪಂಚದಲ್ಲಿ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರುವಂತಹದ್ದು. ಬಳಿಕ ಆ ಊರಿನಲ್ಲಿ 3 ದಿವಸ ಇದ್ದು ಅಷ್ಟೊತ್ತಿಗೆ ಸೈನ್ಯವು ಕೂಡ ಅಲ್ಲಿಗೆ ಬರುತ್ತೆ. ಅಲ್ಲಿದ್ದಂತಹ ಅವನು ನೀಡಿದಂತಹ ಸಮಸ್ತ ವಸ್ತುಗಳನ್ನು ಕೂಡ ಹಸ್ತಿನಾವತಿಗೆ ಸಾಗಿಸಿದ್ದಾನೆ. 2 ಕುದುರೆಗಳನ್ನು ಕೂಡ ಕರೆದುಕೊಂಡು ಮುಂದಕ್ಕೆ ಹೋಗಿದ್ದಾನೆ ಎನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಮುಕ್ತಾಯ ಆಗಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಅನುಜಾ ಕುಮಾರ್ ವಿತ್ ದ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ, ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಚಿತ್ರದುರ್ಗ, ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ತಮಿಳುನಾಡಿಗೆ

0: ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶ ಖಂಡಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿದ್ದಾರೆ. ಹಲವು ಸಂಘಟನೆಗಳು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿವೆ. ಮೈಸೂರು ಬೆಂಗಳೂರಿನಲ್ಲಿಯೂ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಪ್ರತಿಭಟನೆ ನಡೆಯುತ್ತಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಬಾರದೆಂದು ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆಯಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರವು ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಕನ್ನಡಪರ ಸಂಘಟನೆಗಳ ಸದಸ್ಯರು ಚಾಮರಾಜನಗರ ಭುವನೇಶ್ವರಿ ವೃತ್ತದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ರಾಜ್ಯದಲ್ಲಿ ಬರಗಾಲ ಎಂದು ಘೋಷಿಸಬೇಕು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು, ನೀರು ಹರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಸಭೆ ನಡೆಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲ ಮೋಹನ್ ಕಾತರಕಿ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಇನ್ನೊಂದೆಡೆ ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತುರ್ತು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಕಾವೇರಿ ನದಿ ವಿಚಾರದಲ್ಲಿ ಮುಂದಿನ ಕ್ರಮಗಳ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ರಾಜ್ಯದ ಜನರಿಗೆ ಕುಡಿಯಲು ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ಹೇಳಿರುವುದು ಸರಿಯಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ಮುಖ್ಯಮಂತ್ರಿ ಸರ್ವಪಕ್ಷ ಸಭೆ ಕರೆಯಲಿದ್ದಾರೆ. ಸೋಮವಾರ ತಮಿಳುನಾಡು ಮುಖ್ಯಮಂತ್ರಿ ವಿಜಯನ್ ಜೋಸೆಫ್ ರಾಜ್ಯಕ್ಕೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ನ್ಯಾಯಾಲಯದ ತೀರ್ಮಾನವೇ ಅಂತಿಮ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ವರ್ಷ ಮಳೆಯೇ ಆಗಿಲ್ಲ, ಹೀಗಾಗಿ ಈ ವ್ಯಾಪ್ತಿಯ ಜಲಾಶಯಗಳಲ್ಲಿ ನೀರಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ತಮಿಳುನಾಡಿಗೆ 4.5 ಟಿಎಂಸಿ ನೀರು ಹರಿಸುವಂತೆ ರಾಜ್ಯಕ್ಕೆ ಹೇಳಿರುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆಲ್ಲ ಮೇಕೆದಾಟು ಜಲಾಶಯ ನಿರ್ಮಾಣವೇ ಉತ್ತರ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮೇಕೆದಾಟು ಜಲಾಶಯದಿಂದ ತಮಿಳುನಾಡಿಗೂ ಲಾಭವಿದೆ ಎಂಬ ಸರಳ ಸತ್ಯವನ್ನು ಅಲ್ಲಿನ ರಾಜಕಾರಣಿಗಳು ಒಪ್ಪಬೇಕು ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಾವೇರಿ ನದಿ ನೀರು ಸಮಸ್ಯೆಯನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಎಂದು ಬಿಜೆಪಿ ಆರೋಪಿಸಿದೆ. ಇದನ್ನು ವಿರೋಧಿಸಿ ಇದೇ 31ರಂದು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ರೈತರ ಹಿತಾಸಕ್ತಿಯನ್ನು ರಕ್ಷಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದ್ದಾರೆ. ರೈತ ಸಂಘಟನೆಗಳು ಮತ್ತು ಇತರ ಸಂಘಟನೆಗಳು ಕರೆ ನೀಡಿರುವ ಆಂದೋಲನದಲ್ಲಿ ಭಾಗವಹಿಸುವಂತೆ ಹಾಗೂ ರೈತರಿಗೆ ಬೆಂಬಲ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯವನ್ನು ಪ್ರತಿಪಾದಿಸುವ ವಕೀಲರು ಹಾಗೂ ಅಧಿಕಾರಿಗಳು ರಾಜ್ಯದಲ್ಲಿ ನೀರಿನ ಲಭ್ಯತೆಯ ಬಗ್ಗೆ ಸಮಗ್ರ ಮಾಹಿತಿ ಒದಗಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸಂಪೂರ್ಣ ಕುಸಿದಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟಿನ ನೀರಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡಿದೆ. 124.80 ಅಡಿ ವಿಸ್ತೀರ್ಣದ 49.452 ಟಿಎಂಸಿ ಸಾಮರ್ಥ್ಯದ ಅಣೆಕಟ್ಟಿನಲ್ಲಿ ಇಂದು ಕೇವಲ 17.126 ಟಿಎಂಸಿ ನೀರಿದೆ. ಈ ಪೈಕಿ 6.5 ಟಿಎಂಸಿ ಬಳಕೆಗೆ ಯೋಗ್ಯವಲ್ಲದ ನೀರಾಗಿದೆ. ಉಳಿದ 10.5 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯಲು ಬಳಕೆ ಮಾಡಬೇಕಿದೆ. ಒಂದು ವೇಳೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯಂತೆ ತಮಿಳುನಾಡಿಗೆ

0: ಬಿಟ್ಟಿದ್ದೇ ಆದಲ್ಲಿ ಕುಡಿಯುವ ನೀರಿಗೂ ಭಾರಿ ಸಮಸ್ಯೆ ಎದುರಾಗಲಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ತಕ್ಷಣ ಜಾರಿಗೆ ತರುವಂತೆ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕಂ ಟ್ಯಾಗೋರ್ ಒತ್ತಾಯಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಜ್ಯ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಟೀಕಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ರೈತರು ಕೃಷಿ ಚಟುವಟಿಕೆ ಉಳಿಸಿಕೊಳ್ಳಲು ಕಾವೇರಿ ನೀರಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನ ಪ್ರಕಟಿಸಲಿದೆ. ನವದೆಹಲಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಿ ಸಂಪುಟ ಸೇರ್ಪಡೆಗೊಳ್ಳುವ ಸಚಿವರ ಪಟ್ಟಿ ಅಂತಿಮಗೊಳಿಸಲಿದ್ದಾರೆ. ಇಂದು ಪಕ್ಷದ ವರಿಷ್ಠರು ಪಟ್ಟಿ ಅಂತಿಮಗೊಳಿಸಿದರೆ ನಾಳೆ ಸಂಜೆ ರಾಜಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಸಚಿವರಾಗಲಿರುವ ಶಾಸಕರ ಪಟ್ಟಿಯನ್ನು ಬಹುತೇಕ ಅಂತಿಮಗೊಳಿಸಲಾಗಿದ್ದು ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಪ್ಪಿಗೆ ಮಾತ್ರ ಬಾಕಿ ಇದೆ. ಕೆಲಸದ ಅವಧಿಯಲ್ಲಿ ತುಮಕೂರಿನ ಸಿದ್ದರಬೆಟ್ಟದ ತಪ್ಪಲಿನಲ್ಲಿ ಮದ್ಯ ಸಹಿತ ಪಾರ್ಟಿ ಮಾಡಿದ ಆರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾರ್ಟಿ ಮಾಡಿದ್ದ ಬಗ್ಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು. ಈ ಕುರಿತಂತೆ ಪರಿಶೀಲನೆ ನಡೆಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ವಾಸಂತಿ ಅಮರ್ ಎಲ್ಲಾ ಸಿಬ್ಬಂದಿಯನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು 2021 ನಿಯಮ ಉಲ್ಲಂಘಿಸಿರುವುದು ಹಾಗೂ ಕರ್ತವ್ಯದ ಸಮಯದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿಲ್ಲದ ಹಿನ್ನೆಲೆಯಲ್ಲಿ ಈ ಅಮಾನತು ಆದೇಶ ಹೊರಡಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ಅಧ್ಯಯನ ತಂಡವು ಕೃಷಿ ಭೂಮಿಗೆ ಇಳಿದು ಸೂರ್ಯಕಾಂತಿ ಬೆಳೆ ಹಾನಿಯನ್ನು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ಆರ್ ಅಶೋಕ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದುಕೊಂಡರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಇಂದು ಬಿಜೆಪಿ ಬರ ಅಧ್ಯಯನ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ. ಶಾಸಕರಾದ ಸುನೀಲ್ ಕುಮಾರ್, ಅರಗ ಜ್ಞಾನೇಂದ್ರ, ಎಚ್ಕೆ ಸುರೇಶ್, ಸಿಮೆಂಟ್ ಮಂಜು, ಚನ್ನಬಸಪ್ಪ, ಎಂಎಲ್ಸಿ ಅರುಣ್ ನೇತೃತ್ವದ ತಂಡ ಇಂದು ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ಆರಂಭಿಸಿದೆ. ರೈತರ ಹೊಲದಲ್ಲಿ ರೋಗಕ್ಕೆ ತುತ್ತಾಗಿರುವ ಮೆಕ್ಕೆಜೋಳ ವೀಕ್ಷಿಸಿದ ತಂಡ ರೈತರಿಂದ ಸಮಸ್ಯೆ ಆಲಿಸಿ ಬರದಿಂದ ಆಗಿರುವ ಬೆಳೆ ಹಾನಿ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಬರ ಅಧ್ಯಯನ ತಂಡಕ್ಕೆ ರೈತರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ. ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾರ್ಟಿ ಮಾಡಿದ ಆರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಚಿತ್ರದುರ್ಗ, ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
5: 18 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡ ಜೋ ಬೋಲ್ನೇ ಬೋಲೋ.
1: ಬಜಾರ್ ಗಯೀ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನೀ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೆ ಹೈ, ಐಸಾ ಸಮಝಿಯೆ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೋ ರೋಜ್ಮರ್ರಾ ಕಿ ಜೋ ಘರ್ ಮೇ ಲಗ್ತಿ ಹೈ ಚೀಜೇ ಉಸ್ಕಿ ಖರೀದಾರಿ ಕರ್ನೀ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಜಿ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾವ್ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾಂ, ಗಿರಾಕಿ.
2: ಹಾಂ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿ ಹೈ.
3: ಜಿ ಮೇಡಮ್.
2: ಠೀಕ್ ಹೈ, ತೋ ಚಲಿಯೆ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೇ.
1: ಸರಿ ಮೇಡಮ್. ಸಬೂನ್ ಹೈ?
2: ನಹೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್. ಸಾಬೂನ್ ಹೈ?
3: ಹಾಂ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೆ ದೂ. ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೆ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೆ ದೂ.
3: ಜಿ ಮೇಡಮ್. ಹಾಂ ಹೈ ಮೇಡಮ್, ಕಿತ್ನೆ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೆ ಕಾ ಹೈ.
1: ಕಿತ್ನೆ ಕಾ ಹೈ?
3: ಪಂದ್ರಾ ರುಪೇ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಾ ರುಪೇ ಅಂದ್ರೆ ಹದಿನೈದು ರೂಪಾಯಿ ಮೇಡಮ್.
2: ಹಾಂ.
1: ಚೀನಿ ಕ್ಯಾ ಭಾವ್ ಥಿ?
2: ಥೀ ಮತ್ಲಬ್ ಭೂತ್ಕಾಲ್ ಹೋ ಗಯಾ, ಥೀ ತಬ್ ಹಮ್ ಬೋಲ್ತೆ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೆ ಹೋ ಔರ್ ಪೂಚ್ ರಹೇ ಹೋ, ತೋ ಆಪ್ ಬೋಲೋಗೆ ಚೀನಿ ಕ್ಯಾ ಭಾವ್ ಹೈ.
1: ಚೀನಿ ಕ್ಯಾ ಭಾವ್ ಹೈ?
3: ಸಾಡಾ ಬಾರಾ ರುಪಾಯಿ ಕಿಲೋ.
2: ಸಾಡೆ ಬಾರಾ ರೂಪಾಯಿ ಕಿಲೋ.
3: ಸಾಡೆ ಬಾರಾ ರೂಪಾಯಿ ಕಿಲೋ.
1: ಔರ್ ಗೋದು?
2: ಗೋದು ನಹೀ, ಉಸ್ಕೋ ಹಿಂದಿ ಮೇ ಬೋಲ್ತೆ ಹೈ ಗೇಹೂ.
1: ಗೇಹೂ?
2: ಹಾಂ.
1: ಗೇಹೂ ಅಂದ್ರೆ ಗೋದಿ.
2: ಹಾಂ.
1: ಔರ್ ಗೇಹೂ?
3: ಗಿರಾ ರೂಪಾಯಿ ಕಿಲೋ.
2: ಅಗರ್ ಆಪ್ಕಾ ಪೆನ್ ನೀಚೆ ಗಿರ್ ಜಾಯ್, ಕಿತಾಬ್ ನೀಚೆ ಗಿರ್ ಜಾಯ್, ಉಸ್ಕೋ ಬೋಲ್ತೆ ಹೈ ಗಿರ್ನಾ ಯಾ ಗಿರ್ ಗಯಾ, ತೋ ಆಪ್ ಯಹಾಂ ಬೋಲಿಯೆ ಗ್ಯಾರಹ ರೂಪಾಯಿ ಕಿಲೋ.
3: ಜಿ ಮೇಡಮ್. ಗ್ಯಾರಹ ರೂಪಾಯಿ ಕಿಲೋ.
1: ಗ್ಯಾರಾ ಅಂದ್ರೆ ಹನ್ನೊಂದು ರೂಪಾಯಿ.
2: ಅಚ್ಛಾ ಅಗ್ಲಿ ಕಕ್ಷಾ ಮೇ ಜಬ್ ಬಿ ಹಮ್ ಮಿಲೆಂಗೆ ತೋ ಆಪ್ ಯೇ ಕ್ರಮಾಂಕ ಲಿಖ್ ಕೆ ಲಾಯಿ, ಏಕ್ ದೋ ತೀನ್ ಚಾರ್ ಪಾಂಚ್ ಛೇ, ಠೀಕ್ ಹೈ? ಔರ್ ಆಪ್ ನಾಗ್ವೇನಿ ಉಸ್ಕೋ ಕನ್ನಡಾ ಮೇ ಉಸ್ಕಾ ಉಚ್ಚಾರಣ ಕೀಜಿಯೇಗಾ.
1: ಸರಿ ಮೇಡಮ್.
3: ಜಿ ಮೇಡಮ್.
2: ಹಾಂ, ಆಗೇ ಬೋಲಿಯೇ.
1: ಕಿತ್ನಾ ಸಾ ಗೇಹೂ ಹೈ?
2: ಕಿತ್ನಾ ಸಾ ಗೇಹೂ ಹೈ, ಪಾವ್ ಕಿಲೋ ಹೈ, ದೋ ಕಿಲೋ ಹೈ, ಐಸೆ ನಹೀ. ಅಗರ್ ಆಪ್ಕೋ ಪೂಚ್ನಾ ಹೈ ಕಹಾಂ ಕಾ ಹೈ,
1: ಹೌದು ಮೇಡಮ್,
2: ಕಿಸ್ ಕ್ಷೇತ್ರ ಕಾ ಹೈ, ಠೀಕ್ ಹೈ, ತೋ ಕೌನ್ ಸಾ ಗೇಹೂ ಹೈ?
1: ಕೌನ್ ಸಾ ಗೇಹೂ ಹೈ?
3: ಪಂಜಾಬ್
1: ಅಚ್ಚಿ ಕೀ ಹೈ ನಾ,
2: ಮತ್ಲಬ್ ಆಪ್ ಯೇ ಬೋಲ್ ರಹೇ ಹೋ ಕಿ ಯೇ ಅಚ್ಚಿ ಚೀಜ್ ಹೈ ಕಿ ನಹೀ ನಾ, ಆಪ್ ಬೋಲೋ ಅಚ್ಚಾ ಹೈ ನಾ.
1: ಅಚ್ಚಾ ಹೈ ನಾ?
3: ಹಾಂ, ಬಹುತ್ ಅಚ್ಚಾ ಹೈ ಮೇಡಮ್, ದೇಖಿಯೆ ಸೋನೋ ಜೈಸೆ ದೋನೋ ಹೈ.
2: ನಹೀ ನಹೀ, ಅಗರ್ ಆಪ್ಕೋ ಯೇ ಬೋಲ್ನಾ ಹೈ ಕಿ ಉಸ್ಕೆ ಜೋ ದಾನೆ ಹೈ ವೋ ಖಿಲೆ ಖಿಲೆ ಹೈ, ಅಚ್ಚೆ ಹೈ, ಚಮಕ್ದಾರ್ ಹೈ, ತೋ ಆಪ್ ಬೋಲಿಯೆ ದೇಖಿಯೆ ಸೋನೆ ಜೈಸೆ ದಾನೆ ಹೈ.
3: ದೇಖಿಯೆ ಸೋನೆ ಜೈಸೆ ದಾನೆ ಹೈ.
1: ಮೇಡಮ್, ಸೋನಾ ಅಂದ್ರೆ ಮಲಗುವುದಲ್ಲ ಮೇಡಮ್?
2: ನಹೀ, ಯೇ ವೋ ಸೋನಾ ನಹೀ ಹೈ, ಯೇ ದೂಸರಾ ಸೋನಾ ಹೈ ಜಿಸ್ಕೆ ಆಪ್ ಜೇವರಾತ್ ಬನಾತೆ ಹೋ, ಜೈಸೆ ಆಪ್ನೆ ಅಂಗೂಠಿ ಪಹನಿ ಹುಯಿ ಹೈ, ಚೇನ್ ಪಹನಿ ಹುಯಿ ಹೈ.
1: ಹಾಂ, ಬಂಗಾರಾ.
2: ಹಾಂ, ಠೀಕ್ ಹೈ, ತೋ ಯೇ ವೋ ವಾಲಾ ಸೋನಾ ಹೈ, ತೋ ಸೋನೆ ಕೆ ಜೈಸೆ ಚಮಕ್ದಾರ್ ಖಿಲೆ ಹುವೆ ದಾನೆ ಹೈ.
1: ಸರಿ ಮೇಡಮ್. ಅಚ್ಚಾ, ದೋ ಕಿಲೋ ಚೀನಿ ಔರ್ ಪಂದ್ರಾ ಕಿಲೋ ಗೇಹೂ ದೇ ದೋ.
3: ಢಾಲ್ ಬಿ ಅಚ್ಚಿ ಹೈ ಲೇ ಲೀಜಿಯೇ.
2: ಢಾಲ್ ಯೇ ದೂಸರಾ ಹೋತಾ ಹೈ ಜಬ್ ಲಡಾಯಿಯಾ ಹೋತಿ ಹೈ ನಾ, ಕುರುಕ್ಷೇತ್ರ ಮೇ ಜೈಸೆ ಹುಯಿ ಥಿ ಯಾ ಕೋಯಿ ಭಿ ಲಡಾಯಿ ಲೇ ಲೀಜಿಯೇ, ತೋ ಉಸ್ಮೇ ಅಪ್ನೆ ಆಪ್ಕೋ ಬಚಾನೆ ಕೆ ಲಿಯೇ ಜೋ ಆಗೆ ಲಗಾಯಾ ಜಾತಾ ಹೈ ವೋ ಢಾಲ್ ಹೋತಿ ಹೈ. ಯೇ ಬೋಲೆಂಗೆ ಆಪ್ ದಾಲ್.
3: ದಾಲ್?
2: ದಾಲ್. ದಾಲೇ ಭಿ ಅಚ್ಚಿ ಹೈ.
3: ದಾಲೇ ಭಿ.

ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074

0: 2237849 STD ಕೋಡ್ 080 ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ರಸವಾರ್ತೆ 6:30, ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ 6:51, ಕನಕಾಂಬರ ಹೂವಿನ ಬೆಳೆ ಬೇಸಾಯ ಕ್ರಮಗಳ ಕುರಿತಾಗಿ ಡಾ ಸುನೀತಾ ಸಿ ಅವರೊಂದಿಗೆ ಸಂದರ್ಶನವಿದೆ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರಗುದ್ದ ಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ, 7:45-8:15, 8:30-8:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಯುವವಾಣಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ರಾತ್ರಿ 9:30 ಬಹುಮುಖ ಪ್ರತಿಭೆ ಸಮುದ್ರತಾ ಅವರೊಂದಿಗೆ ಸಂದರ್ಶನವಿದೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹಿರಣ್ಮಯಿ ಅವರ ಗಾಯನವಿದೆ. ತಬಲಾ ಸಾಥ್, ಪಂಚಾಕ್ಷರಿ ಹಿರೇಮಠ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:04. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: तो अब हमारा आज का कार्यक्रम यहीं पर समाप्त होता है, इसलिए अपने मित्र अजीत और उमंग की तकनीकी टीम के साथ यानी कुसुम लता,
1: जगबंधु,
0: चेतना,
1: अर्शद,
0: सौम्या
1: और फैजान के साथ विमलेश को आज्ञा दीजिए।
0: नमस्कार।
2: उमंग उमंग उमंग उमंग
3: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ, ಇದುವರೆಗೂ ಉಮಂಗ್ ಕೇಳಿದ್ರಿ, ಈಗ ಕೇಳಿ ನ್ಯಾಯವಾಣಿ.
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
6: ನಮಸ್ತೆ ಸರ್.
5: ಈಗ ಯಾವುದೋ ಒಂದು ಕಚೇರಿನಲ್ಲಿ ಪೆಟರ್ನಿಟಿ ಲೀವ್ ತಗೊಂಡು ಒಬ್ಬ ಮಹಿಳೆ ಹೋಗಿರ್ತಾರೆ, ವಾಪಸ್ ಬಂದಾಗ ಅಲ್ಲಿರುವಂತಹ ಬಾಸ್ ಏನೋ ಒಂದು ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು, ಕೆಲಸ ಅವರು ನೀಡಕ್ಕೆ ಒಪ್ಪಲಿಕ್ಕಿಲ್ಲ, ಆ ಕೆಲಸದಿಂದ ನಾವು ಅವರನ್ನು ತೆಗಿಬಹುದು ಅಂತೇಳಿ ಆ ಭಾವನೆ ಅವರಲ್ಲಿ ಇರುತ್ತೆ. ಅವಾಗ ಇವರು ಏನ್ ಮಾಡಬೇಕು, ಯಾವ ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಿ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ, ನನಗೆ ಈ ಕೆಲಸ ಮತ್ತೆ ಸಿಗಬೇಕು ಅಂತೇಳಿ ಮುಂದುವರಿಬೇಕಾಗತ್ತೆ, ಏನ್ ಹಕ್ಕಿದೆ ಅವರಿಗೆ?
6: ಓಕೆ, ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಅಂತ ಹೇಳ್ತೀವಿ, ಅದರ ಅಡಿಯಲ್ಲಿ ತಾಯಿತನದ ರಜೆಯಿಂದ ವಾಪಸ್ ಬಂದ್ಮೇಲೆ ಅವರು ರಜೆ ಹೋಗೋಕಿನ ಮುಂಚೆ ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೋ ವಾಪಸ್ ಬಂದ ಮೇಲೆ ಅದೇ ಹುದ್ದೆಯಲ್ಲೇ ಮುಂದುವರೆಸಿಕೊಂಡು ಹೋಗ್ಬೇಕಾದಂತದ್ದು ಆ ಮಹಿಳೆಯರ ಹಕ್ಕು. ಅಲ್ಲಿ ಆಫೀಸ್ ನಲ್ಲಿ ಇರುವಂತ ಬಾಸ್ ಆ ರೀತಿ ಏನಾದ್ರೂ ಯಾವ್ದೋ ಒಂದು ತಾಯ್ತನದ ರಜೆಯಿಂದ ಬಂದ ಮೇಲೆ ಯಾವ್ದೋ ಒಂದು ಕಾರಣದಿಂದ ನಿಮ್ಮನ್ನ ದಂಡಿಸ್ತಿದ್ರೆ ಅದು ಕಾನೂನಿನ ವಿರುದ್ಧವಾಗಿ, ಅದು ಕೆಲಸ ನೀಡದೆ ಇರಬಹುದು ಅಥವಾ ನಿಮ್ಮ ಹುದ್ದೆ ಬದಲಾಸಬಹುದು ಅಥವಾ ನಿಮ್ಮ ಕೂಡೋ ಸ್ಥಳವನ್ನ ಬದಲಾಸಬಹುದು, ನಿಮಗೆ ಆ ಆಫೀಸಿನ ವಾತಾವರಣದಲ್ಲಿ ಕಷ್ಟ ಮಾಡಿಕೊಡೋದು, ಇವೆಲ್ಲವೂ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ ಮತ್ತು ಪಾಶ್ ಆಕ್ಟ್ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಬಹುದು.
5: ತಕ್ಷಣ ನಾವು ಏನ್ ಮಾಡ್ಬೇಕಂಗಾರೆ ಅವಾಗ
6: ಸರ್, ನಾವು ಈ ರೀತಿ

0: ಈ ಇನ್ಫ್ರಿಂಜ್ಮೆಂಟ್ ಆದಾಗ ತಕ್ಷಣ ನಾವು ದಾಖಲೆಗಳನ್ನ ಜೋಡಿಸ್ಕೋಬೇಕು. ನಿಮ್ ಜೊತೆ ಬಾಸ್ ಏನಾದ್ರೂ ವ್ಯವಹಾರ ಬೇರೆ ರೀತಿಯಿಂದ ಮಾಡಿದ್ರೆ, ಅದು ಇಮೇಲ್ ಮುಖಾಂತರ, ಮೆಸೇಜ್ ಮುಖಾಂತರ ಏನಾದ್ರೂ ನಿಮಗೆ ಮೆಸೇಜ್ ಕಳಿಸಿದ್ರೆ ಅವುಗಳನ್ನೆಲ್ಲ ದಾಖಲೆಯಾಗಿ ಇಟ್ಕೋಬೇಕು. ಅಥವಾ ಕೆಲಸ ನೀಡದೆ ಇರೋ ಅಂತ ಯಾವ್ದಾದ್ರೂ ನಿಮ್ಮ ಹತ್ರ ದಾಖಲಾತಿಗಳಿದ್ರೆ, ಉದಾಹರಣೆಗಳಿದ್ರೆ ಅದನ್ನ ನೀವು ಸಂಗ್ರಹಿಸಬಹುದು, ದೂರನ್ನ ನೀಡಬಹುದು.
1: ಎಲ್ಲಿ ನೀಡಬೇಕು? ಆದರೆ
0: ಅದೇ ಕಚೇರಿಯಲ್ಲಿ HR ಅಂತ ಇರ್ತಾರೆ, ಅವರಿಗೆ ನಾವು ಲಿಖಿತವಾಗಿ ದೂರನ್ನ ನೀಡಬಹುದು ಸರ್. ಆಮೇಲೆ ಯಾವುದೇ ಕಚೇರಿ ಆಗ್ಲಿ, ಮಹಿಳೆಯರು 10 ಜನಕ್ಕಿಂತ ಜಾಸ್ತಿ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಿದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಹೇಳ್ತೀವಿ ನಾವು, ಅದು ಪಾಶ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾವು ಕಂಪ್ಲೇಂಟ್ ಅನ್ನ ದಾಖಲಿಸಬಹುದು. ಅಥವಾ HR ಸ್ಪಂದಿಸದೇ ಇದ್ರೆ ನಾವು ಲೇಬರ್ ಕಮಿಷನರ್ಗೆ ದೂರನ್ನ ನೀಡಬಹುದು. ಅಥವಾ ಇನ್ನೂ ತೀವ್ರವಾದ ಸಮಸ್ಯೆ ಆದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಹೇಳ್ತೀವಿ, NCW.NIC.in ಅಲ್ಲಿ ನಾವು ಆನ್ಲೈನ್ ಮುಖಾಂತರ ದೂರನ್ನ ನಾವು ನೀಡಬಹುದು ಸರ್.
1: ಇಷ್ಟೆಲ್ಲ ಬಹಳಷ್ಟು ಕಾನೂನು ಮಾತಾಡ್ತಾರೆ ಇವರು ಅಂತ ಹೇಳಿ, ವಜಾ ಮಾಡಿದ್ರೆ?
0: ವಜಾ ಮಾಡಕ್ಕೆ ಆಗೋದಿಲ್ಲ ಸರ್. ಯಾಕಂತಂದ್ರೆ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ Section 12 ಪ್ರಕಾರ ತಾಯ್ತನದ ರಜೆ ಕಾರಣಕ್ಕೆ ವಜಾ ಮಾಡುವುದು ಕಾನೂನಿನ ವಿರುದ್ಧ. 1 ವರ್ಷ ಜೈಲು ಮತ್ತು ದಂಡವನ್ನ ಕೂಡ ವಿಧಿಸಬಹುದು. ಆಮೇಲೆ ಲೇಬರ್ ಕೋರ್ಟ್ ಮುಖಾಂತರ ನಿಮಗೆ ಮರು ನೇಮಕವನ್ನ ನಾವು ಮಾಡ್ಕೋಬಹುದು. ಅದು ಗವರ್ಮೆಂಟ್ ಆಫೀಸ್ ಅಂತ ಇದ್ರೆ ನೀವು ಅದು ಸಸ್ಪೆನ್ಷನ್ ನೀವು ಕ್ಯಾನ್ಸಲ್ ಕೋರ್ಟ್ ಮುಖಾಂತರ ಕೂಡ ನೀವು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡ್ಕೋಬಹುದು ಸರ್.
1: ಅಂದ್ರೆ ವಜಾ ಮಾಡೋ ಲಕ್ಷಣಗಳು ಏನಾದರೂ ಕಾಣ್ತಾ ಇದ್ರೆ, ಅಥವಾ ಅವ್ರು ಹೇಳ್ತಾರೆ ನಿಮ್ಮನ್ನು ವಜಾ ಮಾಡ್ಬಿಡ್ತೀವಿ ಅಂತ ಹೇಳಿ, ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ನಾವು ಬೇಕಾರೆ ಮುಂದುವರೆದು ದೂರನ್ನು ನೀಡಬಹುದು ಮತ್ತು ನಮ್ಮ ಆ ಕೆಲಸವನ್ನು ವಾಪಸ್ ಪಡಿಬಹುದು. ನಮ್ಮ ಹಕ್ಕು ಇರುತ್ತೆ, ಅದಕ್ಕೆ ಕಾನೂನಿನ ರಕ್ಷಣೆ ಕೂಡ ಇದೆ ಅಂತ ಅನ್ನೋದನ್ನು ನಾವು ತಿಳ್ಕೊಂಡಂಗಾಯಿತು. ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ, ನಮಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸ್ನೇಹಿತರೆ, ಇದುವರೆಗೂ ನ್ಯಾಯವಾಣಿ ಕೇಳಿದ್ರಿ.
4: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರಾಯಂಬದಲ್ಲಿ ನಾವಿದ್ದೇವೆ ಹೋಮ್ ಬಿಸಿಲಿನ ಹೊತ್ತಿನಲ್ಲಿ. ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಇವತ್ತಿನ ಮೊದಲ ಪ್ರಶ್ನೆ ಹೇಗಿದೆ ನೋಡಿ. 1968 ತೆರೆ ಕಂಡಂತಹ ಕನ್ನಡದ ಈ ಚಿತ್ರವೊಂದರಲ್ಲಿ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರು TM ಸುಂದರ್ ರಾಜನ್ ಹಾಗೆಯೇ ಪಿತಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿಗೆ ಲಿಪ್ ಸಿಂಕ್ ಮಾಡಿದ್ರು. ಯಾವುದು ಈ ಚಿತ್ರ ಅಂತ ನೀವು ನಮಗೆ ಹೇಳಬೇಕು. 1968 ತೆರೆಕಂಡಂತಹ ಚಿತ್ರ ಇದು. ಇದರಲ್ಲಿ ಮಾತ್ರ, ಇದೊಂದೇ ಒಂದು ಚಿತ್ರದಲ್ಲಿ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಲಿಪ್ ಸಿಂಕ್ ಮಾಡಿದ್ದಾರೆ. ಅದು ಯಾರ ಧ್ವನಿಗೆ ಅಂದರೆ TM ಸೌಂದರ ರಾಜನ್ ಹಾಗೆಯೇ ಪಿತಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿಗೆ ಲಿಪ್ ಸಿಂಕ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಯಾವುದು ಈ ಕನ್ನಡ ಚಿತ್ರ ಬೇಗ ಬೇಗ ತಿಳಿಸಿ. 1968 ತೆರೆಕಂಡಂತಹ ಚಿತ್ರ ಅಂತ ಒಂದು ಸಣ್ಣ ಹಿಂಟ್ನ ಕೂಡ ನಾನು ಕೊಟ್ಟಿದ್ದೀನಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಂದ ಹಾಗೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಹೊಂಬಿಸಿಲಿನ ಈ ಹೊತ್ತಿನಲ್ಲಿ ಯಾರೆಲ್ಲ ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ರಘುನಾರಾಯಣ್, ನೇತ್ರಾ, ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್, ಶ್ರೀನಾಥ್ ಹಾಗೆ ಹರಿಹರನ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. 1968ರಲ್ಲಿ ತೆರೆ ಕಂಡಂತಹ ಕನ್ನಡದ ಈ ಚಿತ್ರವೊಂದರಲ್ಲಿ ಮಾತ್ರ ಡಾ ರಾಜ್ಕುಮಾರ್ ಅವರು ಟಿಎಂ ಸೌಂದರರಾಜನ್ ಹಾಗೆ ಪೀತಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿಗೆ ಲಿಪ್ ಸಿಂಕ್ ಮಾಡಿದ್ದಾರೆ, ಯಾವುದು ಈ ಚಿತ್ರ ಅಂತ ಕೇಳಿದೆ. ಸರಿಯಾದಂತಹ ಉತ್ತರ ಆಗಿತ್ತು ಸಿಂಹ ಸ್ವಪ್ನ. ರಾಜ್ಕುಮಾರ್, ಉದಯ್ ಕುಮಾರ್, ನರಸಿಂಹರಾಜು ಹಾಗೆ ಡಿಕ್ಕಿ ಮಾಧವರಾವ್ ಅವರು ನಟಿಸಿದ್ರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಕೂಡ ಇತ್ತು. ಇದೀಗ ನಿಮ್ಮ ಕೆಲವರ ಉತ್ತರಗಳು ನಮ್ಮನ್ನ ತಲುಪಿದೆ, ಆದರೆ ಈಗಾಗಲೇ ನಾನು ಉತ್ತರವನ್ನು ಅನೌನ್ಸ್ ಮಾಡಿರೋದ್ರಿಂದ ನಿಮ್ಮ ಹೆಸರನ್ನು ಹೇಳೋದಕ್ಕೆ ಆಗ್ತಿಲ್ಲ. ಖಂಡಿತ ಬೇಜಾರು ಮಾಡ್ಕೋಬೇಡಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮುಂದಿನ ಪ್ರಶ್ನೆಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮನಮೋಹನ್ ದೇಸಾಯಿ ನಿರ್ದೇಶನದ ಈ ಹಿಂದಿ ಚಿತ್ರದಲ್ಲಿ ರಾಜೇಶ್ ಖನ್ನಾ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಮಮತಾಜ್ ಹಾಗೇನೆ ವಿನೋದ್ ಖನ್ನಾ ಅವರು ಕೂಡ ಮುಖ್ಯ ಭೂಮಿಕೆಯಲ್ಲಿ, ಆದರೆ ಲೀಡ್ ಆಕ್ಟರ್ಸ್ ಆಗಿ ಕಾಣಿಸಿಕೊಂಡಂತಹ ಚಿತ್ರ ಇದು. ಆಕ್ಷನ್ ಕಾಮಿಡಿ ಸಿನಿಮಾ, ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಮೂವಿ ಆಗಿತ್ತು, ಮತ್ತು ಇದು ಅವತ್ತಿನ ಕಾಲದ ಅತ್ಯಂತ ಯಶಸ್ವಿ ಚಿತ್ರ ಕೂಡ ಆಗಿತ್ತು. ಹಾಗೆ ಈ ಒಂದು ಚಿತ್ರದ ಕಥೆಯ ವಿಷಯಕ್ಕೆ ಬರೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಸಮಾಚಾರ. ಮನಮೋಹನ್ ದೇಸಾಯಿ ಅವರ ಪತ್ನಿ ಜೀವನ ಪ್ರಭಾ ಅವರು ಈ ಒಂದು ಚಿತ್ರದ ಕಥೆಯನ್ನು ಬರೆದಿದ್ರು. ಮಾತ್ರವಲ್ಲ, ಈ ಚಿತ್ರದ ನಟನೆಗಾಗಿ ರಾಜೇಶ್ ಖನ್ನಾ ಅವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಸಂದಿತ್ತು. ಈ ಹಿಂದಿ ಚಿತ್ರದ ಹೆಸರೇನು? ಸಿಕ್ಕಾಪಟ್ಟೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇಷ್ಟು ಡೀಟೇಲ್ಸ್ನಲ್ಲಿ ಯಾವೊಂದು ಎಳೆ ಇಟ್ಕೊಂಡು ನೀವು ಹುಡುಕಿದ್ರೂ ಕೂಡ ಖಂಡಿತ ಉತ್ತರ ಸಿಕ್ಬಿಡುತ್ತೆ. ಆಲ್ ದಿ ಬೆಸ್ಟ್. ಸರಿಯಾದಂಥ ಉತ್ತರವನ್ನೇ ಕಳಿಸಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇನ್ನೊಂದ್ಸಲ ಪ್ರಶ್ನೆ ಹೇಳ್ತಾ ಇದ್ದೀನಿ. ಮನಮೋಹನ್ ದೇಸಾಯಿ ನಿರ್ದೇಶನದ ಈ ಹಿಂದಿ ಚಿತ್ರದಲ್ಲಿ ರಾಜೇಶ್ ಖನ್ನಾ ಅವರು ಡಬಲ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ರು, ವಿನೋದ್ ಖನ್ನಾ ಹಾಗೆ ಮುಮ್ತಾಜ್ ಅವರು ಇದ್ರು. ಆಕ್ಷನ್ ಕಾಮಿಡಿ ಸಿನಿಮಾ, ಮನಮೋಹನ್ ದೇಸಾಯಿ ಅವರ ಹೆಂಡತಿ, ಅವರ ಪತ್ನಿ ಜೀವನ ಪ್ರಭಾ ಅವರು ಬರೆದಂತಹ ಕಥೆಯನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದು. ಫಿಲಮ್ ಫೇರ್ ಪ್ರಶಸ್ತಿ ಕೂಡ ಬಂತು ರಾಜೇಶ್ ಖನ್ನಾ ಅವರ ನಟನೆಗೆ. ಯಾವುದು ಈ ಚಿತ್ರ? 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಬೇಗ ಬೇಗ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ರಾಜೇಶ್ ಖನ್ನಾ ಅವರು ಡಬಲ್ ರೋಲ್ನಲ್ಲಿ ನಟಿಸಿದಂತಹ ಚಿತ್ರದ ಹೆಸರನ್ನು ಕೇಳಿದೆ. ಒಂದಷ್ಟು ಡೀಟೇಲ್ಸ್ನು ಕೂಡ ಕೊಟ್ಟಿದೆ. ಸರಿಯಾದಂತಹ ಉತ್ತರವನ್ನು ಗೆಸ್ ಮಾಡಿ ಕರೆಕ್ಟ್ ಆಗಿ ಕಳಿಸಿರೋದು ಎನ್ ಆರ್ ಪ್ರಸಾದ್ ಅವರು, ಚಂದ್ರಪ್ಪ, ಹಾಗೆಯೇ ಮಂಜುನಾಥ್, ಬಿಂದು ಪ್ರಕಾಶ್, ದೇವಿ ಸಿಂಗ್, ಗುರುರಾಜ್ ಕುಟುಂಬ, ಎನ್ ಜಿ ಬಸವರಾಜ, ಪದ್ಮಶ್ರೀ ಮತ್ತು ಕುಟುಂಬದವರು, ಶ್ರೀಲಕ್ಷ್ಮಿ ಗುರುರಾಜ್, ಸುಜಾತ ಕೆ ನಟರಾಜ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿದ್ರಿ ಆದರೂ ಕೂಡ ಮೊದಲ 10 ಜನರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ. ನಿಮ್ಮ ಮೆಸೇಜಸ್ ಸ್ವಲ್ಪ ನಿಧಾನವಾಗಿ ನಮಗೆ ತಲುಪಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲರ ಮೆಸೇಜಸ್ ಬೇಗ ಬಂತು, ಹಾಗಾಗಿ ಇವರೆಲ್ಲರ ಹೆಸರನ್ನು ಹೇಳಿದ್ದೀವಿ. ಖಂಡಿತ ಬೇಸರ ಮಾಡ್ಕೋಬೇಡಿ. ಪ್ರತಿದಿನ ಮಧ್ಯಾಹ್ನ 3:35 ಸಂಜೆ 4 ತನಕ ಹೊಂಬಿಸಿಲು ಕಾರ್ಯಕ್ರಮ ಇರೋದೇ ನಿಮಗಾಗಿ. ಪ್ರತಿದಿನವೂ ಕೂಡ ಪ್ರಶ್ನೆಗಳಿರುತ್ತೆ, ಹಾಗೆಯೇ ನೀವು ಕೂಡ ಉತ್ತರ ಕಳಿಸೋದ್ರ ಮೂಲಕ ಪಾರ್ಟಿಸಿಪೇಟ್ ಮಾಡಬಹುದು. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ ಅಂತ ನೆನಪಿಸ್ತಾನೆ. ಸರಿಯಾದಂತಹ ಉತ್ತರ ಆಗಿತ್ತು ಸಚ್ಚಾ ಜೂಟ. ಸಚ್ಚಾ ಜೂಟ ಅನ್ನುವಂತಹ ಸಿನಿಮಾದಲ್ಲಿ ಇವರು ಡಬಲ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ರು. ಮಾತ್ರ ಅಲ್ಲ, ಈ ಸಿನಿಮಾದ ನಟನೆಗಾಗಿ ರಾಜೇಶ್ ಖನ್ನಾ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇನ್ನು ಇವತ್ತಿನ ಹೊಂಬೆಸಿಡು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಹೀಗಿದೆ. ಹಿಂದಕ್ಕೆ ಹಾರುವಂತಹ ಶಕ್ತಿ ಇರುವ ಏಕೈಕ ಪಕ್ಷಿ ಯಾವುದು? ಹಿಂದಕ್ಕೆ ಚಲಿಸುವಂತಹ ಶಕ್ತಿ ಇರುವಂತಹ ಏಕೈಕ ಪಕ್ಷಿ ಯಾವುದು? 4 ಆಪ್ಷನ್ಸ್ ಹೇಗಿದೆ? ಕೋಯಲ್, ಆಪ್ಷನ್ ಬಿ ಸ್ಪ್ಯಾರೋ, ಆಪ್ಷನ್ ಸಿ ಸೈಬೇರಿಯನ್ ಕ್ರೇನ್, ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. 4 ಹೀಗಿದೆ: ಆಪ್ಷನ್ ಎ ಕೋಯಲ್, ಆಪ್ಷನ್ ಬಿ ಸ್ಪ್ಯಾರೋ, ಆಪ್ಷನ್ ಸಿ ಸೈಬೇರಿಯನ್ ಕ್ರೇನ್, ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. ಇವು 4 ಒಂದಕ್ಕೆ ಮಾತ್ರ. ಎಲ್ಲ ಪಕ್ಷಿಗಳು ಕೂಡ ಚಲಿಸುತ್ತೆ. ಮುಂದಕ್ಕೆ ಹೋಗಬೇಕು ಅಂದರೆ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರಬೇಕು ಅಂದರೆ ಮತ್ತೆ ವಾಪಸ್ ತಿರುಕೊಂಡು ಹಿಂದಕ್ಕೆ ಹಾರಬೇಕೆ ಹೊರತು, ನಿಂತಲ್ಲಿಂದಾನೇ ಮುಖ ಮುಂದೆ ಇರಬೇಕಾದ್ರೆ ಹಿಂದಕ್ಕೆ ಹಾರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ಹಕ್ಕಿಗೆ ಮಾತ್ರ ಹಿಂದಕ್ಕೂ ಚಲಿಸಬಲ್ಲಂತಹ ಶಕ್ತಿ ಇದೆ, ಈ ಒಂದೇ ಒಂದು ಹಕ್ಕಿಗೆ ಮಾತ್ರ. 4 ಒಂದು ಸರಿಯಾದಂತಹ ಉತ್ತರ ಅಡಗಿದೆ, ಅದು ಯಾವುದು ಅಂತ ಹುಡುಕಿ ಬೇಗ ನಮಗೆ ಕಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ನಾವು ಕೇಳಿದಂತಹ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರು ಅಂದ್ರೆ, ಜಗದಾಂಬಿಕಾ, ಹಾಗೆ ಸುಬ್ರಹ್ಮಣ್ಯ, ನಿತ್ಯ, ಹರ್ಷಿತ, ಹೊನ್ನೂರು ಅಲಿ, ಲಕ್ಷ್ಮೀಪತಿ, ಜಾಫರ್, ಹರೀಶ್, ಬಿ ಎಂ ವಿಶ್ವನಾಥ್, ಹಾಗೆ ಸುಭಾನ್ ಕೋರಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹಿಂದಕ್ಕೆ ಹಾರುವಂತಹ ಶಕ್ತಿ ಇರುವ ಏಕೈಕ ಪಕ್ಷಿ ಯಾವುದು ಅಂತ ಕೇಳಿದ್ದೆ, ಹಮ್ಮಿಂಗ್ ಬರ್ಡ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇದರ ರೆಕ್ಕೆಗಳನ್ನ ವೃತ್ತಾಕಾರವಾಗಿ ಇದು ಚಲಿಸಬಲ್ಲದು, ಅಂದ್ರೆ ಪೂರ್ತಿ 360 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಮಾಡೋದಕ್ಕೆ ಸಾಧ್ಯ ಇರುವಂತಹ ರೆಕ್ಕೆಗಳು ಇದಕ್ಕೆ ಇರೋದ್ರಿಂದ ಇದು ಮುಂದಕ್ಕಾದ್ರೂ ಚಲಿಸಬಹುದು, ಹಿಂದಕ್ಕಾದ್ರೂ, ಮೇಲಕ್ಕಾದ್ರೂ, ಕೆಳಕ್ಕಾದ್ರೂ, ಹೇಗಂದ್ರೆ ಹಾಗೆ ಹಾರಬಲ್ಲಂತಹ ಶಕ್ತಿ ಇರುವಂತಹ, ಸಾಮರ್ಥ್ಯ ಇರುವಂತಹ ಹಕ್ಕಿ ಅಂತ ಹೇಳಲಾಗತ್ತೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಹಮ್ಮಿಂಗ್ ಬರ್ಡ್ ಅಂತ ಸರಿಯಾದಂತಹ ಉತ್ತರ ಕೊಟ್ರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ, ಮಧುರವಾದ ಹಾಡಿಗೆ. ಈ ಹೊತ್ತಿನಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿದ್ರಿ, ಯಾರೆಲ್ಲ ಸ್ಪೋರ್ಟಿವ್ ಸ್ಪಿರಿಟ್ ನಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಪ್ರೀತಿ ಹಾಗೆ ಧನ್ಯವಾದಗಳು.

0: Akashvani FM Rainbow 101.3 MHz Musically yours.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 4:10 ಇದೆ. ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ PRO ಸತೀಶ್ ಕುಮಾರ್ ಅವರು ಇದ್ದಾರೆ. ಸತೀಶ್ ಕುಮಾರ್ ಅಂತ ಹೇಳಿದ್ರೆ ಹೆಚ್ಚು ಜನರಿಗೆ ಗುರುತು ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕನ್ನಡ ಚಲನಚಿತ್ರ ರಂಗದಲ್ಲಿರಬಹುದು ಅಥವಾ ಬೇರೆ ಬೇರೆ ಭಾಷಾ ರಂಗದಲ್ಲಿರಬಹುದು, ತೆಲುಗು, ತಮಿಳು, ಹಿಂದಿ, ತುಳು, ಕೊಡವ, ಒರಿಯಾ ಚಿತ್ರಗಳಿಗೂ ಇವರು ಕೆಲಸ ಮಾಡಿದ್ದಾರೆ. ಈ ಇಂಡಸ್ಟ್ರಿಗಳಲ್ಲಿ ಇರಬಹುದು. ಓಂ ಸತೀಶ್ ಅಂದರೆ ಖಂಡಿತವಾಗ್ಲೂ ಪರಿಚಿತರು, ಇವರು ಚಿರಪರಿಚಿತರು ಅಂತಲೇ ಹೇಳಬಹುದು. ಚಿತ್ರಕಲೆ ಹಾಗೆ ಪತ್ರಿಕೋದ್ಯಮದಲ್ಲಿ ಅಪಾರ ಆಸಕ್ತಿ ಹಾಗೆ ಪರಿಶ್ರಮ ಹೊಂದಿರುವಂತವರು. 1978 ಕೂಡ ಚಿತ್ರರಂಗದಲ್ಲಿ ಮೇಕಪ್ ಮ್ಯಾನ್ ಆಗಿ, ಪೋಸ್ಟರ್ ಡಿಸೈನರ್ ಆಗಿ, ಹಾಗೆ PRO ಆಗಿ ದಿಗ್ಗಜರ ಚಿತ್ರಗಳಿಗೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಡಾಕ್ಟರ್ ರಾಜ್, ಅಂಬರೀಷ್, ವಿಷ್ಣುವರ್ಧನ್, ಪ್ರಭಾಕರ್, ಅಮಿತಾಬ್ ಬಚ್ಚನ್, NTR ಮುಂತಾದವರೊಂದಿಗೆ ಕಾರ್ಯನಿರ್ವಹಿಸಿರುವಂತಹ ಶ್ರೀಮಂತ ಅನುಭವ ಹೊಂದಿರುವಂತಹ ಓಂ ಸತೀಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಅನ್ನೋದು ನಮಗೆ ಹೆಮ್ಮೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಸರ್, ನಮಸ್ಕಾರ.
2: ಸ್ವಾಗತ.
1: ಮೊದಲಿಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಥವಾ ಅಮಿತಾಬ್ ಬಚ್ಚನ್ ಅವರನ್ನ, ವಿಷ್ಣುವರ್ಧನ್ ಅವರನ್ನ ನೇರವಾಗಿ ಭೇಟಿ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವು ಅವರನ್ನ ನೇರವಾಗಿ ಭೇಟಿ ಮಾಡಿದ್ದಲ್ದೆ ಅವರ ಚಿತ್ರಗಳಿಗೆ ಕೆಲಸ ಮಾಡಿದ್ದೀರಿ, ಹಾಗಾಗಿ ಅವರನ್ನ ನೋಡಿರುವಂತಹ ನೀವು ನಮಗೆ ಪ್ರೀತಿಪಾತ್ರರು. ತುಂಬಾ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.
2: ಖಂಡಿತ ಮೇಡಮ್.
1: ನೀವು ಇದೀಗ ಮಾತಾಡ್ತಾ ಹೇಳಿದ್ರಿ, 10 ಹುಡುಗ ಇಂಡಸ್ಟ್ರಿ ಸೇರ್ಕೊಂಡೆ ನಾನು 1978 ಅಂತ ಹೇಳಿ, ಆ ಒಂದು ಕಥೆ, ಆ ರೋಚಕ ಕಥೆಯನ್ನು ನಮ್ಗೆ ಹೇಳಿ.
2: ಅದು ಆವಾಗ ನನಗೆ ಬರೀ ಆ ಸಿನಿಮಾಗಳ ಕರ್ಕೊಂಡು ಹೋಗೋರು ಮನೆಗಳಲ್ಲಿ.

0: ಅವಾಗ ರಾಜ್ಕುಮಾರ್ ಸಿನಿಮಾ ಅಂದ್ರೆ ಬಹಳ ಇದು ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲ. ಬಟ್ ನನಗೆ ಅದೇನೋ ಇಂಪ್ರೆಸ್ ಆಗ್ಬಿಡ್ತಾವ ಅವ್ರ ಮೇಲೆ. ಅವ್ರ ಚಿತ್ರಗಳು ಬರಿತಾ ಇದ್ದೆ, ಮತ್ತೆ ಅವ್ರು ನೋಡಬೇಕು, ನೋಡಬೇಕು ನಂದು ಒಂದು ಹೆಸರು ಇದರಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ಕೂಲ್ ಇದನ್ನ ಬಿಟ್ಬಿಟ್ಟೆ. ಬಿಟ್ಬಿಟ್ಟು ಹೇಳದೆ ಕೇಳದೆ ಮನೆ ಬಿಟ್ಟು ಹೊರಟೋದೆ.
1: ಅಂತರದಲ್ಲಿ
0: ಒಂದ್ಸರಿ ಸಿಕ್ಕಿದ್ದೆ ನಾನು ಅವ್ರಿಗೆ, ಒಂದ್ 20 ವರ್ಷಗಳ ಕಾಲ ನಾನು ಅವ್ರ ಮರೆಯಾಗೇ ಇದ್ದೆ. ನಾನು
1: 20 ವರ್ಷಗಳ ಕಾಲ ಮನೆಯಿಂದ ದೂರ ಇದ್ರಿ, ಚಿತ್ರರಂಗದ
0: ಜೋರ ಇತ್ತು. ಅವ್ರ ಅಣ್ಣವ್ರ ಕಂಡ್ರೆ ನನಗೆ ನೋಡ್ಬೇಕು ಅವ್ರಿಗೆ ಅನ್ನೋದು ನಂಬಲ್ಲ ನನಗೆ. ಹಂಗೆ ಏನಾದ್ರು ಒಂದು ಕೆಲಸ ಮಾಡಿ ಬದುಕಬೇಕು ಅನ್ನೋದು ಒಂದು ಇತ್ತು ನನಗೆ. ಅವಾಗ ಇಲ್ಲಿ ಗಾಂಧಿನಗರದಲ್ಲಿ ಸಿ ಎನ್ ಆಚಾರ್ಯರು ಅಂತ ಹೇಳಿ CNC ಕಂಬೈನ್ಸ್ ಅಂತ ಇಟ್ಟಿದ್ರು. ಅವಾಗ ಒಂದು ಪಿಕ್ಚರ್ ಶ್ರೀನಾಥ್ ಅವ್ರದ್ದು ಬೂದಿ ಮೆಚ್ಚಿದ ಕೆಂಡ ರಿಲೀಸ್ ಮಾಡ್ತಾ ಇದ್ರು. ಅಲ್ಲಿ ಅಲ್ಲಿ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ನಾನು.
1: ಕೊಟ್ರು
0: ಅವಾಗ ಏನು ಕಾಫಿ ಟೀ ತರೋದು ಅದು ಆ ಕೆಲಸ ಕೊಟ್ಟರು ನನಗೆ. ಆ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಕೆಲವು ದಿನಗಳಲ್ಲಿ ನಮ್ಮ ತಾತ ಅವರು ಹುಡುಕ್ತಾ ಇದ್ರು ಅಂತ ಗೊತ್ತಾಗಿ ಗಾಂಧಿನಗರದಲ್ಲಿ ಸಿಗ್ತಾನೆ ನಿಮ್ಮ ಮಗ ನಿಮ್ಮ ಮೊಮ್ಮಗ ಅಂತ ಹೇಳಿದ್ರು ಅಂತ. ಅವಾಗ ನಮ್ಮ ತಾತ ಅವ್ರ ಕೈಲಿ ನಾನು ಸಿಗ್ದೆ. ತಿರುಗಿ ಮನೆಗೆ ಕರ್ಕೊಂಡು ಹೊರಟೋದ್ರು ನನಗೆ. ಆ ಫಸ್ಟ್ ಅದು ಅಂತರದಲ್ಲಿ ಹೇಳ್ತಾ ಇದ್ದೆ. ಆವಾಗ ಅಲ್ಲಿ ನಮ್ಮ ತಾಯಿಯವರು ಮತ್ತು ನಾನು ಸ್ಕೂಲ್ ಕರ್ಕೊಂಡು ಹೋಗುವಂಥ IIM ಒಬ್ಬರಿದ್ದರು. IIM ಅವರು ನಮ್ಮ ತಾಯಿಯವ್ರಿಗೆ ನಮ್ಮ ತಂದೆಯವ್ರಿಗೆ ಹೇಳಿದ್ರು, ಬೇಡ ಅವ್ನಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಬಿಟ್ಬಿಡಿ, ಅವ್ನಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ, ಮತ್ತು ಅವ್ನು ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರ ಅಂತೇಳಿ ಇದು ಮಾಡಿದ್ರು. ಆವಾಗ ನಮ್ಮ ತಾಯಿಯವರಿಗೆ ಸಂಬಂಧಿಯೊಬ್ಬರು ವೆಂಕೋಬ್ರಾಯರು ಅಂತ ಇದ್ದರು. ಅವರು ಲಕ್ಷ್ಮೀ ಸಾಗರ್ ಅಂತ ಅವಾಗಿನ ಸಚಿವರು, ಈ ಸಬ್ಸಿಡಿ ಅದು ಇದೆಲ್ಲ ಅಲ್ಲಿಗೆ ಬರ್ತಾಯಿತ್ತು, ಅವ್ರ ಹತ್ರಕ್ಕೆ ಬರ್ತಾಯಿದ್ದಂತ. ಅವ್ರ ಮನೆಗೆ ಕರ್ಕೊಂಡೋದ್ರು ನಮ್ಮ ತಾಯಿಯವರು, ಈ ಥರ ಹಿಂಗಿದೆ ಇವನಿಗೆ ಹೆಂಗಾದರೂ ಮಾಡಿ ಚಿತ್ರಕಲೆ ಇದಕ್ಕೆ ಸೇರಿಸಿ ಅಂತ. ಅದಕ್ಕೆ ಅಲ್ಲಿ ಇವತ್ತು ನಾನು ಅವ್ರನ್ನ ನೆನೆಸ್ಕೋಬೇಕು. ಗುರು ಪೂರ್ಣಿಮೆ ದಿನ ನೀವು ನನ್ನನ್ನು ಇಲ್ಲಿ ಕರೆಸಿರೋದಕ್ಕೆ, ನಮ್ಮ ರಾಜಶಂಕರ್ ಅಂತ ಹೇಳ್ಬಿಟ್ಟು ದೊಡ್ಡ ನಟರು ಅವರು, ಮತ್ತು ಭಾಳ ಜನಗಳಿಗೆ ಸಹಾಯ ಮಾಡಿರೋಂಥ ವ್ಯಕ್ತಿ ಅವರು, ನನ್ನ ಗುರುನೇ ಅಂತ ನಾನು ಅವ್ರಿಗೆ ಹೇಳಬೇಕು. ಚಿತ್ರರಂಗಕ್ಕೆ ಎಂಟ್ರಿ ಕೊಡಿಸಿದ ಗುರು ಅವರು. ಅವರು ಗಂಗಾಧರ್ ಅವ್ರ ಹತ್ರಕ್ಕೆ ಒಂದು ಲೆಟ್ರ್ ಬರ್ಕೊಟ್ರು ಚೆನ್ನೈಗೆ ಹೋಗೋದಕ್ಕೆ. ಆವಾಗ ಒಂದು ಲೆಟ್ರ್ ಬರ್ಕೊಟ್ಟು ಆ ಲೆಟ್ರದ 100 ರೂಪಾಯಿ ದುಡ್ಡನ್ನು ಕೊಟ್ಟರು. ಯಾರೋ ರಾಜಶಂಕರ್ ಅವರು, ಇವತ್ತು ಯಾರು ನೆನೆಸ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಪ್ರಾಮಾಣಿಕತೆಯಿಂದ ಅವ್ರನ್ನ ನೆನೆಸ್ತೀನಿ ನಾನು ಇವತ್ತು. ಅದನ್ನು ತೊಗೊಂಡು ನಮ್ಮ ತಾತ ಅವ್ರಿಗೆ ಹೇಳಿದ್ರು, ನಮ್ಮ ತಾತ ಅವ್ರಿಗೆ ಈ ಥರ ಕರ್ಕೊಂಡೋಗಿ ಅವ್ರನ್ನ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ ಹತ್ಸ್ಬಿಟ್ಟು ಬನ್ನಿ ಅಂತ. ಬೆಳಗಿನ ಜಾವ 5 ಗಂಟೆಗೆ ಬಂದು ರೈಲ್ ಹತ್ಕೊಂಡು ಅಲ್ಲಿಂದ ಚೆನ್ನೈಗೆ ಹೊರಟೋದೆ. ಚೆನ್ನೈನಲ್ಲಿ ಅಡ್ರೆಸ್ ನನಗೆ ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. ಅಲ್ಲಿ ಜೆಮಿನಿ ಕಾಂಪ್ಲೆಕ್ಸ್ ಅಂತೇಳಿ ಮಾತ್ರ, ಸೆಕೆಂಡ್ ಫ್ಲೋರ್ ಅಂತ ಮಾತ್ರ ಅಲ್ಲಿ ಬರೆದಿತ್ತು. ಮೇಲ್ಗಡೆ ನಮ್ಮ ಗುರುಗಳ ಹೆಸರು ಮಾತ್ರ ಬರೆದಿತ್ತು, ಒಳಗಡೆ ಲೆಟ್ರಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ. ಸರಿ, ಅಲ್ಲಿ ಹೋಗಿ ಎಲ್ಲ ಹುಡ್ಕಿದ್ಮೇಲೆ ಸಿಗಲಿಲ್ಲ. ಬಸ್ ಕಂಡಕ್ಟರ್ ಕೂಡ ಇಲ್ಲಿ ಅಲ್ಲಿ ಅಂತೇಳಿ ಕನ್ಫ್ಯೂಸ್ ಮಾಡಿಬಿಟ್ರು. ಹೇಗೋ ಸಿಕ್ತು ಒಂದ್ಸರಿ ಅಡ್ರೆಸ್. ಹೋಗಿ ಇದಾದ್ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ ನಮ್ಮ ಗುರುಗಳ ಹೆಸರು. ಹಿಂಗೆ ಒಂದು ಲೈನ್ ಹಾಕಿ ಹಿಂಗೆ ಬರೋದು ಅವ್ರ ಹೆಸರು. ಅದು ಕಣ್ಣಾಗ ನೋಡಿದಾಗ ನನಗೆ ದಿಗ್ಭ್ರಮೆ ಆಗೋಯ್ತು, ಎಂಥ ಜಾಗಕ್ಕೆ ನಾನು ಬಂದಿದ್ದೀನಿ ಅಂಥೇಳಿ. ಆವಾಗ ರಾಜ್ಕುಮಾರ್ ಪಿಕ್ಚರು, ಶಂಕರ್ನಾಗ್ ಪಿಕ್ಚರ್ಗಳು ಎಲ್ಲ ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರ ಆಫೀಸ್ನಲ್ಲಿ ದೊಡ್ಡ ಆಫೀಸು, ಅಲ್ಲೇ ವರ್ಕ್ ಮಾಡಿದ್ರು, ಕೂತಿದ್ರು ಅವ್ರು ಗಂಗಾಧರ್ ಅವರು. ಹೋಗಿ ಈ ಥರ ಲೆಟ್ರ್ ಕೊಟ್ಟೆ, ಕೊಟ್ಟಾದ್ಮೇಲೆ ಕನ್ನಡ ಬರೆಯೋಕ್ಕೆ ಬರುತ್ತಾ ನಿಮಗೆ ಅಂದರು. ಕನ್ನಡ ಬರಿತೀನಿ ಸರ್ ಅಂತೇಳಿ. ಆವಾಗ ಒಂದು 2-3 ಪಿಕ್ಚರು, ಈ ಬಂದ ಅನುಬಂಧಂತ ಶಂಕರ್ನಾಗ್ ಅವ್ರದ್ದು, ಮತ್ತು ಇನ್ನೊಂದು ಸಿನಿಮಾ ಯಾವುದು ಅಜಯನೋ ಏನೋ ಇರ್ಬೇಕಂತ ಸಿದ್ಧಲಿಂಗ ಅವ್ರದ್ದು. ಅದು ಟೈಟಲ್ ಬರೆಯೋಕ್ಕೆ ಹೇಳಿದ್ರು, ಬರದೆ ಅಲ್ಲಿ ಅಲ್ಲಿ ಕೂತ್ಕೊಂಡ್ಬಿಡ್ದೆ ಒಂದು 4-5 ಸರಿ ಬರ್ದೆ ಅದನ್ನು. ಅಂದರೆ ವೆರೈಟೀಸ್ ಬರ್ದೆ. ಅದರಲ್ಲಿ ಯಾವುದೋ ಯಾರೋ ಪ್ರೊಡ್ಯೂಸರು ಯಾರೋ ಬಂದಿದ್ರು, ನಮ್ಗೆ ಯಾರು ಗೊತ್ತಿಲ್ಲ ಅವಾಗೆಲ್ಲ. ಆ ಸೆಲೆಕ್ಟ್ ಮಾಡಿದ್ರು, ಅದ್ರಲ್ಲಿ ನಾವು ಬರೆದಿರೋದು ಒಂದು ಸೆಲೆಕ್ಟ್ ಆಯಿತು. ಅವಾಗ ಕನ್ನಡ ಬರೆಯಕ್ಕೆ ಅಂತ ಸ್ವಲ್ಪ ದಿನ ನನಗೆ ಅಲ್ಲಿ ಇಟ್ಕೊಂಡ್ರು. ಅದಾದಮೇಲೆ ಮತ್ತೆ ಇಲ್ಲಿ ಇನ್ನು 2-3 ಯಾರೋ ದೊಡ್ಡ ದೊಡ್ಡ ಕೆಲಸಗಾರರು ಬಂದಿದ್ದಾರೆ, ನೀವು ಬೆಂಗಳೂರಿನಲ್ಲೇ ಇಟ್ಕೊಂಡು ಏನೋ ಮಾಡಪ್ಪ ಅಂಥೇಳಿ ಆಶೀರ್ವಾದ ಮಾಡಿದರು ಗಂಗಾಧರ್. ಇವತ್ತು ಅವರು ಇಲ್ಲ, ಅವ್ರು ಲೆಜೆಂಡ್ರಿ, ಅವರು ಡಿಸೈನರಲ್ಲಿ ಲೆಜೆಂಡ್ರಿಯಲ್ಲಿ ಲೆಜೆಂಡ್ರಿ ಅವರು. ಅಂಥವ್ರ ಆಶೀರ್ವಾದ ನಂಗೆ ಸಿಕ್ತು, ಆಮೇಲೆ ಅವ್ರು ನೋಡೋ ಭಾಗ್ಯ ಕೂಡ ನಂಗೆ ಸಿಕ್ತು ಅವಾಗ. ಅದು ಕಾರಣ ಇವರೇ, ರಾಜಶಂಕರ್ ಅವರೇ ಕಾರಣ.
1: ಹೌದು, ಆಮೇಲೆ ಜೊತೆ ಜೊತೆಗೆ ನಿಮ್ಮ ಕನಸು ಕೂಡ ನನಸಾಯಿತು ಅಂತ ಹೇಳಬಹುದು. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ಅನ್ಕೊಂಡಿದ್ರಿ, ಅವರ ಚಿತ್ರಕ್ಕೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಅದು ಕೂಡ ನೆರವೇರಿದ್ದು ಈ ಬಗೆಯ ಗುರುಗಳ
0: ಮಾರ್ಗದರ್ಶನದಲ್ಲಿ. ಹೌದು,
1: ನಿಮ್ಗೆ ಜನ್ಮಜಾತವಾಗಿ ಚಿತ್ರಕಲೆ ಬಗ್ಗೆ ಬಹಳ ಆಸಕ್ತಿ ಇತ್ತು. ಆಸಕ್ತಿಯಿಂದ ನೀವೆಲ್ಲ ದೇವರ ಚಿತ್ರಗಳನ್ನ ಬೇರೆ ಬೇರೆ ಪೋರ್ಟ್ರೇಟ್ಗಳನ್ನ ಬರಿತಾ ಇದ್ರಿ. ಅಲ್ಲಿಂದ ಗಂಗಾಧರ್ ಅವರ ಹತ್ರ ಹೋಗಿ ನಿಮ್ಗೆ ಪೋಸ್ಟರ್ ಡಿಸೈನ್ ಕುರಿತಾಗಿ ಕೂಡ ಒಂದು ಒಳ್ಳೆಯ ಚಿತ್ರಣ ಸಿಕ್ತು ಅಂತ ಅನ್ಸುತ್ತೆ. ಮತ್ತೆ ಅಲ್ಲಿ

0: ಕೆಲಸ ಕಲಿತು ಬಂದು ನೀವು ಭಲೆ ಜೋಡಿ ಚಿತ್ರಕ್ಕಾಗಿ ಪೋಸ್ಟರ್ ಡಿಸೈನ್
1: ಮಾಡಿ, ಎರಡನೇ ಅವತರಣಿಕೆ ಆಗಿ ಬಿಡುಗಡೆ ಆಗ್ತಾ ಇತ್ತು
0: ಆವಾಗ.
1: ಅದಕ್ಕೆ ಅದ ಫೋಟೋಸ್ಗಳು ಯಾವುದೂ ಇರಲಿಲ್ಲ, ಅದರ ವಿತರಣೆ ತಗೊಂಡಿದ್ರು, ಇಡೀ ಕರ್ನಾಟಕಕ್ಕೆ ವಿತರಣೆ ತಗೊಂಡಿದ್ರು ಮರಿಸ್ವಾಮಿ ಅಂತ ಅವ್ರ ಹೆಸರು. ಅವ್ರು ನನಗೆ ಕರೆದು ನೀವೇ ಮಾಡಿ ಅಂತ ಅಂತಂದ್ರು. ಫೋಟೋಸ್ ಇಲ್ವಲ್ಲ, ಅದು ಹೆಂಗೋ ಮಾಡಿ, ನನಗೆ ಅದನ್ನು ಬೇಡ, ನೀವು ಅದೇನು ದುಡ್ಡು ಕೇಳ್ತೀರೋ ಕೊಡ್ತೀನಿ ಅಂತ ಹೇಳಿದರು. ಆವಾಗ ಫೋಟೋಗಳಿಲ್ಲ ಅಂಥೇಳಿ ಏನಾಯಿತು, ರುಕ್ಕೋಜಿ ರಾವ್ ಅಂತೇಳಿ ಕಾಜಾಣ ಪತ್ರಿಕೆ ಸಂಪಾದಕರು, ಅವ್ರ ಹತ್ರಕ್ಕೆ ಹೋಗಿ ಸಿಗುತ್ತೆ ಅಂತ ಯಾರೋ ಒಬ್ರು ಹೇಳಿದ್ರು. ಅವ್ರ ಹತ್ರಕ್ಕೆ ಹೋದಾಗ ಅವ್ರ ಪತ್ರಿಕೆನಲ್ಲಿ ಸೆಂಟರ್ ಸ್ಪ್ರೆಡ್ ಅಂತಾರೆ, ಆ ಮಧ್ಯಪುಟದಲ್ಲಿ ರಾಜ್ಕುಮಾರ್ ಅವರು ಎಚ್ ಎಂ ನಾಯಕನ ಪಾತ್ರದಲ್ಲಿ ನಿಂತಿರೋದು ಒಂದು 5 ಕೊಟ್ಟರು ನನಗೆ, ಹುಡುಕಿಗೆ ಪಾಪ ಕೊಟ್ಟರು ಅವರು. ಅವ್ರಿಗೂ ಕ್ರೆಡಿಟ್ ಸೇರ್ಬೇಕಾಗ್ತದೆ ನಾವು ಇಲ್ಲಿವರೆಗೆ ಬರ್ಬೇಕಂದಾಗ. ಅದನ್ನು ತೊಗೊಂಡು ಬಂದು ಆ ಫೋಟೋನೇ ಇಟ್ಕೊಂಡು ಮತ್ತೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಒಂದು ಕಡೆ ಎಲ್ಲೋ ಸಿಕ್ತು, ಈ ಭಾರತೀಯವರು ರಾಜ್ಕುಮಾರ್ ಅವರು ಜೊತೆಗಿರೋವಂಥದ್ದು ಸಿಕ್ತು. ಅಷ್ಟರಲ್ಲಿ ಇಟ್ಕೊಂಡು ಆರ್ಟ್ ವರ್ಕ್ ಎಲ್ಲ ಮಾಡಿ, ಪೇಂಟಿಂಗ್ ವರ್ಕ್ ಮಾಡಿ, ಮತ್ತು ಕೆಲವು ಲೈನ್ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಪೋಸ್ಟರ್ ರೆಡಿ ಮಾಡಿದೆ. ಅದು ಪೋಸ್ಟರ್ನ ಒಬ್ಬರು ಅವ್ರ ಹೆಸರು ನಾನು ಮರ್ತಿದ್ದೀನಿ, ತುಂಬ ವರ್ಷ ಆಯಿತು. BCRC ಅಂತ ಥಿಯೇಟ್ರ್ ಇತ್ತಲ್ಲಿ ಗಾಂಧಿನಗರದ, ಆ ಥಿಯೇಟ್ರಲ್ಲಿ ಯಾವುದೋ ಪಿಕ್ಚರ್ ನೋಡೋಕ್ಕೆ ಬಂದಿದ್ದರು ಯಾರು ಅಣ್ಣವರು, ರಾಜ್ಕುಮಾರ್ ಸರ್ ಬಂದಿದ್ದರಲ್ಲಿ, ಅದನ್ನು ಪೋಸ್ಟರ್ನ ಇವ್ರು ತೊಗೊಂಡೋಗಿ ತೋರಿಸಿದ್ದಾರೆ. ಅಲ್ಲಿ ಭಾಳ ಚೆನ್ನಾಗಿದೆ, ಭಾಳ ಮುದ್ದಾಗಿ ಬರೆದಿದ್ದಾನೆ ಯಾರು ಅಂತ ಕೇಳಿದ್ದಾರೆ. ಹಿಂಗೆ ಹಿಂಗೆ ಹೊಸ ಹುಡುಗ ಹೊಸ ಡಿಸೈನರು ಹಂಗೆ ಹಿಂಗೆ ಅಂತ. ಆವಾಗ ಬಂದು ನನಗೆ ಹೇಳಿದ್ರು, ಭಾಳ ಚೆನ್ನಾಗಿ ಮಾಡಿದೆ ಅಂತ ಅವರು ಸಂತೋಷಪಟ್ರಪ್ಪ, ಒಂದಿನ ಕರ್ಕೊಂಡೋಗ್ತೀನಿ ನಿನಗೆ ಅಂತೇಳಿದರು. ನೀನು ಆವಾಗ ನೋಡ್ತೀನಿ ಕಾಯ್ತಾ ಇದ್ದೆ ನಾನು. ಅದೇ ಮಂತ್ರದಲ್ಲಿ ಏನಾಗೋಯ್ತು, ನಮ್ಮ ಗಂಗಾಧರ್ ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ರು, ನಮ್ಮ ಗುರುಗಳು ಫುಲ್ ಚೆನ್ನೈಯಿಂದ ಇಡೀ ಫ್ಯಾಮಿಲಿ ಅವ್ರ ಮಕ್ಕಳು ಎಲ್ಲ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ರು. ಅವ್ರ ಮಗ ಸೋಮು ಅಂತ ಎಕ್ಸ್ಪರ್ಟ್ ಡಿಸೈನರ್ ಅವರು, ಇನ್ನೊಬ್ರು ಷಣ್ಮುಗ ಅಂತೇಳಿ, ಅವರು ತುಂಬ ಒಳ್ಳೆ ಡಿಸೈನರ್ ಅವರು, ಎಲ್ಲ ಬಂದರು ಇಲ್ಲಿ ಪಾರಿಜಾತ ಮೂವೀಸಲ್ಲಿ ಮುದ್ದುಕೃಷ್ಣ ಅವರು ಅವ್ರಿಗೆ ಜಾಗ ಮಾಡಿಕೊಟ್ರು. ಅಲ್ಲಿ ನನಗೂ ಜೊತೆಲಿರು ಅಂತೇಳಿ ಅವ್ರ ಜೊತೆ ಕೆಲಸ ಮಾಡಿದೆ. ಜೀವನ ಚೈತ್ರ, ಆಕಸ್ಮಿಕ, ಈ ಪೋಸ್ಟರ್ಸ್ಗಳಿಗೆಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಿದೆ, ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ.
0: ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಸರ್, ಒಂದು ಹಾಡು ಕೇಳಿಸ್ಬಿಡೋಣ. ಇದೀಗ ಭಲೆ ಜೋಡಿ ಈ ಚಿತ್ರದ ಹಾಡನ್ನ ಕೇಳಿಸ್ತಾ ಇದೀವಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಓಂ ಸತೀಶ್ ಅವರ ಜೊತೆಗಿನ ಮಾತುಕತೆಯನ್ನ. ನಿಮ್ಮ ಅಭಿಪ್ರಾಯ, ಅನಿಸಿಕೆ, ಪ್ರಶ್ನೆಗಳು ಏನೇ ಇದ್ರೂ ಕೂಡ ನಮಗೆ ಕಳಿಸ್ಕೊಡ್ಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಓಂ ಸತೀಶ್ ಅವರ ಜೊತೆಗಿನ ಮಾತುಕತೆಯನ್ನ. ಸರ್, ನಿಮ್ಮ ಕುರಿತಾಗಿ ಮಾತಾಡೋದಕ್ಕೆ, ಹಾಗೇನೆ ನಿಮ್ಮ ಬದುಕಿನ ಸಮೃದ್ಧ ಅನುಭವ ಏನಿದೆ ಇದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಒಂದು ಗಂಟೆ ತುಂಬಾ ಕಡಿಮೆ ಸಮಯ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಅಷ್ಟು ರೋಚಕವಾದಂತಹ ಕಥೆ ನಿಮ್ದು. ಒಂದು, ಚಿತ್ರಕಲೆ ಅನ್ನೋದು ನಿಮ್ಗೆ ಜನ್ಮಜಾತವಾಗಿ ಬಂದಿತ್ತು, ಯಾವ ಗುರುಗಳಿಲ್ಲದೆ ನೀವೇ ಏಕಲವ್ಯನ ರೀತಿ ನಿಮ್ಗೆ ಬೇಕಾದ ಚಿತ್ರಗಳನ್ನ ಬರೀತಾ ಇದ್ರಿ. ಅದಾದ ಮೇಲೆ ನಿಮ್ಗೆ ಅದು ಹೇಗೋ ಗೊತ್ತಿಲ್ಲ, ದೈವಾನುಗ್ರಹ ಅನ್ನೋ ಹಾಗೆ ತುಂಬಾ ಒಳ್ಳೆಯ ಗುರುಗಳು ಸಿಕ್ಕರು, ಪೋಸ್ಟರ್ ಡಿಸೈನ್ ಕಡೆಗೆ ಬಂದ್ರಿ. ಅವರು ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಅವ್ರ ಜೊತೆಗೆ ಇಟ್ಕೊಂಡು ಎಷ್ಟೋ ಪೋಸ್ಟರ್ಸ್ಗೆ ಡಿಸೈನ್ ಮಾಡೋದಕ್ಕೆ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ಹೀಗೆಲ್ಲ ಹೇಳಿದ್ರಿ. ಹಾಗೆಯೇ ಇದೇ ರೀತಿ ಅಚಾನಕ್ ಆಗಿ ನೀವು ಮೇಕಪ್ ಮ್ಯಾನ್ ಆಗಿ ಕೂಡ ಆಗ್ಬಿಟ್ರಿ. ಮೇಕಪ್ ನಲ್ಲಿ ಕೂಡ ನಿಮ್ಮ ಒಂದು ಕಾರ್ಯಕ್ಷೇತ್ರ ವಿಸ್ತರಿಸಿಕೊಳ್ತು. ಅದು ಹೇಗೆ ಮೇಕಪ್ ಜೊತೆಗಿನ ನಿಮ್ಮ ನಂಟು ಶುರು ಆಗಿತ್ತು, ಅದ್ರ ಬಗ್ಗೆ ಹೇಳಿ.
1: ಕೆಲಸ ಇಲ್ದ್ರ ಟೈಮ್ ಅಲ್ಲಿ ಸುಮ್ನೆ ಇರಬೇಕಾಗುತ್ತಲ್ಲ. ಕೆಲವರು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಗಳಾಗ್ಲಿ ಅಥವಾ ಇನ್ ಕೆಲವರು ಬೇರೆ ಬೇರೆ ವೃತ್ತಿಗಳು ಆ ಪ್ರೊಡಕ್ಷನ್ ಸಂಬಂಧಪಟ್ಟಿದ್ದಲ್ಲಿ ಅಲ್ಲಿ ಫ್ರೀ ಆಗಿರೋರು ಯಾರನ್ನೇ ಇದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡೋರು, ನಾನು ಕೆಲಸ ಮಾಡ್ತಾ ಇದ್ದೆ. ಹಂಗಾಗಿ ಆರ್ಟ್ ಡೈರೆಕ್ಟರ್ ಕೆಲಸನೂ ಕಡೆಗೆ ಮಾಡ್ಬೇಕಾಗ ಒಂದು ಸಂದರ್ಭ ಬಂತು. ಅದು ಯಾವ ಪಿಕ್ಚರು ಅಂತಂದ್ರೆ ಕಂಪನ ಅಂತ ಒಂದು ಪಿಕ್ಚರು. ಆ ಪ್ರಭಾಕರ್ ಅವರು, ಶರತ್ ಬಾಬು, ಆಮೇಲೆ ಇವರು ಶಿವರಾಮಣ್ಣ ಅವರು, ಆಮೇಲೆ ಪವಿತ್ರ ಅವರು, ಭಾಳ ದೊಡ್ಡ ತಾರಾಗಣ ವೇಮಗಲ್ ಜಗನ್ನಾಥ ರಾವ್ ಅದರ ನಿರ್ದೇಶಕರು, ಆ ಚಿತ್ರದ ನಿರ್ದೇಶಕರು. ಅದಕ್ಕೆ ಮುಕ್ತಾರ್ ಅಂತ ಆರ್ಟ್ ಡೈರೆಕ್ಟರ್ ಇದ್ದರು. ಆರ್ಟ್ ಡೈರೆಕ್ಟರ್ ಪ್ಯಾಲೇಸ್ನಲ್ಲಿ ಸೆಟ್ ಹಾಕ್ಬೇಕಾಗಿತ್ತು. ಆವತ್ತು ನಾನು ಮೇಕಪ್ ಅಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಿದ್ದು ನಾನು ಪ್ರಭಾಕರ್ ಅವ್ರ ಹತ್ರಕ್ಕೆ. ಆಮೇಲೆ ಅವರು ಇವರು ಮುಕ್ತಾರ್ ಅವರು ಯಾವುದೋ ಕಾರಣದಿಂದ ಅವ್ರು ಬರಲಿಲ್ಲ. ಬೆಳಗ್ಗೆ ಆರ್ಟ್ ರೆಡಿ ಆಗ್ಬೇಕು ಸೆಟ್ಟು, ಅದು ಸಣ್ಣ ಪುಟ್ಟ ಹಾಕ್ಬಿಟ್ಟು ಹೊಟ್ಟಾಗಿದ್ರು. ಒಂದು ದೊಡ್ಡದು ಒಂದು 20 ಅಡಿ ಮೇಲೆ ದೊಡ್ಡದೊಂದು ಬ್ಯಾನರು ಶಿವರಾಮಣ್ಣ ಅವ್ರದ್ದು ಸ್ವಾಮೀಜಿ ಗೆಟಪ್ಪಲ್ಲಿ ಬರಿಬೇಕಾಗಿತ್ತು. ಅದನ್ನು ಏನು ಮಾಡೋದು, ಯಾರು ಬರೀತಾರೆ ಅಂತಂದು ಇದು ಮಾಡಿದಾಗ ಅದಕ್ಕೆ ನಮ್ಮ ಇವರು ಶ್ಯಾಮ್ ಅಂತ ಮೇಕಪ್ ಮ್ಯಾನು, ಇವ್ನ ಕೈಲೇ ಮಾಡಿಸ್ಬೋಣ ಬರೀತಾರೆ ಅಂತ ಹೇಳಿ. ಆವಾಗ ಒಪ್ಸೇ ಇಲ್ಲ, ಎಲ್ಲಿ ಬರೆಯೋಕ್ಕಾಗುತ್ತಪ್ಪ, ಅಷ್ಟು ದೊಡ್ಡದು ಬೆಳಗ್ಗೆನೇ ಶೂಟಿಂಗ್ ಇದೆ ಅಂಥೇಳಿ ಇದು ಮಾಡಿದಾಗ ಇಲ್ಲ ನಾನು ಮಾಡ್ತೀನಿ ಅಂತ ರಾತ್ರಿ ಇದನ್ನು ಪೇಂಟಿಂಗ್ನ ರೆಡಿ ಮಾಡಿದೆ. ಆವಾಗ ಅದಕ್ಕೆ ನನಗೆ ಸ್ಟೇಟ್ ಇದ್ರಲ್ಲಿ ಒಂದು ಗೌರವ ಸಿಕ್ತು, ಕಲಾವಿದರ ಇದ್ರಲ್ಲೆಲ್ಲ, ಅಂದರೆ ಪೇಂಟಿಂಗ್ಸ್ ಯಾರು ಮಾಡ್ತಾರೆ ಆ ಒಂದು ಪಂಗಡದಿಂದ ನನಗೆ ಒಂದು ಗೌರವ ಸಿಕ್ತು. ಅದಾದ್ರೂ ಸ್ವಲ್ಪ ರೆಕಗ್ನೈಸ್ ಆದ.
0: ಮತ್ತೆ ನೀವು ಬರೀ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಸೀಮಿತ ಆಗಲಿಲ್ಲ, ಆಗಲೇ ಹೇಳಿದ ಹಾಗೆ ತೆಲುಗು, ತಮಿಳು, ಹಿಂದಿ, ತುಳು, ಕೊಡವ, ಒರಿಯಾ ಚಿತ್ರಗಳಿಗೂ ಕೂಡ ಕೆಲಸ ಮಾಡಿದ್ದೀರಿ. ಈ ರೀತಿ ಬೇರೆ ಬೇರೆ ಭಾಷೆಗಳ ಚಿತ್ರಕ್ಕೆ ಕೆಲಸ ಮಾಡುವಂತಹ ಅವಕಾಶ ಹೇಗೆ ಸಿಕ್ತು, ಮತ್ತೆ ಅಲ್ಲಿನ ಅನುಭವ ಹೇಗಿತ್ತು?
1: ಅದು ನನಗೆ ಸಿಕ್ಕಿದ್ದು ಅವರು ಹೆಸರು ನಾನು ಪ್ರಕಾಶ್ ಅಂಥೇಳಿ, ಈಶ್ವರಿ ಪಿಕ್ಚರ್ಸ್ ಮೇಲ್ಗಡೆ ಇದ್ದರು, ಅವರು ಡಿಸ್ಟ್ರಿಬ್ಯೂಟ್ರು. ಈ ನಮ್ಮ ಸಂಗಮ್ ಥಿಯೇಟ್ರ್ ಇದೆ ಅಲ್ಲ, ಇವತ್ತಿಲ್ಲ ಅದು, ಅದರ ಮಾಲೀಕರು ಮಾಂಡ್ರೆ ಅಂತೇಳಿ, ಇವತ್ತು ಶರ್ಮಿಳಾ ಮಾಂಡ್ರೆ ಇದ್ದಾಳೆ, ಅವ್ರ ಮೊಮ್ಮಗಳು. ಅಲ್ಲಿ ನನ್ನ ಕರ್ಕೊಂಡೋದ್ರು ಇವರು ಪ್ರಕಾಶ್ ಅನ್ನೋರು, ಹಿಂದಿ ಪಿಕ್ಚರ್ಸ್ಗಳಿಗೆ, ಇಂಗ್ಲೀಷ್ ಪಿಕ್ಚರ್ಸ್ಗಳಿಗೆ ನನಗೆ ಪೋಸ್ಟರ್ಸ್ನ ಮಾಡಿಸೋದಕ್ಕೆ. ಆವಾಗ ಅವ್ರು ಮಾಂಡ್ರೆ ಅವರು ನನಗೆ ಫಸ್ಟು ಕೊಟ್ಟಿದ್ದು ಬ್ಲಡ್ ಸ್ಟೋನ್ ಅಂತೇಳಿ ಒಂದು ಪಿಕ್ಚರ್ ಕೊಟ್ಟರು, ರಜನಿಕಾಂತ್ ಮತ್ತು ಇವರು ಯಾರು ಸಿಲ್ವರ್ ಸ್ಟಾಲಿನ್ ಇದ್ದಿದ್ದ ಪಿಕ್ಚರ್. ಅದಾದಮೇಲೆ ಇದು ಅಮಿತಾಬ್ ಬಚ್ಚನ್ ಅವ್ರದ್ದು ಕಂಟಿನ್ಯೂ ಪಿಕ್ಚರ್ ಕೊಟ್ಟರು, ಯಾವುದೋ ಮೃತ್ಯುದಾತ, ಬಡೆ ಮಿಯಾ, ಚೋಟೆ ಮಿಯಾ, ಆಮೇಲೆ ಸುಮಾರು ಪಿಕ್ಚರ್ ಅವ್ರಿಗೆ ಕೊಟ್ಟರು ನನಗೆ ಮಾಂಡ್ರೆ ಅವರು. ಅಲ್ಲಿಂದ ಹಿಂದಿ ಪಿಕ್ಚರ್ ಸಂಪರ್ಕ ಆಡಿತ್ತು. ಆಮೇಲೆ ಖುದಾಗವ ಅಂತ ಒಂದು ಪಿಕ್ಚರ್ನ ನಮ್ಮ ಚಂದನ್ ಮಲ್ಲು ಅಂತಂದ್ಬಿಟ್ಟು ಇದ್ದಾರೆ ಅವರು, ಅವರು ಹಿಂದಿ ಸಿನಿಮಾ ಇದು ಡಿಸ್ಟ್ರಿಬ್ಯೂಟ್ರು. ಅವರು ಪೇಪರ್ ಡಿಸೈನ್ಸ್ಗಳೆಲ್ಲ ನನಗೆ ಕೊಟ್ಟರು, ಪೋಸ್ಟರ್ಸ್ ಕೊಡಲಿಲ್ಲ, ಪೇಪರ್ ಡಿಸೈನ್ಸ್ಗಳನ್ನೆಲ್ಲ ಕೊಟ್ಟರು ನನಗೆ. ಅದನ್ನೆಲ್ಲ ಮಾಡ್ಕೊತಾ ಬಂದೆ. ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಇವರು ಮಾಂಡ್ರೆಯವ್ರ ಆಫೀಸ್ಗೆ ಹೋದಾಗ ಮಾಂಡ್ರೆಯವರು ಹೇಳಿದರು, ಈ ಥರ ಒಂದು ಲೆಟ್ರ್ ಬಂದಿದೆ ಕಣಪ್ಪ ನಿನಗೆ ಅಂತೇಳಿ. ಅವ್ರಿಗೆ ಏನು ಲೆಟ್ರ್ ಅಂದರೆ, ಅಮಿತಾಬ್ ಬಚ್ಚನ್ ಅವರು ಒಂದು ಲೆಟ್ರು ಕಳಿಸಿದ್ರಂತೆ, ತುಂಬ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಕರ್ನಾಟಕದಲ್ಲಿ ನಮ್ಮ ಚಿತ್ರದ್ದೆಲ್ಲ ಅಂತ ಬಂದಿತ್ತಂತೆ.

0: ಅದು ನನಗೆ ಕೊಟ್ಟಿದ್ರು. ಆ ಕಾಲದಲ್ಲಿ ಅದು ಕಲರ್ ಜೆರಾಕ್ಸ್, ಇಷ್ಟು ದಪ್ಪ ಆಯ್ತು ಪೇಪರ್. ಅದು ನಾನು ಇವತ್ತು ಇಟ್ಟಿದ್ದೀನಿ ನಾನು
1: ಅಲ್ವಾ.
0: ಆಮೇಲೆ ಇನ್ನೊಂದು ಅಜೂಬಾ ಅಂತ ಒಂದು ಪಿಕ್ಚರ್ ಅಮಿತಾಬ್ ಬಚ್ಚನ್ ಅವ್ರದ್ದೇ, ಸುಮಾರು ಒಂದು 8 ಪಿಕ್ಚರ್ ಸರ್ ಅಮಿತಾಬ್ ಬಚ್ಚನ್ ಸಾರದ್ದು ನಾನು ಕೆಲಸ ಮಾಡಿದೆ. ಅಲ್ಲಿಂದ ಹಿಂದಿ ಲಿಂಕ್ ಸಿಕ್ತು ನನಗೆ. ಇವ್ರದ್ದು ಮಿಥುನ್ ಚಕ್ರವರ್ತಿದು ಭೀಷ್ಮ ಅಂತ ಒಂದು ಪಿಕ್ಚರ್ ಮಾಡಿದೆ. ಇವರು ಖಾದರ್ ಖಾನು, ವಾಣಿ ವಿಶ್ವನಾಥ್ ಇವರೆಲ್ಲ ಇರೋಂಥದ್ದು. ಇಲ್ಲಿ ನಾರಾಯಣ ನೇತ್ರಾಲಯದಲ್ಲಿ ಅದು ಶೂಟಿಂಗ್ ನಡೀತು. ಅಲ್ಲಿ ತಪ್ಪಿಸ್ಕೊಂಬಂದಿರ್ತಾರೆ ಇದರಿಂದ, ಆ ಇದನ್ನ ಚಿತ್ರಗಳನ್ನ ಬರಿಬೇಕು ಆ ಕೆಲಸ. ಮತ್ತು ಅದು ಪೋಸ್ಟರ್ದು ಒಂದು 2-3 ಪೋಸ್ಟರ್ ಡಿಸೈನ್ ನನಗೆ ಕೊಟ್ಟರು. ಅದೊಂದು ಸ್ವಲ್ಪ ಲಿಂಕ್ ಸಿಕ್ತು ನನಗೆ ಅಷ್ಟೆ.
1: ಹೀಗೆ ಬರೀ ಕನ್ನಡ ಮಾತ್ರ ಅಲ್ಲ, ಹಿಂದಿಗೂ ಹೋದ್ರಿ, ಹಾಗೆ ಒಂದೊಂದೇ ಲಿಂಕ್ಗಳ ಮೂಲಕ ಎಷ್ಟೋ ಭಾಷೆಗಳ ಚಿತ್ರಕ್ಕೆ ನೀವು ಪೋಸ್ಟರ್ ಡಿಸೈನ್ ಮಾಡಿದ್ರಿ, ಕೆಲಸಗಳನ್ನ ಮಾಡ್ತಾ ಬಂದ್ರಿ. ನನ್ಗನ್ಸೋದು ಪೋಸ್ಟರ್ ಡಿಸೈನ್ ಅನ್ನೋದು ನಿಜಕ್ಕೂ ತುಂಬಾ ಸವಾಲಿನ ಕೆಲಸ. ಯಾಕೆಂದ್ರೆ 2.5 ಗಂಟೆ ಅಥವಾ 3 ಗಂಟೆ ಸಿನಿಮಾದ ಅಂತರಾಳವನ್ನ ಬರೀ ಒಂದೇ ಒಂದು ಚಿತ್ರ ಹೇಳಬೇಕು. ಆ ಒಂದು ಚಿತ್ರ ಎಷ್ಟು ಚೆನ್ನಾಗಿರ್ಬೇಕು ಅಂತಂದ್ರೆ ನೋಡಿದವ್ರಿಗೆ ಬರೀ ಪೋಸ್ಟರ್ ನೋಡೇ ಈ ಸಿನಿಮಾ ನೋಡ್ಬೇಕು ಅನ್ನೋಂತ ಆಸೆ, ಆಸಕ್ತಿ, ಕುತೂಹಲ.
0: ಪೋಸ್ಟರ್ ನೋಡಿ ನಾನು ಯಾವಾಗ ಈ ತರ ಮಾಡಿ ಬರೀತೀನೋ, ಯಾವಾಗ ನನ್ನ ಹೆಸರು ಹಿಂಗೆ ಬರುತ್ತೋ, ನಾನು ಯಾವಾಗ ಪಿಕ್ಚರ್ ನೋಡ್ತೀನೋ ಅನ್ನೋದು ನನ್ನ ಇದ್ದಲ್ಲಿ ಬಂದಿತ್ತು. ಅದೇ ಥರ ಈಗ ಚಿತ್ರ ಪ್ರೇಕ್ಷಕರುಗಳಲ್ಲೂ ಅದೇ ಥರ ಇರುತ್ತೆ.
1: ಹೌದು, ಇವಾಗೆಲ್ಲ ಅಂದರೆ ಎಲ್ಲರ ಕೈಲೂ ಮೊಬೈಲ್ ಇದೆ, ಟ್ರೈಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಅದ್ರ ಲಾಂಚ್ಗೆ ಎಂಥ ದೊಡ್ಡ ದೊಡ್ಡ ಈವೆಂಟ್ಸ್ ಆಗುತ್ತೆ. ಈಗ ಮಾರ್ಕೆಟಿಂಗ್ಗೆ ಇರಬಹುದು ಅಥವಾ ಸಿನಿಮಾ ಪ್ರಮೋಷನ್ಗೆ ಇರಬಹುದು, ಕೋಟ್ಯಂತರ ರೂಪಾಯಿ ದುಡ್ಡು ವ್ಯಯಿಸ್ತಾ ಇದ್ದೀವಿ. ಆದರೆ ಒಂದು ಕಾಲಕ್ಕೆ ಪೋಸ್ಟರ್ಗಳೇ ಇಷ್ಟು ಕೆಲಸಗಳನ್ನು ಮಾಡಿಬಿಡ್ತಾ ಇತ್ತು. ಒಂದು ಪೋಸ್ಟರ್ ಬಂತು ಅಂದರೆ ಅದು ಕುತೂಹಲವನ್ನು ಕೆರಳಿಸ್ತಾ ಇತ್ತು. ಮತ್ತೆ ಆ ಒಂದು ಕಲಾವಿದರು ಇರಬಹುದು, ಆ ಪಾತ್ರಗಳಿರಬಹುದು, ಅದರ ಒಳಗನ ತೋರಿಸ್ತಾ ಇತ್ತು ಪೋಸ್ಟರ್ ಅಲ್ವಾ. ನಿಜಕ್ಕೂ ಸವಾಲಿನ ಕೆಲಸ ಸರ್ ನಿಮ್ದು.
0: ಆವಾಗ ಸಿನಿಮಾ ಪೋಸ್ಟರ್ ಮಾಡಬೇಕು ಅಂದಾಗ ಒಬ್ಬ ಡಿಸೈನರ್ಗೆ ಡೈರೆಕ್ಟರ್ಗೆ ಎಷ್ಟು ವ್ಯಾಲ್ಯೂ ಇತ್ತು ಅಷ್ಟೇ ವ್ಯಾಲ್ಯೂ ಪೋಸ್ಟರ್ ಡಿಸೈನ್ ಮಾಡೋರಿಗೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಕೊಡೋರು. ಯಾಕೆ ಅಂದರೆ ಒಂದು ಸಿನಿಮಾ ತೋರಿಸೋರು ಅವ್ರಿಗೆ, ಒಂದು ಥಿಯೇಟರ್ಗೆ ಇದರಲ್ಲಿ ಸಿನಿಮಾ ಹಾಕಿ ಅವ್ರಿಗೆ ತೋರಿಸಿ ಯಾವ ಥರ ಡಿಸೈನ್ ಬರಬೇಕು, ಕತೆ ಏನಿದೆ ಸಿನಿಮಾದಲ್ಲಿ, ಆ ಕತೆಗೆ ತಕ್ಕನಾಗಿ ನಾವು ಇಲ್ಲಿ ಪೋಸ್ಟರ್ನ ಮಾಡಬೇಕಾಗಿತ್ತು. ಒಬ್ಬ ಹೀರೋ ಅವರಾಗಿರಲಿ, ಹೀರೋಯಿನ್ ಅವರಾಗಿರಲಿ, ಅಥವಾ ಪೋಷಕ ವರ್ಗದ ಪಾತ್ರಗಳಾಗಿರಲಿ, ಯಾವ್ಯಾವ ರೀತಿ ನಾವು ಪೋಸ್ಟರ್ನಲ್ಲಿ ಅವ್ರನ್ನ ತೋರಿಸಿದ್ರೆ ಆ ಟೈಟಲ್ ಕೂಡ ಅಷ್ಟೇ, ಆ ಕತೆಗೆ ತಕ್ಕನಾಗಿ ಆ ಟೈಟಲ್ನ ಮಾಡಿ ನಾವು ರೆಡಿ ಮಾಡಿ ಕೊಟ್ಟರೆ ಅದು ಜನ ನೋಡೋರು ಆಚೆ ಕಡೆ ಬಂದು ಕುತೂಹಲದಿಂದ ನೋಡೋರು, ಇಲ್ಲೇನೋ ಫೈಟ್ ಮಾಡ್ತಾ, ಇಲ್ಲೇನೋ ಅಳ್ತಾ ಇದ್ದಾರೆ, ಇಲ್ಲೇನೋ ಇದಾಗ್ತಾ ಇದೆ, ಸಿನಿಮಾ ನೋಡಬೇಕು ಅಂತ ಇರೋದು. ಇವಾಗ 8 ಕೂಡ ನನಗೆ ಒಂದು ಸಿನಿಮಾ ತೋರಿಸಿದ್ದು, ಯಾವುದು ಮೈಸೂರು ಜಾಣ ಅಂತ, ಮೈಸೂರು ಜಾಣ ಅಂತ ತೋರಿಸಿದ್ರು. ಅವ್ರದ್ದು ಓನ್ ಪ್ರೊಡಕ್ಷನ್ ಅದು, ಅದು ನೋಡಿ ಡಿಸೈನ್ ಮಾಡ್ತಾ ಇದ್ದೆ. ಆಮೇಲೆ ಆಲ್ಬಮ್ ಕೊಟ್ಬಿಡೋರು, ಆಲ್ಬಮಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಫೋಟೋಸ್ ನಂಬರ್ಸ್, ಆ ನಂಬರ್ಸ್ ಪ್ರಕಾರವಾಗಿ ಈ ಸೈಜ್ ಫೋಟೋ ಹಾಕ್ಬೇಕು ನಮಗೆ, ಈ ಸೈಜ್ ಫೋಟೋ ಹಾಕ್ಬೇಕು ನಮಗೆ ಅಂತ ಕೊಡ್ತಾ ಇದ್ವಿ. ಅವಾಗ ಪ್ರಗತಿ ಸ್ಟುಡಿಯೋ ಅಂತೇಳಿ ತುಂಬ ದೊಡ್ಡ ಇವರು, ಅಶ್ವಥ್ ನಾರಾಯಣ್ ಅಂತೇಳಿ, ಭಾಳ ಇದು ಅಲ್ಲೇ ಫೋಟೋಗಳು ಪ್ರಿಂಟ್ ಆಗೋದು. ಆಮೇಲೆ ಎಂಪೈರ್ ಸ್ಟುಡಿಯೋ ರಾಮಣ್ಣ, ಅಲ್ಲೇ ಫೋಟೋಗಳು ಪ್ರಿಂಟ್ ಆಗಿ ನಮ್ಮ ಕೈಗೆ ಬರೋದು, ಅಷ್ಟೇ ದೊಡ್ಡ ದೊಡ್ಡ ಫೋಟೋಗಳು. ಆವಾಗ ಡಿಸೈನ್ ಅಷ್ಟೇ ದೊಡ್ಡದಾಗೆ ಮಾಡಬೇಕಾಗಿತ್ತು, ನಾವು ಚಿಕ್ಕದಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ.
1: ನಿಜ ನಿಜ,
0: ಅದೇನು 6 ಏನಿದೆ ಅದೇ ಸೈಜೇ ಮಾಡಬೇಕಾಗಿತ್ತು ಆ ಕಾಲದಲ್ಲಿ. ಆಮೇಲೆ ಈ ಪೇಪರ್ಗಳಿಗೆ ಕಳಿಸ್ಬೇಕು ಅಂತಂದ್ರೆ ಚಿಕ್ಕದಾಗಿ ಏನೋ ಒಂದು ಮಾಡಿ ಡಂಕಣ ಬ್ಲಾಕ್ಸ್ ಅಂತ ಇತ್ತು ಬಿ ವಿ ಕೆ ಅಯ್ಯಂಗಾರ್ ರೋಡಲ್ಲಿ. ಆ ಇದನ್ನ ತೊಗೊಂಡೋಗಿ ಕೊಟ್ಟರೆ ಅವರು ಈ ಸಿಲ್ವರ್ ಇದ್ರ ಮೇಲೆ ಮರದ ಕಟ್ಟೆ ಹೊಡೆದು ಅದ್ರ ಮೇಲೆ ಇದನ್ನ ಇದು ಮಾಡಿ ಪ್ರೊಸೆಸಿಂಗ್ ಮಾಡಿ ಅದನ್ನು ಕೊಡೋರು ಬ್ಲಾಕ್. ಆ ಬ್ಲಾಕ್ನ ತೊಗೊಂಡೋಗಿ ಪತ್ರಿಕೆಗಳು ಕೊಡ್ತಾ ಇದ್ರು.
1: ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿನ. ಬರೀ ಒಂದು ಪೋಸ್ಟರ್ನ ನೋಡಿರ್ತೀವಷ್ಟೇ, ಅದರ ಹಿಂದಿನ ಪರಿಶ್ರಮ, ಅದರ ಹಿಂದಿನ ಕಥೆಗಳು ಕೇಳೋದಕ್ಕೆ ತುಂಬಾ ರೋಚಕವಾಗಿದೆ. ನಿಮ್ ಜೊತೆ ಮಾತುಕತೆ ಮುಂದುವರಿಸ್ತೀವಿ ಮತ್ತೊಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಓಂ ಸತೀಶ್ ಅವರ ಜೊತೆಗಿನ ಮಾತುಕತೆಯನ್ನ. ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಂದೇಶಗಳ ಹೊಳೆಯೇ ಹರಿದು ಬರ್ತಾ ಇದೆ, ಸಂತೋಷ ಆಗ್ತಾ ಇದೆ. ಮತ್ತಷ್ಟು ಜನ ನಿಮ್ಮ ಮನಸ್ಸಿನ ಮಾತನ್ನ ಹೇಳೋದಕ್ಕೆ ಕಾಯ್ತಾ ಇದ್ರಿ. ನಮ್ಮ ನಂಬರ್ 9480901013.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಮಾಡಿದ್ದೀರಿ ಪೋಸ್ಟರ್ ಡಿಸೈನ್ ಅಂತ ಹೇಳಿದ್ರಿ. ಹಾಗೆ ಎನ್ ಟಿ ರಾಮರಾವ್ ಅವರ ಜೊತೆಗಿನ ನಿಮ್ಮ ನೆನಪುಗಳು, ಅವರ ಒಂದು ಸಿನಿಮಾಕ್ಕೆ ಕೆಲಸ ಮಾಡುವಂತಹ ನೆನಪುಗಳು?
1: ಅದು ಅಜಾನಕಾಗಿ ನನಗೆ ಸಿಕ್ಕಿದ ಭಾಗ್ಯ. ಅದು ಅಲಂಕಾರ ಪ್ಲಾಜಾದಲ್ಲಿ ನನ್ನ ಆಫೀಸ್ ಇತ್ತು, ಅಲ್ಲೇ ಡಿಸೈನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಒಂದಿನ ಸಂಡೇ ಅಬ್ಬಾಯಿನಾಡು ಅವರ ಜೊತೆ ಇರೋರೊಬ್ಬರು ಬಂದಿದ್ದರು, ಬಂದು ಈ ಥರ ಪ್ಯಾಲೇಸ್ಗೆ ಬನ್ನಿ, ಒಂದು ಅರ್ಜೆಂಟ್ ವರ್ಕ್ ಇದೆ, ಅದೇನು ನಿಮ್ಮ ಸಂಭಾವನೆ ಇದೆಯೋ ನಾವು ಕೊಡ್ತೀವಿ ಅಂತ. ನನಗೆ ಏನು ವರ್ಕು ಅಂತ ನಾನು ಕೇಳಿದೆ. ಅವರು ಈ ಥರ ಹಿಂಗೆ ಅಂತ ಯಾರೇ ನಾಯಕ ನಟರು ಯಾರು ನನಗೇನು ಹೇಳಿಲ್ಲ. ಅದು ಈ ಥರ ಒಂದು ನಾಲ್ಕು ಗ್ಲಾಸ್ಗಳು, ಈ ಸೈಜಿಂದ ನಾಲ್ಕು ಗ್ಲಾಸ್ಗಳು ಬೇಕು, ಆಮೇಲೆ ನೀವು ಅಲ್ಲೇ ಬಂದು ಸ್ಪ್ರೇ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರು. ಸ್ಪ್ರೇ ಅಂದಮೇಲೆ ಮಾಮೂಲಿ ಸ್ಪ್ರೇ ಇರುತ್ತಲ್ಲ ಅಂದ್ಬಿಟ್ಟು ಏನು ಕಲರ್ ಸ್ಪ್ರೇ ಇರುತ್ತೆ ಅಂತ ಅಂದ್ಕೊಂಡು ಆ ಗ್ಲಾಸ್ ನಾನು ಮೂವೆಂಟ್ ಟಾಕಿಸ್ ಪಕ್ಕದಲ್ಲಿ ರಾಮ್ ಪ್ರಕಾಶ್ ಹೋಟೆಲ್ ಅಂತ ಇತ್ತು, ಅಲ್ಲಿ ಫ್ರೇಮ್ ಅಂಗಡಿ ಇದೆ, ಅವ್ರ ಹತ್ರಕ್ಕೆ ಹೋಗಿ ಅವ್ರು ಸಂಡೇ ಅವ್ರು ಇಲ್ಲ ರೀ ಕಟ್ ಮಾಡೋಕ್ಕಾಗಲ್ಲ,

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಪಿಆರ್ಒ ಸತೀಶ್ ಕುಮಾರ್ ಅವರು ಓಂ ಸತೀಶ್ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ನೀವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡಬೇಕು ಮತ್ತೆ ಅವರ ಸಿನಿಮಾದ ಪೋಸ್ಟರ್ ಡಿಸೈನ್ ಮಾಡಬೇಕು ಅಂತ ಕನಸಿನೊಂದಿಗೆ 10ನೇ ವಯಸ್ಸಿನಲ್ಲಿ ಮನೆಯಿಂದ ಆಚೆ ಬಂದ್ರಿ, ಚಿತ್ರರಂಗದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಬಂದ್ರಿ, ಪಿಆರ್ಒ ಆಗಿ ಕೂಡ ಒಂದಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿದ್ದೀರಿ. ಮತ್ತೆ ಈ ಪೋಸ್ಟರ್ ಡಿಸೈನ್ ಅಂತ ಬಂದಾಗ ಅಥವಾ ಕಲಾ ನಿರ್ದೇಶನ ಕೂಡ ಮಾಡಿದೆ ನಾನು, ಆರ್ಟ್ ಡೈರೆಕ್ಷನ್ ಕೂಡ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ ಅಂತ ಹೇಳಿದ್ರಿ. ಹೀಗೆಲ್ಲ ಬಂದಾಗ ಚಿತ್ರರಂಗದ ಬೇರೆ ಬೇರೆ ಚಿತ್ರರಂಗದ ದಿಗ್ಗಜರನ್ನ ನೀವು ಭೇಟಿ ಮಾಡುವಂತ ಅವಕಾಶ, ಅವರ ಚಿತ್ರಗಳಿಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು ನಿಮ್ಗೆ. ಅಮಿತಾಬ್ ಬಚ್ಚನ್ ಅವರ 10 ಚಿತ್ರಗಳು ಆಲ್ಮೋಸ್ಟ್

0: ಅಷ್ಟಾಗಿ ನೋಡ್ತಾರೆ ಅದು ಯಾರೋ ಬಂದಿರೋ ಡ್ರಾಮಾ ಇದಕ್ಕೆ ಅಂತೇಳಿ. ಅವಾಗ ನಮ್ಮ ಕನ್ನಡದ ನಟ ಒಬ್ಬರು, ಅವ್ರದ್ದು ನಾವೇನು ಹೇಳೋಕ್ಕೋಗಲ್ಲ, ಬಂದು ನಿಂತು ಏನೋ ಅವರು ಏನೋ ಕೇಳ್ಕೊಳ್ತಾ ಇದ್ರು. ಸರಿ, ಅವ್ರನ್ನ ಮಾತ್ರ ನಾನು ಗಮನಿಸಿದ್ದೆ, ಇವ್ರನ್ನ ನಾನು ಗಮನಿಸ್ಲಿಲ್ಲ. ಉದ್ದ ಕಾಲ್ ಮಾಡ್ಕೊಂಡು ಹಿಂಗೆ ಕುಂತಿದ್ರು. ಆಮೇಲೆ ಮೋಹನ್ ಬಾಬು ಸರ್ ಬಂದು ನನ್ನ ಅವ್ರಿಗೆ ಇದು ಮಾಡೋರು, ಈ ಹುಡುಗನೇ ಆ ಸೆಟಪ್ ಎಲ್ಲ ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಅವಾಗ ಹಿಂಗೆ ನೋಡ್ಬಿಟ್ಟು ತೆಲುಗಲ್ಲಿ ಕೇಳಿದ್ರು, ಚೇಸ್ತಾವನು ಓ ಅಂತ ಕೇಳಿದ್ರು. ಹಾಂ ಮಾಡ್ತೀನಿ ಸರ್ ಅಂತ ಹೇಳಿದೆ. ನನಗೆ ಅಷ್ಟು ತೆಲುಗುನು ಇದು ಬರೋಲ್ಲ ನನ್ನ ಭಾಷೆಗಳು. ಅವಾಗ ಒಂದು ಸ್ಕೆಚ್ ಮಾಡಿ ತೋರಿಸು ಪೇಪರಲ್ಲಿ ಅಂತಂದರು. ಅವು ಕೂತ್ಕೊಂಡು ಅಲ್ಲೇ ಸ್ಕೆಚ್ ಮಾಡಿ ಆ ಗ್ಲಾಸ್ ಮಧ್ಯದಲ್ಲಿ ಹಾಕಿ ಒಂದು ಬೊಂಬೆ ಬರೆದೆ, ಈ ಥರ ಅಲ್ವಾ ಅಂತ ಕೇಳಿದೆ. ಆ ಕರೆಕ್ಟ್ ಅಂದರು, ನಾಲ್ಕು ಜಾಗದಲ್ಲೂ ಗ್ಲಾಸ್ ಇರುತ್ತೆ, ಸೆನ್ಸೆಟ್ ಆಗ್ತಾ ಇರುತ್ತೆ ಇಲ್ಲಿ ಇಲ್ಲಿ ಇವರು ವೆಂಕಟರಾಮರಾವ್ ಅವ್ರನ್ನ ಹಿಂಗೆ ಮೇಲ್ಗಡೆ ಹಿಂಗೆ ಹಿಂಗೆ ಕರ್ಕೊಂಡು ಬರ್ತಾರೆ, ಹ್ಯಾಂಗಿಂಗ್ ಸೀನ್ ಇದು ಬರುತ್ತೆ, ಎಂಡಿಂಗ್
1: ಎಂಡಿಂಗ್ ಓಕೆ.
0: ಅದು ಇದು ಬಂದು ಅದು ಪಾತ್ರದ ಹೆಸರು ಭಾಳ ಚೆನ್ನಾಗಿದೆ ಅದು, ಆ ಸೀನ್ಗೆ ಅದು ಮಾಡಬೇಕಾಗಿದ್ದು. ಅವಾಗ ಮಾಡಿದ ಎಲ್ಲ ಸೆಟಪ್ ಮಾಡಿದ್ರೆ ಇವರು ಬಂದು ನಿಂತ್ಕೊಂಡ್ರು, ನನಗೆ ಕೈ ಕಾಲು ನಡುಕ ಶುರು ಆಗ್ಬಿಡ್ತು, ಭಯ ಬಂದ್ಬಿಡ್ತು ನನಗೆ. ಕಂಪ್ರೆಸರು ಹಿಂಗೆ ಶೇಕ್ ಆಗಂಗೆ ಆಯ್ತು, ಏನು ಮಾಡೋದು, ಭಯ ಬಂದ್ಬಿಡ್ತು ನನಗೆ. ಅವ್ರು ಏನೆಲ್ಲ ನಿನ್ನ ಕೆಲಸ ನೀನು ಮಾಡು ಅಂತಂದರು. ಕಣ್ಣುಗಳು ಇಷ್ಟು ದಪ್ಪ ಉಬ್ಬುಗಳೆಲ್ಲ ಹಾಕಿದ್ರು. ಹಂಗೆ ಮೇಜರ್ ಚಂದ್ರಕಾಂತ್ ಪಿಕ್ಚರ್ ಹೆಸರು. ಆವಾಗ ನನಗೆ ಅದು ಭಯ ಆಯಿತು. ಹಂಗೂ ನಾನು ಏನೇನೋ ದೇವ್ರನ್ನ ನೆನೆಸ್ಕೊಂಡು ಆ ಕೆಲಸ ಮಾಡಿದೆ, ಅದ್ಭುತವಾಗಿ ಬಂತು. ಆ ಸಿನಿಮಾದಲ್ಲಿ ಲಾಸ್ಟ್ ಎಂಡಿಂಗ್ನಲ್ಲಿ ಅದು ತೋರಿಸ್ತಾರೆ. ಅಲ್ಲಿ ಪುಟ್ಟದಾಗಿ ನಾನು ಒಂದು ಚಿಕ್ಕದ ಹೆಸರು ಹಾಕಿದ್ರು. ಆವಾಗ ಮೋಹನ್ ಬಾಬು ಅವರು ಕೂಡ ಭಾಳ ಅದನ್ನು ಹೊಗಳಿದ್ರು, ಚೆನ್ನಾಗಿ ಮಾಡಿದ್ಯಾ ಅಂತ. ಅದು ರೂಪ ತರ ಅನ್ನೋ ಪತ್ರಿಕೆಯಲ್ಲಿ ಆ ಕಾಲಕ್ಕೆ ದಾಖಲಾಗಿದೆ.
1: ಹೌದು, ಮತ್ತೆ ಇದಲ್ಲದೆ ನೀವು ಹೇಳಿದ್ರಿ ನನ್ನ ಮೊದಲಕ್ಕೆ ಸಂದರ್ಶನ ಮಾಡಿದ್ದು ಕೂಡ ರೂಪ ತರ ಪತ್ರಿಕೆ.
0: ಖಂಡಿತ ಖಂಡಿತ,
1: ಅದರ ಬಗ್ಗೆ ಹೇಳಬಹುದಾ?
0: ಅದು ಈ ಬೇರೆ ಬೇರೆ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಸುಧೀಂದ್ರ ಅವರು ಇದಾರಲ್ಲ, ಸುಧೀಂದ್ರ ಅವರು ನಮ್ಮ ರೂಪ ತರ ಇರೋರು, ಭಾಳ ಚೆನ್ನಾಗಿದೆ ಅವ್ರು ಇಂಟರ್ವ್ಯೂ ಮಾಡೋದ್ರ ಹೆಸರು ನಾನು ಮರ್ತುಬಿಟ್ಟಿದ್ದೀನಿ. ಅವ್ರಿಗೆ ಕರೆದು ಹೇಳಿದ್ರು, ಅಯ್ಯೋ ಎಲ್ಲಿ ಯಾರ್ಯಾರ್ದೋ ಮಾಡ್ತೀರಾ, ನಮ್ಮ ಕನ್ನಡದವ್ರು ನಮ್ಮ ಹುಡುಗ ಇಲ್ಲೇ ಡಿಸೈನ್ ಮಾಡ್ತಾ ಇರೋದು, ಡಿಸೈನರ್ ಯಾರು ಇಲ್ಲ ಇಲ್ಲಿ. ಅವಾಗ ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಬರ್ತಾಯಿದ್ರು, ಫಸ್ಟ್ ಆಫೀಸ್ ಓಪನ್ ಮಾಡಿರೋದು ಅಯ್ಯೋ ನಮ್ಗೆ ಬೆಂಗಳೂರಿನಲ್ಲಿ ಇವನು ಒಬ್ಬನೇ ಅಂತೇಳಿ ಪಾಪ ಅವರು ಕೂಡಿಸಿ ಎಲ್ಲ ಮಾಡಿ ಇಂಟರ್ವ್ಯೂ ಮಾಡಿಸಿದ್ರು ಡಿ ವಿ ಸುಧೀಂದ್ರ ಅವರು. ಅವ್ರು ಇರೋಷ್ಟು ಕಾಲ ಅವರು ನನ್ನ ಕೆಲವು ಸಿನಿಮಾಗಳು ನನ್ನ ಕೆಲ ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದಾಗ ಆ ನಿರ್ಮಾಪಕರಿಗೆ ಇವರಿಗೆ ನಾನು ಕೋಆರ್ಡಿನೇಟ್ ಮಾಡಿಕೊಟ್ಬಿಡ್ತಾ ಇದ್ದೆ, ನೀವೇ ಮಾಡ್ಕೊಳ್ಳಿ ಸರ್ ಅಂತ. ಆಮೇಲೆ ಅವ್ರು ನನಗೆ ಡಿಸೈನ್ ವರ್ಕ್ಗಳು ನನಗೆ ಕೊಡೋ. ಇವತ್ತು ನನ್ನ ಗೆಳೆಯ ವೆಂಕಟೇಶ್ ಅವರು ಇವರು ಅವರು ಕೂಡ ಅಷ್ಟೇ, ಪಾಪ ಯಾವ್ದಾರ ಸಿನಿಮಾ ಇದ್ರೆ ನನಗೆ ರೆಫರ್ ಮಾಡ್ತಾರೆ. ಈಗ ನಾನು ಸ್ವಲ್ಪ ದಿವಸದಿಂದ ಸಿನಿಮಾದಿಂದ ದೂರ ಇದ್ದೆ, ಯಾಕಂದರೆ ಸ್ವಲ್ಪ ನನ್ನದೇ ಆದ ಕೆಲವು ಇದ್ರಲ್ಲಿ ನಾನು ಇದರಿಂದ ಸ್ವಲ್ಪ ದೂರ ಇದ್ದೀನಿ. ನನಗೆ ಅಂತ ಬಂತು ಅಂದರೆ ಹುಡ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ನಾನು ಖಂಡಿತ ಮಾಡ್ಕೊಡ್ತೀನಿ. ಇವತ್ತಿನ ಸ್ಥಿತಿನಲ್ಲಿ ನಾನು ಮುಂದೆ ಹೋಗಿ ನಿಂತ್ಕೊಂಡು ಕೇಳಿದಾಗ ಕರೆಸ್ತಾರೆ ಕೆಲವರು ನಿರ್ಮಾಪಕರು ಪಾಪ ನಿರ್ದೇಶಕರು ಇವತ್ತಿನ ಕಾಲದವ್ರು, ಇವತ್ತಿನ ಕಾಲ ಅವ್ರಿಗೇನು ಗೊತ್ತಿಲ್ಲ, ಹಳಬ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಯಾರು ಯಾರು ರೆಫರ್ ಮಾಡಿರ್ತಾರೆ ಕಳಿಸ್ತೀನಿ ನೋಡಿ ಅಂತಾರೆ. ಹೋಗಿರ್ತೀನಿ, ಎಷ್ಟು ಸಿನಿಮಾ ಮಾಡಿದಿರ್ರಿ, ಎಷ್ಟು ವರ್ಷದಿಂದ ಇದ್ರಿ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಹೇಳಿ 1992 ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ, ನಂಬಲ್ಲ. ಅದಕ್ಕಾಗಿ ನಾನು ಅವ್ರ ಹತ್ರ ಏನು ಹೇಳೋಕ್ಕೋಗಲ್ಲ, ಸರ್ ನೀವು ಟೈಟಲ್ ಕೊಡಿ ನೋಡಿ, ಅದು ಚೆನ್ನಾಗಿ ಬಂತು ಅಂದರೆ ಕೆಲಸ ಕೊಡಿ, ಇಲ್ಲದ್ರೆ ನನಗೆ ಬೇಡ. ಈ ಥರ ತುಂಬ ಆಗೋಬಿಟ್ಟು ಬೇಜಾರಾಗಿ ನಾನು ಸ್ವಲ್ಪ ಹಿಂದೆ ಬಂದ್ಬಿಟ್ಟೆ. ನನ್ನೇ ಬೇಕು ಅಂತ ಕೆಲವರು ಇದ್ದಾರೆ, ಪಾಪ ಇವ್ರು ಮೊನ್ನೆ ಎಜುಕೇಟೆಡ್ ಬುಲ್ಸ್ ಅಂತೇಳಿ ಪಾಪ ಜಿ ಕೆ ಮುದ್ರಾಜ್ ಲೆಜೆಂಡ್ ಡೈರೆಕ್ಟರ್, ಆ ಪುಣ್ಯಾತ್ಮರು ಬಂದು ನನ್ನ ಹತ್ರ ಕೆಲಸ ಮಾಡಿಸಿದ್ರು, ಮಾಡಿಕೊಟ್ಟೆ. ಅವ್ರಿಗೆ ಗೊತ್ತಿರುತ್ತೆ ಹಳಬ್ರು ಇದಾರೆ ಅಂತ. ಪಾಪ ಇವತ್ತು ಹೊಸಬ್ರಿಗೆ ನಮ್ಮ ಕೆಲಸ ಅವ್ರಿಗೆ ಗೊತ್ತಿರೋದಿಲ್ಲ, ಇವತ್ತೆಲ್ಲ ಅಡ್ವಾನ್ಸ್ ಬಂದ್ಬಿಟ್ಟಿದೆ ಎಲ್ಲ. ಇವತ್ತೆಲ್ಲ ಏನಾಗಿದ್ರೆ ಇವರು ಹೆಂಗೆ ಇವರು ಒಳ್ಳೊಳ್ಳೆ ಇದನ್ನ ಕ್ರಿಯೇಟ್ ಕೊಡ್ತಾ ಇದ್ದಾರೆ, ಈಗ ನನ್ನನ್ನು ಆ ಕ್ರಿಯೇಟ್ ಇದೆಯೋ ಇಲ್ವೋ ಅಂತ ಪಾಪ ಅವರಿಗೆ ಬರೋದಿಲ್ಲ ಮೈಂಡ್ ಅವ್ರಿಗೆ.
1: ಹೌದು ಹೌದು,
0: ಹಂಗಾಗಿ ನನ್ನದೇ ಆದ ಪೇಂಟಿಂಗ್ಸ್ ವರ್ಕು ಅದು ಇದು ಮಾಡಿಕೊಂಡು ನಾನು ಇದ್ದೀನಿ ಮೇಡಮ್ ಅವರೇ.
1: ನಿಜಕ್ಕೂ ನಿಮ್ಮ ಒಂದು ಸಾಧನೆಯ ಮುಂದೆ ಈ ಎಲ್ಲ ವಿಷಯಗಳು ಕೂಡ ಎಷ್ಟು ರೋಚಕ ಅಂತ ಅನ್ನಿಸ್ತಾ ಇದೆ, ಮತ್ತೆ ಬೇರೆ ತರನೇ ಒಂದು ಆಂಗಲ್ ಕಾಣಿಸ್ತಾ ಇದೆ ಇಲ್ಲಿ. ಇಷ್ಟು ವರ್ಷಗಳ ಕಾಲ 1900 ಚಿಲ್ಲರೆ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ, ಎಷ್ಟೆಲ್ಲ ಶ್ರೀಮಂತ ಅನುಭವ ಪರಂಪರೆಯನ್ನ ಹೊಂದಿದ್ದೀರಿ, ಇನ್ನೊಬ್ಬರ ಮುಂದೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತಂದ್ರೆ, ಇನ್ನೊಬ್ಬರ ಮುಂದೆ ಹೇಳಬೇಕು ಅಂದ್ರೆ ಎಷ್ಟು ಒಂದು ವಿನಯ ಇದೆ, ಎಷ್ಟು ಒಂದು ಸಂಕೋಚ ಇದೆ, ಇವೆಲ್ಲವೂ ಕೂಡ ತುಂಬಿದ ಕೂಡ ತುಳುಕಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಅಷ್ಟೇ ಸರ್, ಅಷ್ಟನ್ನ ಮಾತ್ರ ಹೇಳಬಹುದು ನಾವು.
0: ಅದೆಲ್ಲ ನಮ್ಮ ತಾಯಿ ತಂದೆ ಮತ್ತೆ ನಾವು ಕಲ್ತಿರೋದು ಯೂನಿವರ್ಸಿಟಿ, ನನ್ನ ಯೂನಿವರ್ಸಿಟಿ. ಇವತ್ತೆಲ್ಲ ಕರ್ನಾಟಕದವ್ರು ಕೇಳಿಸ್ಕೊಂಡ್ರು ನನ್ನ ಏನೋ ಇದೆ, ನನ್ನ ಇದು ಮಾಡ್ಕೊಳ್ಳಲ್ಲ. ನನಗೆ ಯೂನಿವರ್ಸಿಟಿ ಡಾಕ್ಟರ್ ರಾಜ್ಕುಮಾರ್ ಹೆಸರೇ ನನಗೆ ಯೂನಿವರ್ಸಿಟಿ, ಪಾರ್ವತಮ್ಮ ಅವರೇ ನನಗೆ ಆಶೀರ್ವಾದದ ತಾಯಿ.
1: ಮತ್ತಷ್ಟು ಮಾತಾಡೋಣ ಸರ್, ನಿಮ್ಮ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದ ಗೀತೆಯನ್ನು ಕೇಳಿಸ್ತೀನಿ. ಈ ಒಂದು ಸಿನಿಮಾಗೂ ಕೂಡ ನೀವು ಅಸಿಸ್ಟೆಂಟ್ ಪೋಸ್ಟರ್

0: ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರಿ ಆಕಸ್ಮಿಕ ಚಿತ್ರದ
1: ಆಕಸ್ಮಿಕ ಜೀವನ ಚೈತ್ರ ಮತ್ತೆ
0: ಅಸಿಸ್ಟೆಂಟ್ ಆಗಿ

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಪಿಆರ್ಒ ಓಂ ಸತೀಶ್ ಅವರು ಇದ್ದಾರೆ. ಪಿಆರ್ಒ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪೋಸ್ಟರ್ ಡಿಸೈನಿಂಗ್ ಹಾಗೆಯೇ ಆರ್ಟ್ ಡೈರೆಕ್ಷನ್ ಮತ್ತು ಮೇಕಪ್ನಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ಕಲಾವಿದರು ಓಂ ಸತೀಶ್ ಅವರು. ಸರ್, ನಿಮ್ಮ ಜೊತೆ ಮಾತಾಡ್ತಾ ನಿಜಕ್ಕೂ ಸಮಯದ ಪರಿವೇ ಇಲ್ಲದೆ ಇರೋ ಹಾಗೆ ಆಗ್ತಾ ಇದೆ. ಎಷ್ಟೆಲ್ಲ ವಿಚಾರಗಳಿದೆ, ಆನ್ ಏರ್ ಇರಬಹುದು, ಆಫ್ ಏರ್ ಇರಬಹುದು, ಮಾತಿಗೆ ಫುಲ್ ಸ್ಟಾಪ್ ಇಡೋಣ ಅಂತಲೇ ಅನ್ನಿಸ್ತಿಲ್ಲ. ಯಾಕೆಂದ್ರೆ ಅಷ್ಟು ಅನುಭವದ ಕಣಜ ಆಗಿದ್ದೀರಿ ನೀವು. ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಎಷ್ಟೆಲ್ಲ ಪತ್ರಿಕೋದ್ಯಮದ ದಿಗ್ಗಜರು ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ. ಪಿ ಲಂಕೇಶ್ ಅವರು ಇರಬಹುದು, ವೈಕುಂಠರಾಜು ಅವರು ಇರಬಹುದು, ತುಂಬಾ ಜನರ ಹೆಸರನ್ನ ನೀವು ಸ್ಮರಿಸಿಕೊಂಡ್ರೆ. ಹಾಗೇನೆ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತವರು, ಪ್ರತಿ ಸಲ ತಮ್ಮ ಚಿತ್ರಗಳಲ್ಲಿ ಕೆಲಸ ಕೊಡ್ತಾ ನಿಮ್ಮ ಒಂದು ಪುಟ್ಟ ಕುಟುಂಬದ ನಿರ್ವಹಣೆಗೆ ಸಾಥ್ ಕೊಟ್ಟವರು.
1: ಆ ಲೆಕ್ಕ ತಗೊಂಡ್ರೆ ನಾವು ಅಂಬರೀಷ್ ಅಣ್ಣನ ನೆನೆಸ್ಕೊಂಡು ರಾಕ್ಲೈನ್ ವೆಂಕಟೇಶ್ ಸರ್ನ ನಾನು ನೆನೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ನಾನು ಅಂಬರೀಷ್ ಅವ್ರ ಹತ್ರಕ್ಕೆ ಹೋಗಿ ಬರ್ತಾ ಇದ್ದಾಗಲಿಂದ ನನಗೆ ವೆಂಕಟೇಶ್ ಅಣ್ಣ ಅವ್ರು ನನಗೆ ಪರಿಚಯ. ಬಟ್ ತುಂಬ ದೊಡ್ಡ ವ್ಯಕ್ತಿ ಅವರು, ರಾಕ್ಲೈನ್ ವೆಂಕಟೇಶ್ ಅವರು ಭಾಳ ದೊಡ್ಡ ವ್ಯಕ್ತಿ. ತುಂಬಿತ್ಕೊಳ್ಳೋ ತುಳ್ಕಲ್ಲ ಅಂತ ನೀವು ಹೇಳಿದ್ರಲ್ಲ, ಆ ಥರ ಅವರು ಎಲ್ಲರಿಗೂ ಸರಿಸಮಾನವಾಗಿ ಎಲ್ಲರಿಗೂ ಕರೆದು ಕೆಲಸ ಕೊಟ್ಟು ಆ ಒಂದು ಕಾಲದಲ್ಲಿ ಅವ್ರು ನಟರಾಗಿ ಬಂದಾಗ ಕೂಡ ಅಷ್ಟೇ ಅದೇ ಗೌರವ ಇವತ್ತು ಎಲ್ರಿಗೂ ಕೊಡ್ತಾರೆ. ಆಮೇಲೆ ನಾನು ಆಮ್ ಕೂಡ ಅವ್ರ ಹತ್ರ ಏನೂ ಇಲ್ಲ, ಅವ್ರು ಕಂಟಿನ್ಯೂ ನನಗೆ ಒಂದಷ್ಟು ಕೆಲಸಗಳು ಕೊಟ್ಟರು. ಅವ್ರ ಮೊದಲನೇ ಸಿನಿಮಾ ಬೆಳ್ಳಿ ಮೋಡಗಳಿಂದ ಹಿಡಿದು ಲಾಸ್ಟ್ ಕೆಲಸ ಒಂದಾಗೋಣ ಬಾವರೆಗೂ ನನಗೆ ಕೆಲಸ ಕೊಟ್ಟಿದ್ದಾರೆ. ಮಹಾನ್ ಪುಣ್ಯಾತ್ಮರು. ನನ್ನ ಜೀವನ ಮತ್ತು ನನ್ನ ಸಂಸಾರ ನಡೆದಿದೆ ಅವ್ರ ಸಿನಿಮಾ ಕೊಟ್ಟಿದ್ದರಿಂದ. ಇವತ್ತು ನಾನು ಅವ್ರನ್ನ ನಾನು ಸ್ಮರಿಸ್ತೀನಿ.
0: ಹೌದು, ಮತ್ತು ನೀವು ಅಷ್ಟೇ ಪ್ರೀತಿಯಿಂದ ಕಾರ್ಯಕ್ರಮದ ಮೊದಲಿಗೇನೆ ತುಂಬ ಖುಷಿಪಟ್ಟು ಆಕಾಶವಾಣಿಗೆ ಬಂದಿದ್ದೀನಿ, ಇದೇ ಸರಿಯಾದ ಜಾಗ ನಾನು ಅವರನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ರಾಜಶಂಕರ್ ಅವರ ಹೆಸರನ್ನು ತೆಗೆದುಕೊಂಡ್ರೆ ನೀವು ಮೊದಲಿಗೆ ಅವರ ಹೆಸರಿನಿಂದಲೇ ಶುರು ಮಾಡಿದ್ರಿ ನಿಮ್ಮ ಮಾತುಕತೆಯನ್ನು. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ರು. ರಾಜಶಂಕರ್ ಅವರನ್ನು ನಾನು ಕೂಡ ಭೇಟಿಯಾಗಿದ್ದೆ ಮಲ್ಲೇಶ್ವರ ಮೊದಲ ಅಡ್ಡರಸ್ತೆಯಲ್ಲಿ, ಈಗಲೂ ಕೂಡ ಅವ್ರ ಮನೆ ಇದೆ. ಹಾಗೆ ಅವ್ರ ಮಗ ನಾಗೇಂದ್ರ ಪ್ರಸಾದ್ ನನ್ನ ಕ್ಲಾಸ್ಮೇಟ್ ಆಗಿದ್ರು ಶೇಷಾದ್ರಿಪುರ ಶಾಲೆಯಲ್ಲಿ, ನೆನಪು ಮಾಡಿಕೊಂಡಿದ್ದಾರೆ. ಮತ್ತೆ ಆಕಾಶವಾಣಿ ಅಷ್ಟರ ಮಟ್ಟಿಗೆ ಎಲ್ಲೆಲ್ಲಿಂದಲೋ ತಂತುಗಳನ್ನ ಬೆಸೆಯತ್ತೆ, ಎಲ್ಲೆಲ್ಲೋ ಇರೋಡ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಒಂದೊಂದೇ ಲಿಂಕ್ಗಳನ್ನ ತೆಗೆದುಕೊಂಡು ಬರ್ತಾರೆ, ಸಂಬಂಧದ ಎಳೆಯನ್ನ ನೆನಪಿಸ್ಕೊಳ್ತಾರೆ. ಹಾಗೆಯೇ ಹೆಚ್ ಎಲ್ ಬಸವರಾಜ್ ಅವರು ಪುಟ್ಟಿಗೆರೆ ಹೊಸಹಳ್ಳಿ ಮಾಡಾಳ್ನಿಂದ ಮೆಸೇಜ್ ಮಾಡ್ತಿದ್ದಾರೆ. ಓಂ ಸತೀಶ್ ಅವರೇ ನಮಸ್ಕಾರ, ನಿಮ್ಮ ಒಳಗಿನ ಕಲಾವಿದರಿಗೆ ನಮ್ಮಿಂದ ದೊಡ್ಡ ನಮಸ್ಕಾರ. ಕಾರಣ ಇವತ್ತು ಡಿಜಿಟಲ್ ಆಗಿ ಬಂದ್ಬಿಟ್ಟಿದೆ ಪ್ರತಿಯೊಂದು, ಆದ್ರೆ ನೀವು ನಿಮ್ಮ ಕೈಯಿಂದ ಅಷ್ಟೆಲ್ಲಾ ಚಿತ್ರಗಳನ್ನ ನಮ್ಗೆ ಆಕರ್ಷಣೀಯವಾಗಿ ಮೂಡಿಸಿದ್ರಲ್ಲ, ನಿಮ್ಗೆ ಹ್ಯಾಟ್ಸ್ ಆಫ್ ಸರ್. ಮುಂದಿನ ಪೀಳಿಗೆಯವರಿಗೆ ಸೂಕ್ಷ್ಮ ಸಂದೇಶ ಏನಾದ್ರೂ ನಿಮ್ಮಿಂದ ನಿರೀಕ್ಷಿಸಬಹುದಾ? ನಾವು ಏನ್ ಹೇಳ್ತೀರಿ ಮುಂದಿನ ಪೀಳಿಗೆಗೆ ಅಂತ ಕೇಳ್ತಿದ್ದಾರೆ.
1: ಮುಂದಿನ ಪೀಳಿಗೆಯಲ್ಲಿ ಈ ಕಂಪ್ಯೂಟರ್ ಅನ್ನೋದು ಹೊಟ್ ಆಗಿರುತ್ತೆ, ಈ ಮತ್ತೆ ಬ್ರಷ್ಷು ಬಣ್ಣನೇ ಮತ್ತೆ ಬರುತ್ತೆ.
0: ಹೌದು,
1: ಅದರಿಂದಾನೇ ಮತ್ತೆ ಇನ್ನೊಂದು ಹೊಸ ಚಿತ್ರಕಲೆ ಯುಗ ಸ್ಟಾರ್ಟ್ ಆಗುತ್ತೆ.
0: ನಿಮ್ಮ ಮಾತು ಬೇಗ ಸತ್ಯ ಆಗ್ಲಿ ಸರ್, ಯಾಕೆಂದ್ರೆ AI ಅನ್ನೋದು ಪದದಲ್ಲೇ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ. ಅದು ಏನಾದ್ರೂ ಕೃತಕವೇ, ಮನುಷ್ಯನಿಗೆ ಇರುವಂತಹ ಭಾವನೆಗಳು, ಮನುಷ್ಯನಿಗೆ ಇರುವಂತಹ ಒಂದು ಕಲೆಯ ಒಳನೋಟ ಒಂದು ಮೆಷಿನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ.
1: ಆ ಮೆಷಿನ್ ಅಲ್ಲಿ ಬರುವಂತದ್ದು ಬೇರೆ, ಮೆದುಳಲ್ಲಿ ಕೂತ್ಕೊಂಡು ಕೆಲಸ
0: ಮಾಡುವಂತದ್ದೇ ಬೇರೆ, ಬುದ್ಧಿ ಮನಸ್ಸು ಹೃದಯಗಳು ಒಟ್ಟಾಗಿ ಸೇರಿ ಕೆಲಸ ಮಾಡುವಂತದ್ದು. ಮತ್ತೆ ಮಡಿವಾಳರ್, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಮೇಡಮ್, ಪೋಸ್ಟರ್ ಡಿಸೈನರ್ ಮೇಕಪ್ ಮ್ಯಾನ್ ಓಂ ಸತೀಶ್ ಅವರ ಬಗ್ಗೆ ಮಾಹಿತಿ ಮತ್ತೆ ಉತ್ತಮವಾದಂತಹ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂತೋಷ ಪಟ್ಟಿದ್ದಾರೆ. ಹಾಗೆ ಸೂಪರ್ ಪ್ರೋಗ್ರಾಮ್ ಮೇಡಮ್ ಅಂತ ಹೇಳಿ ಖುಷಿಯಾಗಿ ಮೆಸೇಜ್ ಮಾಡಿದ್ದಾರೆ ಜೀವನ್ ಅವರು ಬೆಂಗಳೂರಿನಿಂದ. ಹಾಗೇನೇ ಅಬ್ಬಾ, ಎಂತೆಂಥವರನ್ನ ಪರಿಚಯ ಮಾಡಿಸ್ತಾ ಇದ್ದೀರಿ ಮೇಡಮ್, ಅದಕ್ಕೆ ಆಕಾಶವಾಣಿ ಅಂತ ಅನ್ನೋದು. ಅವರು ಹೇಳೋದನ್ನ ಕೇಳಿದ್ರೆ ನಾವು ಯಾವುದೋ ಕಾಲಕ್ಕೆ ಕಳೆದು ಹೋಗಿದ್ದೀವಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮತ್ತೊಬ್ರು ರವೀಂದ್ರನಾಥ್ ಬಳಿಗೇರ್ ಅವರು ಈ ಒಂದು ಸಂದೇಶ ಕಳಿಸಿದ್ದಾರೆ. ನೋಡಿ ಸರ್, ಎಷ್ಟೋ ಜನರನ್ನ ನೀವು ತಲುಪಿದ್ದೀರಿ. ಮೆಸೇಜ್ ಮಾಡಿರೋರು ಕೆಲವೇ ಇರಬಹುದು, ಆದ್ರೆ ಲಕ್ಷಾಂತರ ಹೃದಯಗಳನ್ನ ಮುಟ್ಬಿಟ್ರಿ ನೀವು. ಮತ್ತಷ್ಟು ಮಾತಾಡೋಣ ಸರ್, ನೀವಾಗ್ಲೇ ಹೇಳಿದ್ರಿ ರಾಕ್ಲೈನ್ ವೆಂಕಟೇಶ್ ಅವರ ಒಂದು ಒಡನಾಟ ಹೇಗೆ ಸಿಕ್ತು ನಿಮ್ಗೆ ಅಂತ ತುಂಬಾ ತಂಪು ಹೊತ್ತಿನಲ್ಲಿ ನೆನಪಿಸ್ಕೊಳ್ಬೇಕು ಅನ್ನೋಂಥ ಮಾತುಗಳನ್ನೆಲ್ಲ ಹೇಳಿದ್ರಿ. ಈಗ ಅವರದ್ದೇ ಬ್ಯಾನರ್ನ ಚಿತ್ರ ಅಜ್ಜ ಆಲದ್ ಮರ ಅನ್ನೋಂಥ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ, ಒಂದಾಗೋಣ ಬಾ ಚಿತ್ರ.
1: ಸರಿ,

0: ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಓಂ ಸತೀಶ್ ಅವರು ಇದ್ದಾರೆ. ಸರ್, ನಿಮ್ಮ ಒಂದು ಇಂಟರ್ವ್ಯೂ ಕೇಳ್ತಾ ಕೇಳ್ತಾ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಇಂಥ ಕಲಾವಿದರನ್ನ ಪರಿಚಯ ಮಾಡಿಕೊಟ್ರಲ್ಲ, ನಮಗೆ ತುಂಬಾ ಸಂತೋಷ ಆಯಿತು ಅಂತ. ನೀವಾಗಲೇ ಹೇಳಿದ್ರಿ ಲೈನ್ ಡ್ರಾಯಿಂಗ್ ಅಲ್ಲಿ ನಿಮಗೆ ತುಂಬಾನೇ ಆಸಕ್ತಿ, ಮತ್ತೆ ನಿಮ್ಮ ಗುರುಗಳು ಕೂಡ ಆ ವಿಷಯವಾಗಿ ನಿಮಗೆ ಮೆಚ್ಚಿಕೊಂಡಿದ್ರು ಅಂತ ಹೇಳಿ, ಮತ್ತೆ ಬಿ ಕೆ ಎಸ್ ವರ್ಮಾ ಅವರ ಹತ್ರ ಕೂಡ ನೀವು ಒಂದ್ ಸ್ವಲ್ಪ ಹೊತ್ತು ಚಿತ್ರಕಲೆ ಅಭ್ಯಾಸ
1: ಮಾಡಿಲ್ಲ, ಬಟ್ ಅವ್ರು ನನಗೆ ಗುರುಗಳೇ.
0: ಗುರುಗಳು
1: ಯಾಕಂದ್ರೆ ಅವ್ರು ಬರೀತಾ ಇದೆಲ್ಲ ನೋಡಿದ್ವಿ.

0: ಪೇಂಟಿಂಗ್ಸ್ಗಳು, ರಾಯರ್ ಪೇಂಟಿಂಗ್ ಆಗಿರ್ಬೋದು ಅಥವಾ ವೆಂಕಟರಮಣ ಸ್ವಾಮಿಗಳ ಪೇಂಟಿಂಗ್ ಆಗಿರ್ಬೋದು, ದೊಡ್ಡ ದೊಡ್ಡ ಪೇಂಟಿಂಗ್ಸ್ಗಳೆಲ್ಲ ಇದು ಇಸ್ಟ್ರಾಲಜಿಕ್ ಏನಿದೆಯೋ ಅದರಲ್ಲಿ ಅವರು ಪ್ರವೀಣರು, ಅವರು ಬಿ ಕೆ ಎಸ್ ಅವರು. ನಾವು ಅಂದರೆ ಗುರುಗಳ ಥರ ಅವ್ರ ಹತ್ರ ನಾನು ಏನು ಕಲಿಯೋಕೆ ಹೋಗಿಲ್ಲ, ಬಟ್ ಅವ್ರ ಒಡನಾಟ ಅದು ಇತ್ತು ನಮಗೆ. ಹೋದಾಗೆಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಆಮೇಲೆ ನಮಗೆ ಅಂತ ಒಂದು ರಾಯರ್ ಪೇಂಟಿಂಗ್ ಇದು ಮಾಡಿದರು, ಅವರು ಸೈನ್ ಮಾಡಿ ಒಂದು ನನಗೆ ಕೊಟ್ಟಿದ್ರು. ಅದು ಇವತ್ತು ರಾಯರದ್ದು ನಾನು ಪೂಜೆ ಮಾಡ್ತಾ ಇರೋದು ಮನೆಯಲ್ಲಿ.
1: ಹಂಗೆ ಅಂದ್ರೆ ನಿಮ್ಮ ಇಷ್ಟೂ ಹೊತ್ತಿನ ಮಾತುಕತೆಯಲ್ಲೂ ನೀವು ಹೇಳಿದ್ದು ಚಿತ್ರಕಲೆಯನ್ನ ಒಂದು ಕಡೆ ನೀವು ಇದ್ದು ಅಭ್ಯಾಸ ಮಾಡಿದ್ದಲ್ಲ ಅದು ಜನ್ಮಜಾತವಾಗಿ ಬಂದಿರುವಂತದ್ದು ಅಂತ, ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಈ ಚಿತ್ರಕಲೆಯನ್ನ ಕೊಟ್ಟಿದ್ದೀರಾ, ಈ ಪ್ರತಿಭೆ
0: ತಾನಾಗೆ ಬಂದಿದೆ. ಚಿತ್ರಕಲೆ ತಾನಾಗೆ ಮಗಳಿಗಾಗಲಿ ಮಗನಿಗಾಗಿ ಬಂದಿದೆ, ಬಟ್ ಸಬ್ಜೆಕ್ಟ್ಗಳು ಬೇರೆ ತಗೊಂಡಿದಾರ ಅವರಷ್ಟೇ, ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ ತಗೊಂಡಿದಾರೆ ಅವರು. ಮಗಳು ಮೇಕಪ್ ಮತ್ತೆ ಇದ್ರ ಮೇಲೆ ಕಾರ್ಟನ್ಸ್ ಇದೆಲ್ಲ ಬರೀತಾರಲ್ಲ ಅದನ್ನ ಮಾಡ್ತಾರೆ.
1: ಒಟ್ಟಿನಲ್ಲಿ ನಿಮ್ಮ ತಂದೆ ಅವರು ಅಥವಾ ನಿಮ್ಮ ತಾತನವರು ಅಲ್ಲಿಂದ ಏನಾದ್ರು ಬಳುವಳಿಯಾಗಿ ಬಂತ ನಿಮ್ಗೆ ಈ ಚಿತ್ರ?
0: ಯಾವುದು ಬಂದಿಲ್ಲ,
1: ಅದು ಹೆಂಗೋ ಒಂದು ಮ್ಯಾಜಿಕ್.
0: ಅದಕ್ಕೆ ನಮ್ಮ ಮನೇಲೆ ಅದಕ್ಕೆ ನನಗೆ ಸ್ಪಂದಿಸ್ತಿಲ್ಲ ಅಂತ ನಾನು ಬಂದ್ಬಿಟ್ಟಿದ್ದು. ಅವಾಗ ನಾನು ಹೇಳಿದ್ನಲ್ಲ ಒಬ್ರು ಆಯಮ್ಮ ಅವರು ಅಂತ ಹೇಳಿದ್ನಲ್ಲ, ನನಗೆ ಸ್ಕೂಲಿಗೆ ಕರ್ಕೊಂಡೋಗಿ ಕರ್ಕೊಂಬರ್ತಿದ್ದವರು, ಅವ್ರ ಮೂಲಕವಾಗಿ ನನಗೆ ಇದು ಸ್ವಲ್ಪ ಇದಾಯಿತು. ನಮ್ಮ ಅಜ್ಜಿ ತಾತನ ಒಂದು ಸಹಕಾರದಿಂದ ಮತ್ತೆ ನಾನು ಇಲ್ಲೇ ಇರೋಂಗಾಯ್ತು. ಅದಕ್ಕೆ ಸಂಪೂರ್ಣ ಸಹಕಾರ ರಾಜಶಂಕರ್.
1: ಹೌದು,
0: ನಾವು ನನ್ನ ಜನ್ಮ ಇರೋರು ಮರೆಯಾಗೇ ಇಲ್ಲ.
1: ಹೌದು, ಆದ್ರೆ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲಾ ಪೋಷಕರು ತಂದೆ ತಾಯಿಗಳಿಗೂ ಕೂಡ ನಾವು ಕೊಡ್ತಾ ಇರುವಂತಹ ಸಂದೇಶ ಅಂತ ಅನ್ಕೊಳ್ಬಹುದು. ಎಷ್ಟೋ ಸಲ ತಂದೆ ತಾಯಿಗಳು ಯಾವ ಒಂದು ಯೋಚನೆಯಲ್ಲಿ ಇರ್ತಾರೆ ಅಂದ್ರೆ ಮಕ್ಕಳು ಚೆನ್ನಾಗಿ ಓದ್ಬೇಕು, ಓದೊಂದೇ ಅನ್ನ ಕೊಡತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಓದು ಮಾತ್ರ ಅನ್ನ ಕೊಡತ್ತೆ ಅನ್ನೋದು ಸುಳ್ಳು. ಓದು ಅನ್ನೋದು ಕೊಡಬಹುದು, ಆದ್ರೆ ಅದನ್ನ ಬಿಟ್ಟು ಕ್ರೀಡೆ ಇರಬಹುದು, ಚಿತ್ರಕಲೆ ಇರಬಹುದು, ಸಾಹಿತ್ಯ ಸಂಗೀತ ಇತ್ಯಾದಿ ಯಾವುದೇ ಒಂದು ಕಲೆಯ ಪ್ರಕಾರ ಇರಬಹುದು, ಕಲೆಯಲ್ಲೂ ಅನ್ನ ಇದೆ, ಕಲೆಗೂ ಬೆಲೆ ಇದೆ. ಅದಕ್ಕೆ ನಿಮ್ಮಂತಹ ಕಲಾವಿದರೇ ಸಾಕ್ಷಿ. ಯಾಕೆಂದ್ರೆ 10 ವರ್ಷದ ಹುಡುಗ ಮನೆ ಬಿಟ್ಟು ಓಡ್ ಬಂದು ಚಿತ್ರರಂಗ ಸೇರಿ ಅಮಿತಾಬ್ ಬಚ್ಚನ್, NTR, ಡಾಕ್ಟರ್ ರಾಜ್ಕುಮಾರ್ ಇಂಥವರ ಜೊತೆ ಕೆಲಸ ಮಾಡೋದು, ಅಂಥವರ ಒಡನಾಟ ಸಿಕ್ಕೋದು, 1900 ಚಿಲ್ಲರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದು, ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ನ ಸೃಷ್ಟಿ ಮಾಡಿಕೊಂಡ್ರೆ ನೀವು ಇಷ್ಟು ಸಾಧ್ಯ ಆಗಿದ್ದು ಚಿತ್ರಕಲೆಯ ಮೂಲಕ. ಇನ್ನ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಸರ್, ಇಂಟರ್ವ್ಯೂ ತುಂಬಾ ಸೊಗಸಾಗಿ ಸಾಗಿದೆ, ಅವರ ಉತ್ತರಗಳಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಶ್ರೀನಾಥ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೇನೆ ಇಂತಹ ಪ್ರತಿಭಾವಂತರು, ಒಳ್ಳೆಯ ಕಲೆಗಾರರು, ಇಂಥವ್ರನ್ನ ನೋಡಿ ಇನ್ನಷ್ಟು ಕಲಿಬೇಕು ಅಂತ ಅನ್ಸುತ್ತೆ ನಮ್ಗೆ, ಹೇಳುವಂತಹ ಮಾತಿನಲ್ಲೇ ಎಷ್ಟು ಖುಷಿಯಾಗಿದೆ ಅಂತ ಹೇಳಿ ಮೆಸೇಜ್
0: ಮಾಡಿದ್ದಾರೆ.
1: ಅಕ್ಕ ಮಹಾದೇವಿ ಕೊಪ್ಪಳ ಜಿಲ್ಲೆ ರಾಜೂರ್ನಿಂದ ಈ ಸಂದೇಶ ಕಳಿಸಿದ್ರು. ಓಂ ಸತೀಶ್ ಅನ್ನೋರು ನಿಜಕ್ಕೂ ಕೂಡ ಮುತ್ತಿನಂತ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಇವರು ಸ್ಕ್ರೀನ್ ನ ಹಿಂದೆ ಮಾಡಿರುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಅಪ್ರತಿಮವಾದದ್ದು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಅವರಿಗೆ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾ ಇದ್ರೆ, ಅವರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ಹರಿಸ್ತಾ ಇದ್ದಾರೆ. ಕಾವೇರಮ್ಮ ತಾಯಿ ಅವರು ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ನಂಜಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಈ ಸಂದೇಶ ಕಳಿಸಿದ್ದಾರೆ. ಹಾಗೆ ಸರ್ ಅವರ ಮಾತಿನಲ್ಲೇ ಅವರ ಸರಳತೆ ತಿಳಿಯುತ್ತೆ, ಹಾಗೆ ಕೃತಜ್ಞತೆಯ ಗುಣ, ಕೈ ಹಿಡಿದು ನಡೆಸಿದವರ ನೆನೆಯುವಂತಹ ಗುಣ, ಗೌರವ ಯಾರಲ್ಲಿ ಇರುತ್ತೋ ಅವ್ರು ಯಾವಾಗ್ಲೂ ಕೂಡ ಸರಳತೆಯ ಸಾಹುಕಾರ ಆಗಿರ್ತಾರೆ ಅಂತ ಹೇಳಿ ಸತೀಶ್ ಗೌಡರು ಮೆಸೇಜ್ ಮಾಡಿದ್ದಾರೆ ಹಾಸನದಿಂದ.
0: ಧನ್ಯವಾದ.
1: ಇವರ ಮಾತಂತೂ ಅಕ್ಷರಶಃ ಸತ್ಯ, ಯಾವಾಗ್ಲೂ ತುಂಬಿದ ಕೂಡ ತುಳುಕಲ್ಲ, ಹಾಗೇನೆ ತುಂಬಾ ಸಾಧಿಸಿದವರು ಎಷ್ಟು ವಿನೀತರಾಗಿರ್ತಾರೆ ಅನ್ನೋದಕ್ಕೆ ನೀವು ನಿಜಕ್ಕೂ ಎಕ್ಸಾಂಪಲ್ ಆದ್ರಿ ಸರ್. ಇಷ್ಟು ಹೊತ್ತು ಈ ಒಂದು ಗಂಟೆಯ ಅವಧಿಯಲ್ಲಿ ನಮ್ಮ ಇಷ್ಟೂ ಹೊತ್ತಿನ ಮಾತುಕತೆಯಲ್ಲೂ ತಿಳ್ಕೊಂಡಿದ್ದು ಅದೇ, ನಂಬಿದಂತಹ ಕಲೆಯನ್ನ ನೀವು ಕೊನೆಯ ತನಕ ಕೈ ಹಿಡದೇ ಇದ್ದೀರಿ, ಇವತ್ತಿಗೂ ಕೂಡ
0: ಇಷ್ಟಪಡ್ತೇನೆ. ನಮ್ಮ ತಾಯಿಯವರು ಕೆಲಸ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಗೌರ್ಮೆಂಟ್ ಎಂಪ್ಲಾಯ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವರು. ನಾನು ಅವಾಗ ತುಂಬಾ ಬಿಸಿ ಇದ್ದೆ ಈಗ ಈ ಕೆಲಸದಲ್ಲೇ, ನನ್ನ ಕಲೆಯಲ್ಲೇ ನಾನು ಬಿಸಿ ಇದ್ದೆ. ಅದನ್ನ ನಾನು ಬೇಡ ಅಂತ ತಿರಸ್ಕಾರ ಮಾಡಿ ಇದೇ ಕೆಲಸದಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ ಮೇಡಮ್. ಇನ್ ಮುಂದೆನೂ ಇದೆ, ನಾನು ಕರ್ಕೊಂಡು ಒಳ್ಳೆ ತರ ನಿಲ್ಸುತ್ತೆ ಅನ್ಕೊಂಡಿದ್ದೀನಿ.
1: ಹೌದು, ಅದು ನಿಮ್ಮನ್ನು ನಿಮ್ಮ ಮಕ್ಕಳಿಗೂ ಕೂಡ ದಾರಿದೀಪವಾಗಿದೆ ನೋಡಿ, ನಿಮ್ಮಲ್ಲಿದ್ದಂತ ಕಲೆಯೇ ಅವ್ರಿಗೂ ಕೂಡ
0: ಬಂದಿದೆ.
1: ಈ ಒಂದು ಗಂಟೆಯ ಅವಧಿಯಲ್ಲಿ ಇಷ್ಟೆಲ್ಲ ಮಾತುಕತೆ ಆಡಿದ್ವಿ, ಒಟ್ಟಾರೆಯಾಗಿ ನಿಮ್ಗೆ ಇಂಥ ಒಂದು ವಿಷಯವನ್ನ ಹೇಳ್ಬೇಕು, ಇವತ್ತು ಇಂಡಸ್ಟ್ರಿಗೆ ಬರ್ತಾ ಇರೋಂತ ಕಲಾವಿದರು ಇರಬಹುದು ಅಥವಾ PR-ಗಳಿರಬಹುದು, ಇವರಿಗೆಲ್ಲ ನೀವು ಹೇಳಬಹುದಾದಂತ ಮಾತೇನು ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ?
0: ಅವತ್ತಿಂದ ಚಿತ್ರರಂಗ ಮತ್ತೆ ಅವತ್ತಿಂದ ತಾಂತ್ರಿಕತೆಗಳು ಬೇರೆ ಇತ್ತು ಮೇಡಮ್. ಇವತ್ತಿಗೆ ಬರೋರು ನಾನು ಅಷ್ಟು ದೊಡ್ಡ ಅವರಿಗೆ ಬುದ್ಧಿ ಹೇಳುವಂತ ಏನಲ್ಲ, ಆದ್ರೆ ಚಿಕ್ಕದಾಗ ಏನಾದ್ರು ಒಂದು ಹೇಳ್ತೀನಿ ಅಷ್ಟೇನೆ. ಇಲ್ಲಿ ಸಂಯಮ ತಾಳ್ಮೆ ಸಹನೆ ಇರಬೇಕು. ನೀವು ಎಲ್ಲ ಇದ್ದು ಬ್ಯಾಕ್ಗ್ರೌಂಡ್ ಕರೆಕ್ಟ್ ಆಗಿ ಇದ್ರೆ ಸಿನಿಮಾಗ್ ಬನ್ನಿ, ಕೆಲಸ ಮಾಡಿ, ಇದು ಉಪವೃತ್ತಿಯಾಗಿ ಇಟ್ಕೊಳ್ಳಿ, ಇದನ್ನೇ ವೃತ್ತಿಯಾಗಿ ಮಾಡ್ಕೋಬೇಡಿ. ಇವತ್ತಿನ ಕಾಲಕ್ಕೆ ಇದನ್ನೇ ವೃತ್ತಿಯಾಗಿ ಇಟ್ಕೊಂಡ್ರೆ ಕೆಲವು ಕಷ್ಟಗಳು ಅದು ಇದು ಎಲ್ಲ ಬರುತ್ತೆ. ಅದನ್ನ ನಿಭಾಯಿಸುವ ಶಕ್ತಿ ಇದ್ರೆ ನೀವು ಅದನ್ನ ಇಟ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಕರೆಕ್ಟ್ ಆಗಿದ್ರೆ ನೀವು ಆರಾಮಾಗಿ ಇದನ್ನ ಮಾಡ್ಕೊಂಡು ಹೋಗಿ. ಇಷ್ಟು ನಾನು ಹೇಳಬಲ್ಲೆ ಮೇಡಮ್.
1: ಗಟ್ಟಿ ನೆಲದ ಮೇಲೆ ನಿಂತು

0: ರಂಗಕ್ಕೆ ಕಾಲಿಡಿ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಹೊತ್ತು ನಿಮ್ಮ ಜೊತೆಗಿನ ಮಾತುಕತೆಯಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡ್ವಿ. ನಿಮ್ಮ ಅನುಭವಕ್ಕೆ ನಮ್ಮ ಸಲಾಂ, ನಮಸ್ಕಾರ.
1: ಧನ್ಯವಾದ ಮೇಡಮ್.
0: ಧನ್ಯವಾದಗಳು ಸ್ನೇಹಿತರೆ. ಇದುವರೆಗೂ ನಮ್ಮ ಜೊತೆಯಾಗಿ ಸತೀಶ್ ಕುಮಾರ್ ಅವರು, ಓಂ ಸತೀಶ್ ಅವರು ಇದ್ರು. ಇವರೊಂದಿಗಿನ ಮಾತುಕತೆ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:20. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಎಲ್ಗಟ್ಟಿ. ಈ ವೇಳೆಯ ಕಾರ್ಯಕ್ರಮ ಕರೆಗೊಂದು ಗೀತೆ, ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ಭಾಗವಹಿಸಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು. ಇನ್ನು ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೇಕಪ್ಪ ಅಂತಂದ್ರೆ ನಮಗೆ ಕರೆ ಮಾಡಬೇಕಾಗಿರುವ ಸಂಖ್ಯೆಗಳು ಹೀಗಿದಾವೆ: 08352207030, ಮತ್ತೊಂದು ಸಂಖ್ಯೆ 08352207030. ಇನ್ನು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮೊದಲು ಒಂದು ವಾಣಿಜ್ಯ ಪ್ರಕಟಣೆ ಐತಿ. ಈ ಪ್ರಕಟಣೆ ನಂತರ ಕಾರ್ಯಕ್ರಮ ಶುರು ಮಾಡೋಣ.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಸಂಪರ್ಕಿಸಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಕರೆಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಬನ್ನಿ, ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರ್ದು, ಯಾವ ಗೀತೆಗಾಗಿ ಅವರು ಕರೆ ಮಾಡಿದ್ರ ಅಂತ ನೋಡೋಣ. ಹಲೋ,
7: ನಮಸ್ತೆ ಸರ್.
0: ನಮಸ್ತೆ ಸರ್, ಯಾರಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
7: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
0: ಸುರೇಶ್ ಬೆಣ್ಣೆ ಅವರು ಹರಿಹರದಿಂದ?
7: ಹೆಂಗಿದ್ರಿ
0: ಸರ್?
7: ಚೆನ್ನಾಗದಂ ಸರ್. ಸರ್ ಸರ್
0: ನಾವು ಕೂಡ ಆರಾಮದಿ ನೋಡ್ರಿ. ಈಗ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಾಗ ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ರಿ ತಾವು?
7: ಶ್ರೀರಸ್ತು ಶುಭಮಸ್ತು ಸರ್.
0: ಶ್ರೀರಸ್ತು ಶುಭಮಸ್ತು
7: ಸರ್.
0: ಯಾವ ಗೀತೆ ಸರ್ ಇದರಲ್ಲಿ?
7: ಪುನಃ
0: ಪುನಃ ಕೇಳಿದರು. ಸರಿ ಸರ್, ನಿಮ್ಗಾಗಿ ಗೀತೆ ಮೂಡಿ ಬರತ್ತೆ, ಕೇಳ್ಕೊಂಬರ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ ಧನ್ಯವಾದ ತಮಗ.
7: ಥ್ಯಾಂಕ್ ಯು ಸರ್.
8: ಪುನಃ

0: ಸ್ನೇಹಿತರೆ, ನೀವು ಕೇಳ್ತಿದ್ದೀರಾ ಕರೆಗೊಂದು ಗೀತೆ, ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬನ್ನಿ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ ಸರ್, ಯಾರಿಂದ ಕರೆ ಮಾಡ್ತಾ ಇದ್ದೀರಿ? ಬಸವರಾಜ್ ಅವರು, ಬಂತ್ನಾಳದಿಂದ.
1: ಹೌದು ಸರ್.
0: ಹೆಂಗಿದ್ರಿ ಸರ್?
1: ಆರಾಮದಿ ಸರ್. ತಾವ್
0: ನಾವು ಕೂಡ ಆರಾಮದೀವಿ ನೋಡ್ರಿ. ಕಾರ್ಯಕ್ರಮ ಕೇಳ್ತಾ ಇದ್ದೀರಿ?
1: ಹೌದು ಸರ್.
0: ಸರಿ ಸರ್, ಈಗ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಕೇಳಕ್ ಬಯಸಿದ್ರಿ ತಾವು?
1: ನಮ್ಗೆ ರಾಜನನ್ನ ರಾಜ,
0: ರಾಜನನ್ನ ರಾಜ, ರಾಜನನ್ನ ರಾಜದಿಂದ ಯಾವ ಗೀತೆ ಸರ್?
1: ಕಲ್ಲೇಟಿಗಿಂತ ಕಣ್ಣೇಟು.
0: ಕಲ್ಲೇಟಿಗಿಂತ ಕಣ್ಣೇಟು.
1: ಹೌದು ಸರ್.
0: ಸರಿ ಸರ್, ನಿಮಗಾಗಿ ಗೀತೆ ಮೂಡಿ ಬರತೈತಿ.
1: ನಮಸ್ಕಾರ.
0: ಕೇಳ್ಕೊಂಬರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಕ್ಕೆ ಧನ್ಯವಾದ ತಮಗೆ.
1: ನಮಸ್ಕಾರ ಸರ್.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದು ಆಕಾಶವಾಣಿ ವಿಜಯ

0: ಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹೆರ್ಟ್ಸ್. ಟುಡೇ ಸಮಯ 5:54:50. ಕರೆಗೊಂದಿಗೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಬನ್ನಿ, ಮುಂದಿನ ಕರೆ ಯಾರ್ದು, ಎಲ್ಲಿಂದ ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ ಹಲೋ ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ
0: ಸರ್, ಯಾರಿಂದ ಕರೆ ಮಾಡ್ತಾ ಇದ್ದೀರಿ?
1: ಸರ್, ನಾವು ಇಲ್ಲಿ ಕೊಪ್ಪ ಜಿಲ್ಲೆ ಗಂಗಾವತಿಯಿಂದ ಸರ್. ಗಂಗಪ್ಪ ಬಡಿಗೇರ್.
0: ಗಂಗಪ್ಪ ಬಡಿಗೇರ್ ಅವರು?
1: ಹೌದ್ರಿ ಸರ್.
0: ಗಂಗಾವತಿಯಿಂದ?
1: ಹೌದು ಸರ್.
0: ಕಾರ್ಯಕ್ರಮ ಕೇಳ್ತಾ ಇದ್ರಿ ಸರ್?
1: ಖಂಡಿತ ಕೇಳ್ತೀವಿ ಸರ್.
0: ಸರಿ ಸರ್, ಈಗ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ರಿ
1: ಸರ್? ಅದು ದೇವತಾ ಮನುಷ್ಯ ಚಿತ್ರದೊಳಗೆ ಸರ್.
0: ಯಾವ ಸರ್?
1: ದೇವತಾ ಮನುಷ್ಯದೊಳಗೆ.
0: ದೇವತಾ ಮನುಷ್ಯ ಯಾವ ಗೀತೆ?
1: ಅದ ಈ ಸೊಗಸಾದ ಸಂಜೆ ಅಂತ ಒಂದು ಆಗಿದೆ ನೋಡ್ರಿ, ರಾಜಕುಮಾರ್ ವಾಣಿಜ್ಯ ಮಗ.
0: ಈ ಸೊಗಸಾದ ದೇವತಾ ಮನುಷ್ಯ ಅಲ್ಲ?
1: ಹ್ಞೂ ಸರ್.
0: ಹ್ಞೂ ಸರಿ ಸರ್, ನಿಮಗಾಗಿ ಗೀತೆ ಮೂಡಿ ಬರತ್ತೆ ನೋಡಿ, ಕೇಳ್ಕೊಂಬರ್ರಿ.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ಕರೆ ಮಾಡಕ್ಕೆ ಧನ್ಯವಾದ ತಮಗೆ.
1: ನಮಸ್ಕಾರ.

0: ಸ್ನೇಹಿತರೆ, ನೀವು ಕೇಳ್ತಿದ್ದೀರಾ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಬನ್ನಿ, ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿ.
0: ಹಲೋ, ನಮಸ್ತೆ ಸರ್, ಯಾರಿಂದ ಕರೆ ಮಾಡ್ತಾ ಇದ್ದೀರಿ?
2: ಕೊಪ್ಪಳ ಜಿಲ್ಲೆ ಮಂಗಳೂರಿನಿಂದ ಮಂಗಳೇಶ್ ಸ್ವಾಮಿ ಅಂತ ಸರ್.
0: ಮಂಗಳೂರಿನಿಂದ ತಮ್ಮ ಹೆಸರು?
2: ಮಂಗಳೇಶ ಸ್ವಾಮಿ.
0: ಮಂಗಳೇಶ್ ಅವರು ಸರ್, ಕಾರ್ಯಕ್ರಮ ಕೇಳ್ತಾ ಇದ್ರಿ?
2: ಕಾರ್ಯಕ್ರಮ
0: ಸರ್. ಸರಿ ಸರಿ ಸರಿ, ಓಕೆ. ಈಗ ಕರೆಗೊಂದು ಗೀತೆ ಕಾರ್ಯಕ್ರಮ ಕರೆ ಮಾಡಿದ್ರಿ, ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ರಿ ತಾವು?
2: ನಮಗಿವತ್ತು ಶುಭ ಮಿಲನ ಚಿತ್ರದಿಂದ ಒಂದು ಗೀತೆ ಬೇಕಾಗಿತ್ತು.
0: ಶುಭ ಮಿಲನ?
2: ಹೌದು ಸರ್.
0: ಯಾವ ಗೀತೆ ಸರ್?
2: ಅದ್ರಲ್ಲಿ ಅದೇ ಮಿಲನ ಮಿಲನ ಜೀವನದ
0: ಸರಿ ಸರಿ ಸರ್ ಸರಿ ಸರ್, ನಿಮಗಾಗಿ ಗೀತೆ ಮೂಡಿ ಬರುತ್ತೆ, ಕೇಳ್ಕೊಂಬರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
2: ಓಕೆ ಸರ್, ನಮಸ್ತೆ.

ಇದು ಸಂಗಮ ಮಧುರ ಸಂಗಮ ಅರಳಿದ ಕಂಗಳು ಮಧುಮಾಸದ ಹೊಸ ಗೀತೆಯ ಹಾಡಿ ಒಂದಾಗಲಿ ಇದು ಸಂಗಮ ಮಧುರ ಸಂಗಮ ಅರಳಿದ ಕಂಗಳು ಮಧುಮಾಸದ ಹೊಸ ಗೀತೆಯ

ಕೇಳಲೆ ದೇಶ.

0: ಬಳಿ ಸೇರಲೆ ದಿಲಿಕೆ ಮುಕ್ಕೊಂದು ಎನಲೆ
1: ಒಲವು ಒಪ್ಪುತ್ತಿರಲು ಬಯಕೆ ಹಾಡುತ್ತಿರಲು ಒಲವು ಒಪ್ಪುತ್ತಿರಲು ಬಯಕೆ ಹಾಡುತ್ತಿರಲು ಉಲ್ಲಾಸ ತುಂಬಿತು ತುಂಬಿತು ಮಿಲನ ಮಿಲನ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 5:23. ಕರೆಗೊಂದುಗಿತ್ತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಬನ್ನಿ, ಮುಂದಿನ ಕರೆ ಯಾರ್ದು, ಇಲ್ಲಿಂದ ತಂದು ನೋಡೋಣ. ಹಲೋ ಹಲೋ, ನಮಸ್ತೆ ಸರ್. ಯಾರಿಂದ ಕರೆ ಮಾಡ್ತಾ ಇದ್ದೀರಿ? ಇನ್ನೂ ಸರ್ ಹೇಳಿ, ತಮ್ಮ ಹೆಸರು?
4: ಆನಂದ್
3: ಅವರು. ಎಲ್ಲಿಂದ ಸರ್? ವಿಜಯಪುರದಿಂದ. ಆನಂದ್ ಅವರು ಹೇಳಿ ಸರ್, ಈಗ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ ಕರೆ ಮಾಡಿದ್ರಿ, ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ದೀರಿ ತಾವು?
4: ಕುಟುಂಬ.
3: ಕುಟುಂಬ ಚಿತ್ರದಿಂದ ಯಾವ ಗೀತೆ ಸರ್? ಯಾವ್ದಂದ್ರಿ? ಹಾ, ಕಾಡಿನಲ್ಲಿ ಮಿಸ್ ಐತೆ. ಸರಿ ಸರ್, ನಿಮ್ಗಾಗಿ ಆ ಗೀತೆ ಮೂಡಿ ಬರ್ತೈತಿ, ಕೇಳ್ಕೊಂಬರ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಧನ್ಯವಾದ ತಮಗ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: 101.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ. ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ, ನಮಸ್ತೆ, ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸುರೇಖ ಅವರು ದ್ಯಾಬೇರಿಯಿಂದ. ಕಾರ್ಯಕ್ರಮ ಕೇಳ್ತಾ ಇದ್ರಿ ಮೇಡಮ್? ಸರಿ, ಈಗ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಕೇಳಕ್ ಬಯಸ ಇದ್ರಿ ತಾವು? ಯಜಮಾನ ಚಿತ್ರದಿಂದ. ಸರಿ, ನಿಮ್ಗಾಗಿ ಗೀತೆ ಕೇಳ್ಕೊಂಡು ಮೂಡಿ ಬರೋದಿದ್ರೆ ಕೇಳ್ಕೊಂಡು ಬರ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರೆ ಧನ್ಯವಾದ ತಮಗ.
3: ಧನ್ಯವಾದ.

0: ಕರೆಗೊಂದಿಗೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಬನ್ನಿ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಸರ್.
0: ನಮಸ್ತೆ ಸರ್, ಯಾರಿಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು.
0: ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿಂದ
1: ಕೊಟ್ಟಲಿ ಗ್ರಾಮ ಏನು ಸರ್?
0: ತಮ್ಮ ಹೆಸರು?
1: ಸಾಬು ಕಟ್ಟಿಮನಿ ಅಂತ ಮಾತಾಡ ಸರ್.
0: ಸಾಬು ಕಟ್ಟಿಮನಿ ಅವರು ಹೆಂಗಿದ್ರಿ ಸರ್?
1: ಆರಾಮಿದ್ದೀವಿ ಸರ್. ನೀವು ಹೇಗಿದ್ರಿ?
0: ನಾವು ಕೂಡ ಆರಾಮದ್ದೀವಿ ನೋಡ್ರಿ. ಕರೆಗೊಂದು ಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ರಿ?
1: ಹಾ ಕೇಳ್ತಾ ಇದೀವಿ ಸರ್.
0: ಸರಿ ಸರ್,
1: ಕೇಳಿ ತುಂಬಾ ಖುಷಿ ಆಯ್ತು ಸರ್.
0: ಸರಿ ಸರ್, ಕಾರ್ಯಕ್ರಮದಲ್ಲಿ ಯಾವ
1: ಕರೆಗೊಂದು ಗೀತೆ ಅಂದ್ರೆ ತುಂಬಾ ಇಷ್ಟ ಸರ್ ನಮ್ಗೆ? ಬಹಳ ದಿನ ಭಾಗ ವಹಿಸಂಗ ಆಯ್ತು ಸರ್ ನಮ್ಗೆ.
0: ಸರಿ, ಇವತ್ತು ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ರಿ ತಾವು?
1: ನಮ್ಗೆ ಗೀತೆ ಸರ್ ಶ್ರೀರಾಮಚಂದ್ರ ಚಿತ್ರದಿಂದ ಸರ್ ಗಗನದಲ್ಲಿ ಮಳೆಯ ದಿನ ಅಂತೇಳಿ ಒಂದು ಗೀತೆ ಐತೆ ಸರ್. ಗೀತೆ ನಮ್ಮೆಲ್ಲ ಆಕಾಶವಾಣಿ ಕೇಳುವ ಸ್ನೇಹಿತರಿಗೋಸ್ಕರ ಅದೇ ಮತ್ತ ನಿಮ್ಗೋಸ್ಕರ ಎಲ್ಲರಿಗೋಸ್ಕರ ಪ್ರಸಾರ ಮಾಡ್ತಾರೆ
0: ಶ್ರೀರಾಮಚಂದ್ರದ ಗೀತೆ. ಸರಿ ಸರ್, ನಿಮ್ಗಾಗಿ ಆ ಗೀತೆ ಮೂಡಿ ಬರ್ತೀವಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿ. ಧನ್ಯವಾದ ತಮ್ಮ.
1: ಓಕೆ ಸರ್, ನಮಸ್ಕಾರ.

0: 101.8 MHz ನೀವು ಕೇಳ್ತಿದ್ದೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ. ಸ್ಟುಡಿಯೋ ಸಮಯ 5:42:10. ಕರೆಗೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬನ್ನಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸರ್.
0: ನಮಸ್ತೆ ಸರ್, ಯಾರಿಂದ ಕರೆ ಮಾಡ್ತಾ ಇದ್ದೀರಿ?
1: ಸರ್, ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನೆ ತಾಲೂಕು ಹಂಪಸಾಗರ.
0: ಹಂಪಸಾಗರದಿಂದ ತಮ್ಮ ಹೆಸರು?
1: ಸುಭಾನ್ ಕೋರಿ ಸರ್.
0: ಶುಭಾನಂದ್ ಕೋರಿ ಅವರು. ಸರಿ ಸರ್, ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರಿ, ಯಾವ ಗೀತೆ ಕೇಳಕ್ಕೆ ಬಯಸಿದ್ರಿ ತಾವು?
1: ಸರ್, ರಕ್ತ ತಿಲಕ ಸರ್, ಚಿತ್ರದ ಹೆಸರು.
0: ರಕ್ತ ತಿಲಕ. ಗೀತೆ ಯಾವ್ದು ಸರ್ ರಕ್ತ ತಿಲಕದಲ್ಲಿ?
1: ಅದರಲ್ಲಿ ಏನಾಗುವುದು ನಿನಗೆ ಅಂತ ಒಂದಿದೆ ನೋಡಿ ಸರ್.
0: ಏನಾಗುವುದು
1: ನಿನಗೆ?
0: ಇಲ್ಲ ಸರ್, ಆ ಗೀತೆ ಇಲ್ಲ. ಚೆಲು ಅಂತಿದೆ, ಈ ಹುಣ್ಣಿಮೆ ರಾತ್ರಿ ಅಂತಿದೆ, ಇಂಥವ್ರು ಯಾರಿರ್ಲಿ ಅಂತಿದೆ, ಮತ್ತೆ ಕಾಮನ ಬಿಲ್ಲು ಅಂತಿದೆ.
1: ಇದೇ ಕೊಡಿ ಸರ್, ಇಂಥವ್ರು ಯಾರಿಲ್ಲ.
0: ಸರಿ ಸರಿ, ನಿಮಗಾಗಿ ಗೀತೆ ಮೂಡಿ ಬರುತ್ತೆ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರೆ ಧನ್ಯವಾದ ತಮಗೆ.
1: ಆಯ್ತು ಸರ್, ನಮಸ್ತೆ.

ಸ್ನೇಹಿತರೆ, ನೀವು ಕೇಳ್ತೀರಾ ಕರೆಗೊಂದು ಗೀತೆ, ನೇರ ಫೋನ್ ಇನ್ ಕಾರ್ಯಕ್ರಮ. ಬನ್ನಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ ಹಲೋ ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ, ಯಾರೆಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸುನಂದ್ ಅವರು ವಿಜಯಪುರದಿಂದ. ಕಾರ್ಯಕ್ರಮಗಳು ಕೇಳ್ತಾ ಇರ್ತೀರಿ ಮೇಡಮ್? ಸರಿ ಮೇಡಮ್, ಇವತ್ತು ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಿರಿ, ಯಾವ ಗೀತೆ ಕೇಳಕ್ಕೆ ಬಯಸ್ತಾ ಇದ್ದೀರಿ ತಾವು? ಬಚ್ಚನ್. ಹಾ, ಬಚ್ಚನ್ ಚಿತ್ರದಿಂದ ಯಾವ ಗೀತೆ ಮೇಡಮ್? ಸರಿ ಮೇಡಮ್, ನೀವು ಕೇಳಿದಂಗ ಗೀತೆ ಮೂಡಿ ಬರತ್ತೆ, ಕೇಳ್ಕೊಂಡು ಬರ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಕ್ಕೆ ಧನ್ಯವಾದ ತಮಗೆ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಸ್ನೇಹಿತರೆ, ನೀವು ಕೇಳ್ತೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ ಕರೆಗೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾರ್ಯಕ್ರಮದ ಕೊನೆಯ ಕರೆ ಈಗ ತಗೋತೀನಿ, ಅಂದ್ರೆ ಸ್ಟುಡಿಯೋ ಸಮಯ ಆಗ್ತೈತಿ. ಇದಾದ್ಮೇಲೆ ಉದ್ಯೋಗ ವಾರ್ತೆ ಮೂಡಿ ಬರ್ತೈತಿ. ಈಗ ಈ ಕೊನೆಯ ಕರೆ ಯಾರದು, ಎಲ್ಲಿಂದ ತಾ ನೋಡೋಣ, ಬನ್ನಿ. ಹಲೋ, ಆಕಾಶವಾಣಿ ವಿಜಯಪುರ.
4: ಹಲೋ, ನಮಸ್ತೆ ಸರ್.
3: ನಮಸ್ತೆ ಸರ್, ಯಾರೆಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
4: ಶರಣಪ್ಪ ಸರ್, ಉತ್ನಳಿಂದ ಸರ್.
3: ಶರಣಪ್ಪ ಅವರು ಉಕ್ಲಿಯಿಂದ?
4: ಉತ್ನಾಳ್ ಸರ್.
3: ಉತ್ನಾಳಿಂದ? ಸರಿ ಸರ್, ಹೆಂಗಿದ್ದೀರಿ ಸರ್?

0: ಚೆನ್ನಾಗಿದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಿ ಸರ್?
1: ನಾವು ಆರಾಮದಿವಿ ನೋಡ್ರಿ. ಈಗ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರಿ, ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ದೀರಿ ತಾವು?
0: ಶ್ರೀರಾಮ್ ಫಿಲ್ಮ್ ಸರ್
1: ಹ್ಮ್,
0: ಎಲ್ಲ ನೀನು ತಾಯಿ ಎಲ್ಲ ನಿನ್ನ ಮಾಯಿ ಇರ್ಕೊಂಡು ಹಾಕಿ ಸರ್.
1: ಶ್ರೀರಾಮ ಚಿತ್ರದಿಂದ.
0: ಹೌದು ಸರ್.
1: ಸರಿ ಸರ್, ನಿಮ್ಗಾಗಿ ಆ ಗೀತೆ ಮೂಡಿ ಬರತ್ತೆ, ಕೇಳ್ಕೊಂಬರ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಕ್ಕೆ ಧನ್ಯವಾದ ತಮಗೆ.
0: ನಮಸ್ಕಾರ ಸರ್.

0: ಇದುವರೆಗೂ ಕರೆಗೊಂದುಗಿತೆ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರು ಅವರೆಲ್ಲರಿಗೂ ತುಂಬಿದ ಧನ್ಯವಾದಗಳು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮೊಟ್ಟಿಗೆದ್ದು ನಾನು ಆರ್ ಜೆ ಮುತ್ತುರಾಜ್ ಇಲಗಟ್ಟಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಶ್ರೀಶೈಲ್ ಚಿಂತಾಮಣಿ ಹಾಗೂ ಎ ಬಿ ರಾಜ್ಕುಮಾರ್ ಅವರದ್ದು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸುಡೆ ಸಮಯ 5:56:08. ಈಗ ಕೇಳಿ ಉದ್ಯೋಗ ವಾರ್ತೆ.
1: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಆರ್ಆರ್ಬಿಯಲ್ಲಿ ಖಾಲಿ ಇರುವ 6,557 ಟೆಕ್ನಿಷಿಯನ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 6,557. ವಿದ್ಯಾರ್ಹತೆ ಬಿಎಸ್ಸಿ, ಐಟಿಐ, ಡಿಪ್ಲೊಮಾ, ಬಿಇ ಮತ್ತು ಬಿಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಗ್ರೇಡ್ ಎ ಸಿಗ್ನಲ್ ಹುದ್ದೆಗೆ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಗ್ರೇಡ್ 3 ಹುದ್ದೆಗೆ ಕನಿಷ್ಠ 18, ಗರಿಷ್ಠ 33 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ₹500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಹಾಗೂ ಇಬಿಸಿ ಅಭ್ಯರ್ಥಿಗಳಿಗೆ ₹250 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrb.indianrailways.gov.in ಅನ್ನು ನೋಡಬಹುದು. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 572 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 572. ವಿದ್ಯಾರ್ಹತೆ ಪಿಯುಸಿಯನ್ನು ಪಾಸ್ ಆಗಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ ₹750, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗಳಿಗೆ ₹500 ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ₹250 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in ಅನ್ನು ನೋಡಬಹುದು. ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಇಲ್ಲಿ ಖಾಲಿ ಇರುವ 106 ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 106. ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು ಪಾಸ್ ಆಗಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಒಬಿಸಿ ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ

0: ಗೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ judiciary.karnataka.gov.in ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 2314 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 2314. ವಿದ್ಯಾರ್ಥಿ ಪಿಯುಸಿ ಅಥವಾ ಐಟಿಐ ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ. ಇನ್ನು ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ 33. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 35 ವರ್ಷ. ಕರ್ನಾಟಕ ರಾಜ್ಯ ಅರಣ್ಯ ಬುಡಕಟ್ಟು ಜನರಿಗೆ ಗರಿಷ್ಠ 38 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in/kaa ನೋಡಬಹುದು. ಕರ್ನಾಟಕ ಲೋಕಾಯುಕ್ತದಲ್ಲಿ ಖಾಲಿ ಇರುವ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 26. ವಿದ್ಯಾರ್ಹತೆ ಪಿಯುಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ lokayukta.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 MHz. ಇದುವರೆಗೆ ಉದ್ಯೋಗ ವಾರ್ತೆ ಕೇಳಿದಿರಿ. ಸ್ಟುಡಿಯೋ ಸಮಯ 6:01:10. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇನ್ನು 6:10 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳುವಿರಿ. 6:20 ಸಂಸ್ಕೃತ ವಾರ್ತೆ ಮೂಡಿ ಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ ಕೇಳುವಿರಿ. ಇನ್ನು 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ನಮ್ಮ ನಿಲಯದಿಂದ ಕಿಸಾನ್ವಾಣಿ ಕೇಳುವಿರಿ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನಿಂಬೆ ಬೆಳೆಯಲ್ಲಿ ಬಹಾರ್ ನಿರ್ವಹಣೆ ಮತ್ತು ಅರ್ಕ ನಿಂಬೆ ಸ್ಪೆಷಲ್ ಬಳಕೆಯ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರೇಮ್ಚಂದ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಅನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಇಂದು ಸಂಜೆ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ಅನಂತರ 8:00 ಸವಿ ನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಅನಂತರ 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ. 8:30 ನಮ್ಮ ನಿಲಯದಿಂದ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 8:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. 9:00 ನ್ಯೂಸ್ ಅಟ್ 9 ಕಾರ್ಯಕ್ರಮಗಳು ಮೂಡಿಬರಲಿವೆ. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಕೇಳಬಹುದು. 9:30 ಯುವವಾಣಿ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. ಇಂದು ರಾತ್ರಿ 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳು ಮೂಡಿಬರಲಿವೆ. ಇನ್ನು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಹಿಂಗೈತಿ. ಎಂದಿನಂತೆ ಬೆಳಗ್ಗೆ 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ. ನಾಳಿನ ಚಿಂತನದಲ್ಲಿ ಮಾತನಾಡಲಿದ್ದಾರೆ ವಿದ್ಯಾ ಭರತನಹಳ್ಳಿ ಅವರು. ಅನಂತರ 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಕೇಳಬಹುದು. 6:40 ಜನಪದ ಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 6:55

0: ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು 7:05 ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಬೆಳಗ್ಗೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಬಹುದು. 7:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಾಳೆ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮಿನಿಸ್ಟರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಕಾರ್ಯಕ್ರಮ ಕೇಳಬಹುದು. 8:45 ಮತ್ತಷ್ಟು ಚಿತ್ರಗೀತೆಗಳು ಮೂಡಿಬರಲಿವೆ. ಇನ್ನು 9:00 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ಕೇಳುವಿರಿ. ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 9:30 ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳೆ ಬೆಳಗ್ಗೆ 10:00 5:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿವಿಧ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇದಾಗಿತ್ತು ಇಂದು ಸಂಜೆ ಮತ್ತು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:05 ಆಗಲಿದೆ. ಈಗ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: The news read by Valsa Williams. The Lok Sabha today passed the Public Examinations Prevention of Unfair Means Amendment Bill 2026. The bill seeks to amend the Public Examinations Prevention of Unfair Means Act 2024. The legislation incorporates several significant provisions, including stringent penalties such as imprisonment for up to 10 years, fines of up to 10 crore rupees, and the seizure of properties of convicted offenders. Replying to the discussion on the bill, Minister of State for Personnel, Public Grievances and Pensions, Dr. Jitendra Singh, said the new bill is a reaffirmation of the government's commitment to safeguard the welfare of students and youths.
2: The earlier bill and the amendment today are reaffirmation of this government's deep commitment to safeguard the welfare of the students and the youth of this country. And therefore, this bill can be described as a milestone legislation in the history of Indian Parliament.
1: Replying to Mr. Gandhi's accusation against Union Home Minister Amit Shah, Dr. Singh said the government repeatedly clarified that no shots were fired and only tear gas was used. He said since no shots were fired, the question of issuing an order does not arise, as the authority to issue such an order rests with the magistrate, not the minister. Parliamentary Affairs Minister Kiran Rijiju strongly objected to the remarks of Rahul Gandhi and demanded an apology from him in the House for his remarks. Earlier participating in the discussion, Congress MP Rahul Gandhi said students' protest on the NEET issue was not violence or hatred, but a deep expression of the youth, and all political parties must respect this expression. After the passage of the bill, the lower house was adjourned till tomorrow. The Rajya Sabha has passed the Prevention of Insults to National Honour Amendment Bill 2026. The bill will further amend the Prevention of Insults to National Honour Act 1971. The proposed legislation seeks to give Vande Mataram the same statutory protection as the national anthem, Jan Gan Man. These offences are punishable with imprisonment up to 3 years, a fine, or both. After the passage of the bill, the upper house was adjourned till tomorrow. To address the deteriorating air quality challenge, the government has approved a vehicle fleet renewal initiative named Parivartan program for accelerated renewal and incentivization of vehicle assets for reducing transport air pollution and network emissions. The scheme aims to replace old and high emission trucks and buses in the Delhi National Capital Region with cleaner Bharat Stage BS6 compliant and electric vehicles. In Pakistan-occupied Jammu and Kashmir, the death toll has risen to 40, with several others injured following a crackdown by Pakistani security forces on protesters during a march organized by the Joint Awami

0: Action Committee from Rawalpindi to Muzaffarabad on Monday. Amid escalating unrest in the occupied territory, a human rights documentation and monitoring body has urged the Office of the United Nations High Commissioner for Human Rights to intervene over reports of lethal force being used against peaceful protesters. Union Home Minister Amit Shah has spoken with Assam Chief Minister Dr. Hemanta Biswa Sarma and reviewed the ongoing relief efforts in the wake of the devastating floods in Upper Assam. In a social media post, the Assam Chief Minister said Union Home Minister inquired about the situation on the ground and assured that the centre will continue to provide all necessary assistance. Odisha also continues to grapple with a rapidly escalating flood emergency as swollen rivers inundate vast stretches, displacing thousands. Benchmark domestic equity indices ended over 1% higher today. The Sensex surged 889 points to close at 77,655. The Nifty gained 265 points to settle at 24,250. At the ongoing Commonwealth Games in Glasgow, Indian boxer Sakshi Chaudhary confirmed another medal for the country on day six. Sakshi defeated Caitlin Friars of Northern Ireland by a unanimous decision 5-0 to storm into the semi-finals of the women's 51-kilogram division. And with that, we end this news bulletin.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇದೇ ಸಮಯ 6:10:20. ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
3: ಸರಿ ಸರ, ಏನ ಮೊಬೈಲ್ ಹೋಗ್ತಿರಲ್ರಿ?
4: ಮೊಬೈಲ್ ಹೆಂಗೆ ನೋಡಾಕತ್ತೀನಿ ಬರ್ರಿ.
3: ಅಲ್ಲ, ಮತ್ತ ಈಗ ತಿರುಗಿ ಎಕ್ಸಾಮ್ಸ್ ಅನೇ ಬಂದು ಮಕ್ಕಳಿಗೆ ಒಂದು ಟೇಲರ್ ಒಂದೇ ದಿನ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕಲ್ಲ, ಎಲ್ಲಿ ಕರ್ಕೊಂಡು ಹೋಗುನಂತೀರಿ? ಎಲ್ಲಿ ಹೋದ್ರೆ ಚಲೋ ಅಂತ ನಾ ಅಂತೀನಿ. ನನಗೂ
4: ತಲೆಯಾಗಳು ಎಲ್ಲ ಕಡೆ ಅದಾವ ಬಿಡ್ರಿ. ಈಗ ನಾಗರಹೊಳೆ, ಬಂಡೀಪುರ ಅದಾವ, ಮೈಸೂರು ಪ್ರಾಣಿ ಸಂಗ್ರಹಾಲಯ ಅಂತ ಅದಾವ.
3: ಸರ್, ನೀವು ಹೇಳಿದ್ರಲ್ಲ ಅದು ಪ್ರಾಣಿ ಸಂಗ್ರಹಾಲಯ ಅಂತ ಹೇಳಿ, ಅಲ್ಲೇ ಕರ್ಕೊಂಡು ಹೋಗೋಣ್ರಿ. ಯಾಕಂದ್ರೆ ಬಹಳಷ್ಟು ಹುಡುಗರು ಬರೀ ಪುಸ್ತಕನ್ಯಾಗ ನೋಡ್ಯಾವ ಪ್ರಾಣಿ ಇದು ಅದು ಅಂತ ಹೇಳಿ. ಅವ್ ಕಣ್ಮುಟ ನಾವು ತೋರಿಸಿದ್ರೆ ಏನ ಚಲೋ ಇರ್ತೈತೆ ಹೌದಿಲ್ರಿ? ನಾಳೆಗೆ ಮುಂಜಾನೆ ಬಸ್ ಹೇಳ್ಬಿಡ್ರಿ, ಹೋಗೇ ಬಿಡೋಣತ್ರಿ.

0: ಅಯ್ಯೋ, ಸಾಲಾಗಿ ಬನ್ನಿ ಮಕ್ಳೇ. ಸರ್ ಆ ಕಡೆ ನೀವು ನೋಡ್ಕೊರಿ, ಈ ಕಡೆ ನಾನು ನೋಡ್ಕೋತೀನಿ ಮಕ್ಳಿಗೆ.
1: ಹುಲಿ ಅದ ನೋಡ್ರಿ ಇಲ್ಲಿ ಮೇಡಮ್ ನೋಡ್ರಿ
0: ನೋಡ್ರಿ ಅಲ್ರಿ, ಎರಡ ಕಾಂತಾವಲ್ರಿ ಸರ್ ಹುಲಿ.
1: ಹೌದ್ರಿ, ಹುಲಿ ಸಂತತಿ ಬಹಳ ಕಡಿಮೆ ಆಗೈತ್ರಿ.
0: ಅಯ್ಯೋ ಯಾಕ ಅನ್ಬೇಕಂತ್ರಿ?
1: ಏನ್ರಿ ಮತ್ತೆ ಕಾಡುಗಳು ಜಾಸ್ತಿ ಇರ್ಲಿಕ್ಕಂದ್ರೆ ಮತ್ತೆ ಹುಲಿ ಸಂತತಿ ಕಡಿಮೆ ಆಗೋದಲ್ರಿ ಮೇಡಮ್?
0: ಹೌದ್ರಿ, ಹೆಂಗಾಗೈತಂದ್ರ ಈ ಮಾನವ ಬೆಳೆಯೋದ್ರಿಂದ ಕಾಡೆಲ್ಲ ಕಡ್ಕೋತ ಹೊಂಟಾನ, ಮನಿ ಕಟ್ಕೋತ ಹೊಂಟಾನ ಅಲ್ಲ. ಹಿಂಗ ಕಡ್ಕೋತ ಹೋದ್ರ ಒಂದಿನ ಈ ಪ್ರಾಣಿ ಏನ್ರಿ ತಿನ್ನಾಕ ಉಣ್ಣಾಕ ಬೆಳೆಯಾಕ ಜಾಗ ಇಲ್ಲಾರ್ದಂಗ ಆಗ್ತೈತಿ. ಹೌದಲ್ಲ, ಈಗ ನೋಡ್ರಿ ಈಗ ಹುಲಿನ ಕಾಣೋಲ್ಲಾಗ್ಯಾವ. ಅಲ್ಲಿ ನೋಡ್ರಿ ಒಂದ ಆನೆ ಐತಿ, ಅಲ್ಲೆಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಗಿಡದ ಮ್ಯಾಗ ಒಂದ ನವಿಲು ಕೂತೈತ್ರಿ. ಹಿಂಗಾದ್ರ ಮಕ್ಳಿಗೆ ತೋರ್ಸೋದೇನು, ಅವ್ರ ಕಣ್ಣಾಗ ಏನ್ ಬೀಳ್ತೈತಿ, ಅವ್ರ ತಲಿಯೊಳಗ ಬರೀ ಒಂದೊಂದೇದಾವ ಅನ್ನಂಗ ಆಗ್ತೈತಿ. ಇದಕ್ಕೆಲ್ಲ ಕಾರಣ ನಾವ ನೋಡ್ರಿ ಮನುಷ್ಯರ.
1: ಮನುಷ್ಯರ ಕಾರಣ್ರಿ, ಮನುಷ್ಯನ ಆಸೆಗೆ ಮಿತಿ ಇಲ್ಲತಾರಿ ಮೇಡಮ್.
0: ಹೌದ್ರಿ,
1: ಹಾ, ಯಾಕಂದ್ರೆ ಈಗ ತನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಾಕ ಗಿಡ ಮರ ಬೆಟ್ಟ ಗುಡ್ಡಗಳನ್ನ ಎಲ್ಲ ಹಾಳು ಮಾಡಿಬಿಟ್ಟಾನ. ನದಿ ಪರ್ವತಗಳನ್ನ ಸಹಿತ ಬಿಟ್ಟಿಲ್ಲ. ಅದಕ್ಕಾಗಿ ಇವು ಕಾಡು ಬೆಟ್ಟ ಕಡಿಮೆ ಆದ್ರ ಮಳಿ ಕಡಿಮೆ ಆಗ್ತತಿ. ಮಳಿ ಕಡಿಮೆ ಆದಂಗ ಇವು ಪ್ರಾಣಿ ಪಕ್ಷಿಗಳನ್ನು ಕಡಿಮೆ ಆಗಿಬಿಡ್ತಾವ. ಅಕ್ಕ ಸಂತತಿನ ಕಡಿಮೆ ಆಗ್ಯಾರಿ ಮೇಡಮ್. ಇದ್ರಾಗ ನಮ್ಮ ಭಾರತ ದೇಶದಾಗ ಸ್ವಲ್ಪ ಹುಲಿ ಪ್ರಮಾಣ ನಮ್ಮ ಕರ್ನಾಟಕದಾಗ ಜಾಸ್ತಿ ಆಯ್ತು ನಾ ಕೇಳ್ಪಟ್ಟಿದ್ದೇನ್ರಿ ಮೇಡಮ್.
0: ಮತ್ತ ಅಂತಲ್ಲಿನ ಎರಡ ಕಾಣಕತ್ತಾವ ನೋಡ್ರಿ.
1: ಹೌದು, ನಾವು ಹುಲಿ ಏನ ನೆನಪಾಯ್ತು ನೋಡ್ರಿ, ಇವತ್ತ July 29.
0: ಅಯ್ಯೋ ಚಲೋ ಆಯ್ತಲ್ರಿ.
1: ಹಾ, ಅಂತಾರಾಷ್ಟ್ರೀಯ ಹುಲಿ ದಿನ ಇವತ್ತು, ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಕರೀತಾರ.
0: ಅಂದ್ರ ನಾವ್ ಇವತ್ತ ಹುಡುಗರಿಗೆ ಜೂ ತೋರ್ಸ್ಕೊಂಡು
1: ಕರ್ಕೊಂಡು ಚಲೋ
0: ಒಳ್ಳೇದಾಯ್ತು ಬಿಡ್ರಿ.
1: ಯಾಕಂದ್ರೆ ಇದು ಹುಲಿನ ಅಳಿವೆಂಚಿನಲ್ಲಿ ಇರತಕ್ಕಂತ ಕಾಡುಗಳು, ಹುಲಿಗಳ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಮೇಡಮ್.
0: ಹೌದು,
1: ಯಾಕಂದ್ರ ಇದ್ರಗೋಸ್ಕರ ಹಲವಾರು ಸರ್ಕಾರಗಳು ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾವ. ಇದ್ರದ ಆಚರಣೆ ಯಾವಾಗ ಆರಂಭ ಆತಂದ್ರ 2010 ರಷ್ಯಾದಲ್ಲಿ ನಡೆದ ಸೇಂಟ್ ಪೀಟರ್ಸ್ಬರ್ಗ್ ಹುಲಿ ಶೃಂಗಸಭೆಯಲ್ಲಿ ಈ ದಿನ ಮೊದಲ ಆಚರಣೆ ಮಾಡ್ತಾರೆ.
0: ಹೌದ್ರಿ, ಏ ಮಕ್ಕಳ ನೋಡ್ರಿ ಸರ್ ಹೇಳಾಕತ್ತಾರ ಕೇಳ್ರಿ, ಹೇಳ್ರಿ ಸರ್.
1: ಆಮೇಲೆ ಇದ್ರ ಉದ್ದೇಶ ಏನಪ್ಪಾ ಅಂದ್ರ ಹುಲಿ ಸಂತತಿಯನ್ನ ಹೆಚ್ಚು ಮಾಡೋದು, ಮತ್ತ ಅವುಗಳನ್ನ ಬೇಟೆಯನ್ನ ಆಡ್ತಾರಲ್ಲ ಅವು ಬೇಟೆ ಆಡೋದ್ರಿಂದ ಅವ್ರನ್ನ ರಕ್ಷಣೆ ಮಾಡೋದು. ಇದು ಬಹಳ ಮುಖ್ಯ ನೋಡ್ರಿ ಮೇಡಮ್. ಆಮೇಲೆ ಭಾರತ

0: ದಲ್ಲಿ ಅತಿ ಹೆಚ್ಚು ಹುಲಿಗಳಿರುವಂತ ದೇಶ ಅಂದ್ರೆ ತಪ್ಪಾಗಂಗಿಲ್ಲ.
1: ನಮ್ಮ ಭಾರತ ದೇಶದೊಳಗೆ ಹೆಚ್ಚದಾವು.
0: ಹಾ, ಹುಲಿಗಳನ್ನ ಹೆಚ್ಚೆಚ್ಚು ಅಂದ್ರೆ ಅವ್ರ ಸಂತತಿಯನ್ನು ಬೆಳೆಸಕ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರದವರು ಹಮ್ಮಿಕೊಂಡಾರ. ಅದ್ರ ಜೊತೆಗೆ ಇದ್ರ ಮಹತ್ವ ಏನಪ್ಪಾ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಹುಲಿಯನ್ನು ಕಾಣಬಹುದು. ಬೇರೆ ದೇಶಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ ಇಲ್ಲ ಅಂತ ನನಗೆ ಅನಿಸ್ತದೆ.
1: ಮತ್ತೆ ಬೇರೆ ದೇಶನಾಗ ನೋಡ ಮಕ್ಕಳ, ಇಲ್ಲಿ ನಮ್ಮಲ್ಲಿ ಹುಲಿ ಬಣ್ಣ ನೋಡಿದ್ರಿ, ಇಲ್ಲ ವಾತಾವರಣಕ್ಕೆ ತಕ್ಕಂತೆ ಬಿಳಿ ಹುಲಿ ಅದಾವ ಅಂತೇಳಿ ಮೊನ್ನೆ ಪುಸ್ತಕನಾಗ ತೋರ್ಸಾತಿದ್ವಿ.
0: ಇಲ್ಲ, ಆಯಾದ ಪರಿಸರಕ್ಕೆ ವಾತಾವರಣಕ್ಕೆ ತಕ್ಕಂತೆ ಅವ ಬಣ್ಣಗಳು ಬೇರೆ ಬೇರೆ ಆಗಿರ್ತಾವ.
1: ಮತ್ತೆ ಬಿಳಿ ಆನಿನೂ ಅದಾವ ಕೇಳಿನ್ರಿ ಸರ್?
0: ಹೌದಲ್ರಿ?
1: ಹೂನ್ರಿ, ಅಲ್ಲಿ ನೋಡ್ರಿ ಸರ್, ಅಲ್ಲಿ ಬರಾಕತಾವ ನೋಡ್ರಿ, ಹಿಂಡ್ ಹಿಂಡ್ ಹಿಂಡ್ ನಾವು ಇಲ್ಲ ನಾಕತಿದ್ವಿ, ಹುಲಿ ನೋಡ್ರಿ ಎಷ್ಟು ಬರಾತಾವ. ಬನ್ನಿ ಮಕ್ಳ, ಈ ಕಡೆ ಬನ್ನಿ ನೋಡ್ರಿ, ಅಲ್ಲಿ ಹುಲಿ ಅದಾವ ನೋಡ್ರಿ.
0: ಇಲ್ಲ, ಕೆಲವೊಂದ್ ಕಡೆ ಮಳಿ ಬೆಳಿ ಚೆನ್ನಾಗಿ ಆಗುದ್ರೆ ಈ ತರ ನೋಡಿ ದೊಡ್ಡ ದೊಡ್ಡ ಗಿಡ ಮರ ಬೆಟ್ಟ ಗುಡ್ಡಗಳು ಬೆಳೆದವ್ರಿ ಮೇಡಮ್. ಉತ್ತರ ಕರ್ನಾಟಕ ಕಡೆ ಇಷ್ಟೆಲ್ಲ ದಟ್ಟಣ ಪ್ರದೇಶ ಕಾಣೋದಿಲ್ರಿ ಮೇಡಮ್.
1: ಯಾಕಂದ್ರ ಮಳಿ ಕಡಿಮೆ ನೋಡ್ರಿ ಆ ಕಡೆ. ಇದನ್ನೇ ಈ ಮಾನವನ ಅತಿ ಆಶೆಕ ಬಲಿ ಹಾಕಿಸಿಂದ ಎಲ್ಲ ಕಾಡ್ ನಾಶ ಆಗ್ಯಾವ. ಪ್ರಾಣಿಗಳಿಗೆ ಪ್ರಾಣ ಸಂಕಟ ಆಗ್ಬಿಟ್ಟೈತಿ. ಹಕ್ಕಿ ಪಕ್ಕಿ ಕೂಡಾಕ ಗಿಡಗಳು ಇಲ್ಲಾರ್ದಂಗ ಆಗೈತಿ. ಹೌದಿಲ್ರಿ? ಎಲ್ಲದಕ್ಕೂ ಕಾರಣ ಮಾನವ ಮಾನವ ಅನ್ನೋದಾಗೈತಿ. ಈಗ ಇದೇ ಮುಂದ್ ಹೊರಿತಂದ್ರ ಒಂದಿನ ನಾವು ಮತ್ತ ಪುಸ್ತಕನಾಗ ತೋರ್ಸೋದಾಗ್ತೈತಿ ಮಕ್ಕಳಿಗೆ. ಆದಷ್ಟು ನಾವು ಈಗ ಹೆಂಗ ಬಂದೇವಲ್ರಿ ಇದು ಈ ಪ್ರಾಣಿ ಸಂಗ್ರಹಾಲಯಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದಂಗ, ಹಂಗ ವರ್ಷಕ್ಕ ಒಂದೆರಡ್ ಸರಿ ಇಂತಾವ್ ಎಲ್ಲರೇ ಸಣ್ಣ ಸಣ್ಣ ಒಂದೆರಡು ಪ್ರವಾಸ ಕರ್ಕೊಂಡು ಹೋದ್ವಿ ಅಂದ್ರ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಕಂಡ್ರ ಅವಕ್ಕೂ ಒಂದಿಟ್ಟ ಮನಸ್ಸಿಗೆ ತೃಪ್ತಿ ಆಗ್ತದ. ಏನಂತೀರಿ ನಡ್ರಿ? ಈಗ ಮಳಿ ಬರಂಗಾಯ್ತು, ಹೋಗೋಣಂತ್ರಿ.
0: ಇಲ್ಲ, ಹುಲಿಗಳನ್ನ ಪ್ರತ್ಯಕ್ಷವಾಗಿ ನೋಡಿ ಮಕ್ಕಳು ಬಹಳ ಖುಷಿ ಪಟ್ರಿ ಮೇಡಮ್. ಯಾಕಂದ್ರೆ ನಾವು ಬಂದಿದ್ದಕ್ಕೂ ಚಲೋ ಆಯ್ತು, ಇಲ್ಲಿ ಇಷ್ಟೆಲ್ಲ ವಿಷಯ ತಿಳ್ಕೊಂಡ್ವಿ.
1: ಕಣ್ಣಾರೆ ನೋಡಿದ್ರು ಅವ್ರಿಗೆ ಆನಂದ ಆಯ್ತು. ಎಷ್ಟು ಕುಣಿದು ಕುಣಿದು ಕುಣಿದು ನಗ್ಲಾಕತ್ತಾರ ನೋಡ್ರಿ ಸರ್. ಹೌದಲ್ರಿ?
0: ಆಯ್ತು, ಗಾಡಿಯಲ್ಲಿ ಪಾರ್ಕಿಂಗ್ ಅದಕ್ಕೆ ತರಬೇಕಾ? ಎಲ್ಲರೂ ಆ ಕಡೆ ನೋಡ್ರಿ.
1: ನೋಡ್ರಿ, ಮಕ್ಳು ಏನಾರ ತಿಂತಾರ ಒಂದಿಷ್ಟು ತಿನ್ನಿಸಿ ಕರ್ಕೊಂಡು ಹೋಗೋಣತ್ರಿ.
0: ಹಾ ಆಯ್ತು ನೋಡ್ರಿ ಮೇಡಮ್, ಹೋಗೋಣ ನೋಡ್ರಿ. ಈಗ ಒಂದು ನೀತಿ ಕತೆ ಕೇಳೋಣ.

ಕೇಳುವರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದು ದಿನ ದಾಸರೊಬ್ಬರ ಜೀವನದಲ್ಲಿ ನಡೆದ ಘಟನೆಯೊಂದು ಹೀಗಿದೆ. ನಿರಂತರ ಪೂಜೆ ಧ್ಯಾನ ಅಧ್ಯಯನಗಳಲ್ಲಿ ನಿರತರಾಗಿದ್ದ ದಾಸರು ದಿನಾಲೂ ಬೆಳಿಗ್ಗೆ ಕೆಲ ಗಂಟೆಗಳ ಕಾಲ ಭಜನೆ ಮಾಡ್ತಾ ಊರಿನಲ್ಲಿ ಸುತ್ತಾಡಿ ಬರ್ತಾ ಇದ್ರು. ಹೀಗೆ ಸುತ್ತಾಡಿ ಬರುವಾಗ ಅನೇಕರು ಧಾನ್ಯಗಳನ್ನು ಭಿಕ್ಷೆಯಾಗಿ ಕೊಡ್ತಾ ಇದ್ರು. ಇನ್ನು ಕೆಲವರು ಸುಮ್ಮನೆ ನೋಡ್ತಾ ಇದ್ರು, ಏನೂ ನೀಡ್ತಾ ಇರಲಿಲ್ಲ. ದಾಸರು ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಭಿಕ್ಷೆ ಬೇಡಿ ತೆಗೆದುಕೊಳ್ತಾ ಇದ್ರು. ಹೀಗೆ ಭಜನೆ ಮಾಡ್ತಾ ಹೋಗ್ತಾ ಇದ್ದ ಬೀದಿ ಬದಿಯ ಮಹಡಿ ಮನೆಯೊಂದರಲ್ಲಿ ಶ್ರೀಮಂತನೊಬ್ಬ ವಾಸವಾಗಿದ್ದ. ಶ್ರೀಮಂತನಿಗೆ ದಿನಾಲೂ ತಮ್ಮ ಮನೆಯ ಮುಂದೆ ಭಜನೆ ಮಾಡ್ತಾ ಹೋಗ್ತಾ ಇದ್ದ ದಾಸರ ಬಗ್ಗೆ ಯಾಕೋ ಏನೋ ಅಸಡ್ಡೆ, ಅಸಮಾಧಾನ. ಆ ಶ್ರೀಮಂತ ತನ್ನ ಮಹಡಿ ಮೇಲಿನಿಂದ ದಾಸರ ತಲೆಯ ಮೇಲೆ ಕಸವನ್ನ ಸುರಿದು ವಿಕೃತ ನಗೆಯೊಂದನ್ನು ಬೀರ್ತಾ ಇದ್ದ. ದಾಸರು ಈ ವಿಷಯವಾಗಿ ಏನನ್ನೂ ಕೂಡ ಹೇಳದೆ ಮೈ ಮೇಲೆ ಬಿದ್ದ ಕಸವನ್ನು ಕೊಡವಿಕೊಂಡು ಸುಮ್ಮನೆ ಮುಂದೆ ಹೋಗ್ತಾ ಇದ್ರು. ಹೀಗೆ ಪ್ರತಿದಿನದಂತೆ ಒಂದಿನ ದಾಸರು ಶ್ರೀಮಂತನ ಮನೆಯ ಮುಂದೆ ಹಾಯ್ದು ಹೋಗ್ತಾ ಇದ್ರು. ಅಂದು ದಾಸರ ಮೇಲೆ ಕಸ ಬೀಳಲೇ ಇಲ್ಲ. ದಾಸರಿಗೆ ಆಶ್ಚರ್ಯವೆನಿಸಿ ಮೇಲಕ್ಕೆ ಮುಖ ಮಾಡಿ ನೋಡಿದ್ರು, ಶ್ರೀಮಂತ ಕಾಣಿಸ್ಲೇ ಇಲ್ಲ. ಅಂದು ದಾಸರು ತಮ್ಮ ಪಾಡಿಗೆ ಮುಂದೆ ಸಾಗಿದ್ರು. ಹೀಗೆ ಮರುದಿನವೂ ಕೂಡ ಆ ಮಾರ್ಗವಾಗಿ ದಾಸರು ಬರ್ತಾ ಇದ್ರು. ಅಂದೂ ಕೂಡ ದಾಸರ ತಲೆಯ ಮೇಲೆ ಕಸ ಬೀಳಲೇ ಇಲ್ಲ. ದಾಸರಿಗೆ ಏನೋ ಅನುಮಾನವೆನಿಸಿ ಅವರು ಸುಮ್ಮನೆ ಮುಂದೆ ಸಾಗದೆ ಅವತ್ತು ಮಹಡಿಯ ಮನೆಯೊಳಗೆ ಹೋಗಿ ಬಿಟ್ರು. ಬಾಗಿಲು ತೆರೆದೇ ಇತ್ತು, ಆದರೆ ಮನೆಯೊಳಗೆ ಯಾರೂ ಕಾಣಿಸ್ಲಿಲ್ಲ. ಆದರೆ ಮಹಡಿಯಲ್ಲಿದ್ದ ಒಂದು ಮಂಚದ ಮೇಲೆ ಶ್ರೀಮಂತ ವ್ಯಕ್ತಿ ನರಳತಾ ಮಲಗಿದ್ದ. ಶ್ರೀಮಂತ ವ್ಯಕ್ತಿ ಮನೆಯಲ್ಲಿ ಒಬ್ಬನೇ ಇರುವುದಾಗಿಯೂ ಅವನನ್ನ ಇಂತಹ ಸಮಯದಲ್ಲಿ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲವೆಂದು ದಾಸರಿಗೆ ತಿಳಿಯಿತು. ದಾಸರು ತಡ ಮಾಡದೆ ಊರಿನಲ್ಲಿದ್ದ ಒಬ್ಬ ವೈದ್ಯರನ್ನ ಕರೆದುಕೊಂಡು ಬಂದು ಶ್ರೀಮಂತನಿಗೆ ಒಂದೆರಡು ದಿನ ಚಿಕಿತ್ಸೆ ಮಾಡಿಸಿದ್ರು. ದಾಸರು ತಮ್ಮ ಕೈಯಿಂದಲೇ ಗಂಜಿ ತಯಾರಿಸಿಕೊಂಡು ಹೋಗಿ ಶ್ರೀಮಂತನಿಗೆ ಕೊಟ್ಟು ಬಂದರು. ಎರಡು ದಿನಗಳ ನಂತರದಲ್ಲಿ ಶ್ರೀಮಂತ ವ್ಯಕ್ತಿ ಚೇತರಿಸಿಕೊಂಡ. ಮೂರನೆಯ ದಿನ ದಾಸರು ಬಂದು ವಿಚಾರಿಸುತ್ತಿದ್ದಂತೆ ದಾಸರನ್ನ ಕಂಡ ತಕ್ಷಣವೇ ಆ ಶ್ರೀಮಂತನು ದಾಸರ ಕಾಲಿಗೆರಗಿ ನಮಸ್ಕರಿಸಿದ. ತನ್ನಿಂದಾದ ತಪ್ಪಿಗೆ ಕ್ಷಮೆ ಯಾಚಿಸಿದ. ನಾನು ನಿಮ್ಮ ಮೇಲೆ ಪ್ರತಿದಿನ ಕಸ ಎಸಿತಾ ಇದ್ದೆ, ಆದರೆ ತಾವು ಅದನ್ನು ಮನಸ್ಸಿನಲ್ಲಿಟ್ಕೊಳ್ಳದೆ ಚಿಕಿತ್ಸೆ ಮಾಡಿಸಿ ಉಪಚರಿಸಿದ್ರಿ, ನನಗೆ ಪ್ರಾಣ ಭಿಕ್ಷೆಯನ್ನು ನೀಡಿದ್ರಿ, ನನ್ನ ಮೇಲೆ ಕರುಣೆಯ ಮಳೆಯನ್ನೇ ಸುರಿಸ್ಬಿಟ್ರಿ. ತಿದ್ದಿಕೊಳ್ಳಲಾಗದಷ್ಟು ದೊಡ್ಡ ತಪ್ಪು ನನ್ನಿಂದ ಆಗ್ಬಿಟ್ಟಿದೆ ಅಂತ

ಗಳಗಳನೆ ಅತ್ಬಿಟ್ಟ. ದಾಸರು ಚಿಕ್ಕದಾದ ಮಗುವಿನಂತೆ ಮುಗ್ಧ ನಗುವೊಂದನ್ನ ಬೀರಿದ್ರು. ಮಾಡಿದ ತಪ್ಪನ್ನ ತಿದ್ಕೊಳ್ಳೋದೇನೂ ಕಷ್ಟ ಅಲ್ಲ, ಇನ್ಮುಂದೆ ಆದ್ರೂ ನನ್ನ ಮೇಲೆ ಕಸ ಎಸೆಯೋದನ್ನ ನಿಲ್ಲಿಸ್ಬಿಟ್ರಾಯ್ತು ಅಷ್ಟೇ ಅಂಥೇಳಿ ಶಾಂತವಾಗಿ ನುಡಿದ್ರು. ಈ ಘಟನೆಯ ಬಳಿಕ ದಾಸರು ಆ ದಾರಿಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ಶ್ರೀಮಂತ ಧಾನ್ಯಗಳನ್ನ ಕೈಯಲ್ಲಿ ಹಿಡಿದು ಭಿಕ್ಷೆ ನೀಡಲು ಕಾಯುತ್ತಾ ನಿಂತಿರ್ತಾ ಇದ್ದ. ಪ್ರಿಯ ಕೇಳುಗರೇ, ನೀತಿ ಕಥೆಯೊಂದನ್ನು ಆಲಿಸಿದ್ರಲ್ಲ. ನಮಸ್ತೆ.

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸದಾಶಿವ್ ಚಲವಾದಿ ಹಾಗೂ ಭಾರತಿ ಸುನಗಾರ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಇದುವರೆಗೆ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೊಂದು ಸಮಯ 6 ಗಂಟೆ 20 ನಿಮಿಷ ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.

0: ग्रामेषु 3,000,000+ जनाः प्रभाविताः। अवधेयास्पदं वर्तते यत् एतावता 28,000 जनाः सुरक्षितस्थानेषु प्रापिताः। पाकिस्तानाधिकृत जम्मू कश्मीरे वर्धमान अशान्तेः मध्ये पाकिस्तानी सैनिकैः कृतस्य क्रूरदमनस्य समये गतदिनद्वयोः न्यूनातिन्यूनं 40 जनाः मृताः, बहवः जनाः व्रणिताः अभवन्। प्रतिवेदनानि उद्धृत्य युनाइटेड कश्मीर पीपल्स नेशनल पार्टी इत्यनेन बुधवासरे आरोपितं यत् ट्राइबल कोर्ट इत्यत्र 27-28 पर्यन्तं जनाः मारिताः इति वार्ताः।
1: ಆಕಾಶವಾಣಿ ರಸವಾರ್ತೆ ವರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಹೈದರಾಬಾದ್ನ ಚಾರ್ಮಿನಾರ್ ಚೌಕದಲ್ಲಿ ನಿಂತ್ಕೊಂಡ್ರೆ ಟೈಮ್ ಓಡೋದೇ ತಿಳಿಯಲ್ಲ. ಸಮಯ ತೋರಿಸಿಕಂತಲೇ ಚೌಕದ 4 ದಿಕ್ಕಿಗೂ 4 ಗಡಿಯಾರಗಳಿವೆ. ಎಲ್ಲವೂ ಬ್ಯಾಟರಿ ಇಲ್ಲದ ಕೀ ಕೊಡೋ ಗಡಿಯಾರಗಳು. ಇದರಲ್ಲಿ ಗುಲ್ಜಾರ್ ಹೌಜ್ ಕಡೆ ಮುಖ ತಿರುಗಿಸಿಕೊಂಡು ನಿಂತಿರೋ ಗಡಿಯಾರ ಮಾತ್ರ ಅರ್ಧ ಗಂಟೆಗೆ ಒಂದ್ಸಾರಿ ಢಣ್ ಅನ್ನುತ್ತೆ. ಸರಿಯಾಗಿ 135 ವರ್ಷಗಳ ಹಿಂದೆ ಇದನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದು, ಆಗ್ಲಿಂದ ಈಗ ತನಕ ಗಡಿಯಾರಗಳ ಟೈಮ್ ಚೆನ್ನಾಗಿದೆ, ಅದಕ್ಕೆ ಓಡ್ತಾನೆ ಇದೆ. ಹೀಗೆ ಓಡ್ತಾನೆ ಇರೋದಕ್ಕೆ ಕಾರಣ ಈ ಇಬ್ಬರು, ಮೊಹಮ್ಮದ್ ಗುಲಾಂ ರಬ್ಬಾನಿ ಮತ್ತು ಮಧುಸೂದನ್ ಚಾರಿ. 48 ಗಂಟೆ ಆಗ್ತಾ ಇದ್ದಂಗೆ ಇಬ್ಬರಲ್ಲಿ ಒಬ್ರು ಓಡೋಡಿ ಬಂದು ಈ ಗಡಿಯಾರಗಳಿಗೆ ಕೀ ಕೊಡ್ತಾರೆ. ಟೈಮ್ ಕಿಟ್ಟಾಗ ರಿಪೇರಿ ಮಾಡ್ತಾರೆ. ಕೀ ಕೊಡೋಕೆ ಇವರಿಬ್ರು ಬರೋಬ್ಬರಿ 150 ಕಿರಿದಾದ ಮೆಟ್ಲು ಹತ್ತಬೇಕು. ಕತ್ಲು ಕತ್ಲು, ಪಾರಿವಾಳಗಳ ವಾಸನೆ, ಒಂದ್ಸಲಕ್ಕೆ ಒಬ್ರೇ ಹತ್ತೋಕೆ ಆಗೋದು. ಸುಸ್ತಾದ್ರೆ ಅಂತಲೇ 12 ಕಡೆ ವಿಶ್ರಾಂತಿಗೆ ಕ್ಲಾಕ್ ಟವರ್ನಲ್ಲಿ ಗೂಡು ಮಾಡಿದ್ದಾರಂತೆ. ಇದರ ಇತಿಹಾಸ ಮಾತ್ರ ರೋಚಕ. 1889 ಹೈದರಾಬಾದ್ನ ಆಳ್ತಿದ್ದ 6ನೇ ನಿಜಾಮ್ ಮೀರ್ ಮೆಹಬೂಬ್ ಅನ್ನೋರು ಲಂಡನ್ನಿಂದ ಈ ಗಡಿಯಾರನ ತರಿಸಿ ಇದನ್ನ ಇಲ್ಲಿ ಅಳವಡಿಸಿದ್ರು. ಅಲ್ಲಿಂದ ತರಿಸೋಕೆ ಕಾರಣ ಏನಂದ್ರೆ, ಬ್ರಿಟಿಷ್ ವೈಸ್ರಾಯ್ ಪತ್ನಿ ಹೈದರಾಬಾದ್ಗೆ ಬರ್ತಾ ಇದ್ರು. ಈ ಹೆಣ್ಮಗಳನ್ನ ಸ್ವಾಗತಿಸೋಕೆ ಅಂತಲೇ ಈ ಗಡಿಯಾರಗಳನ್ನ ತರಿಸಿದ್ರಂತೆ. ನಮ್ಮ ಮೈಸೂರಿನ ಕೆಆರ್ ಸರ್ಕಲ್ನಲ್ಲೂ ಇರೋ ಚಿಕ್ಕ ಗಡಿಯಾರ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಡಫ್ರನ್ ಭೇಟಿ ನೆನಪಿಗೆ ನಮ್ಮ 10ನೇ ಚಾಮರಾಜ್ ಒಡೆಯರ್ ಸ್ಥಾಪನೆ ಮಾಡು. 135 ವರ್ಷಗಳಿಂದ ಇದು ಕೂಡ ಬ್ಯಾಟರಿ ಇಲ್ಲದೆ ಓಡ್ತಾನೆ ಇದೆ. 10 ದಿನಕ್ಕೊಂದು ಸಲ ಕೀ ಕೊಡ್ತಾರಂತೆ. ಇನ್ನು ಧಾರವಾಡದ ವಿಧಾನಸೌಧ ಗೋಪುರ ಗಡಿಯಾರ 7 ಮಹಡಿ ಮೇಲಿದೆ. ಒಂದ್ಸಲ ಡಣ್ ಅಂದ್ರೆ 3 ಕಿಲೋಮೀಟರ್ ತನಕ ಈಗ್ಲೂ ಕೇಳುತ್ತೆ. ನಮ್ಮ ಸೆಂಟ್ರಲ್ ಕಾಲೇಜು ಗಡಿಯಾರ ಇದೆಯಲ್ಲ, ಇದು ಈಗ್ಲೂ ಬೆಂಗಳೂರು ಜನರ ಕಾಲದ ಜೊತೆ ಓಡ್ತಾನೆ ಇದೆ. ಅಂದ್ರೆ ಇತಿಹಾಸದ ಕತೆ ಹೇಳುವ ಈ ಗಡಿಯಾರಗಳ ಟೈಮ್ ಬಹಳ ಚೆನ್ನಾಗಿದೆ. ಈ ಆನೆಗಳ ಟೈಮು ಸೂಪರ್ ಸೂಪರು. ಯಾಕಂದ್ರೆ ಜಾಂಬಿಯಾದಲ್ಲಿ ಸೌತ್ ಲುಂಗಾವ ರಾಷ್ಟ್ರೀಯ ಉದ್ಯಾನವನದ ಎಂಪುವೆ ಅನ್ನೋ ಲಾಡ್ಜ್ನ ಸ್ವಾಗತ ಕೋಣೆ ಒಳಕ್ಕೆ ಪ್ರವಾಸಿಗರು ಮಾತ್ರ ಅಲ್ಲ, ಆನೆಗಳು ಬರ್ತಾವೆ. ಆದ್ರೆ ರೂಮ್ ಬುಕ್ ಮಾಡ್ಲಿಕ್ಕಲ್ಲ, ಬದಲಿಗೆ ಅಲ್ಲಿರೋ ಮಾವಿನಕಾಯಿಗಳನ್ನ ತಿಂದು ತೇಗೋಕೆ ಆನೆ ಸೊಂಡ್ಲು ಹಾಕಿ ತಿಂತಾ ಇದ್ರು ಕೂಡ ಯಾರು ಕೂಡ ಇದನ್ನ ಓಡಿಸೋದಿಲ್ಲ. ಓಡಿಸೋಕೆ ಅಂದ್ಲೇ ಪಟಾಕಿ ಗಿಟಾಕಿ ಅಂಟಿಸೋದಿಲ್ಲ. ಅದಕ್ಕೆ ಹೇಳಿದ್ದು ಈ ಆನೆಗಳ ಟೈಮು ಚೆನ್ನಾಗಿದೆ ಅಂತ. ಎಂತ ಪ್ರೀತಿ ಮರ್ರೆ, ಅಕ್ಟೋಬರ್ ನಿಂದ ಡಿಸೆಂಬರ್ ತನಕ ಲಾಡ್ಜ್ ರಿಸೆಪ್ಷನ್ಗಳ ಆನೆಗಳ ಕಾರಿಡಾರ್ ಆಗಿರುತ್ತೆ. 10-15 ಆನೆಗಳು ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಗುಡುಗುಡು ಅಂತ ಬಂದು ಹೋಗೋದನ್ನ ನೋಡೋಕೆ ಅಂತಲೇ ಎಷ್ಟೋ ಫ್ಯಾಮಿಲಿಗಳು ಅಲ್ಲಿಗೆ ಬರ್ತಾವಂತೆ. ಆನೆಗಳು ಎಷ್ಟು ಟಿವಿಯಿಂದ ನಡ್ಕೊಂಡು ಬರ್ತಾವೆ ಅಂದ್ರೆ, ಉದ್ಯಾನವನ ನಮ್ದು, ಅದರಲ್ಲಿ ಇರೋ ಲಾಡ್ಜು ನಾವೇ ಕಟ್ಟಿರೋದು ಅನ್ನೋ ಓನರ್ಶಿಪ್ ಸೊಕ್ಕು ಇದ್ರ ಮೈಯಲ್ಲೆಲ್ಲ ಕಾಣ್ತಾ ಇರ್ತಂತೆ. ಸುಮಾರು 30 ವರ್ಷಗಳಿಂದ ಈ ಆನೆಗಳು ಹೀಗೆ ಕಾರಿಡಾರ್ ಅಲ್ಲಿ ಓಡಾಡ್ಕೊಂಡು ಹೋಗ್ತಿವಿ ಅಂತೆ. ಹೀಗೆ ಬಂದಾಗ ಯಾವ ಪ್ರವಾಸಿಗರು ಉಸಿರು ಎತ್ತೋಂಗಿಲ್ಲ. ಆನೆಗಳು ಬಂದು ಹೋಗೋ ತನಕ 50 ಅಡಿ ದೂರದ ರೂಮ್ಗಳ ಕಿಟಕಿಗಳಿಂದಲೇ ಗಜಮುಖನ ನೋಡಿ ಕೃತಾರ್ಥರಾಗ್ಬೇಕು. ಯಾವುದೇ ಕಾರಣಕ್ಕೂ ಕ್ಯಾಮರಾ ತೆಗೆಯುವಂತಿಲ್ಲ, ಫ್ಲಾಶ್ ಲೈಟ್ ಖುಲ್ಲಂ ಖುಲ್ಲ ಬಳಸೋ ಹಂಗಿಲ್ಲ. ಆನೆಗಳು ಕೂಡ ತಾವು ಬಂದ ಕೆಲಸ ಮುಗಿಸಿ ತಮ್ಮ ಪಾಡಿಗೆ ತಾವು ಹೊರಟ್ಬಿಡತ್ವೆ. ಒಂದು ದಿನಕ್ಕೆ ಒಂದ್ಸಾರ್ತಿನೋ 2 ದಿನಕ್ಕೆ ಒಂದ್ಸಾರ್ತಿಯೋ ಬಂದು ಹೋಗ್ತಾವಂತೆ. ಆನೆ ನಡೆದಿದ್ದೆ ದಾರಿ ಅಂದ್ರೆ ಏನು ಅಂತ ಈ ರಿಸೆಪ್ಷನ್ನಲ್ಲಿ ಜೀವ ಹಿಡ್ಕೊಂಡು ಕೂತೋರಿಗೆ ಚೆನ್ನಾಗಿ ಗೊತ್ತಿದ್ಯಂತೆ. ನಮ್ ಚಿತ್ರದುರ್ಗ ಅಂದ್ರೆ ಕೋಟೆ, ಕೋಟೆ ಅಂದ್ರೆ ದುರ್ಗಾನಪ್ಪ. ಆದ್ರೆ ಈ ಕೋಟೆಗಿಂತಲೂ ಸಂತೆಗುಡ್ಡ ಬಹಳ ಸೀನಿಯರ್. ಇದರಲ್ಲಿ ಮೇದರು ಪಾಡೆ ಅನ್ನೋ ಬಂಡೆ ಸುಮಾರು 25-30 ಅಡಿ ಅಗಲವಾಗಿದೆ. ಒಂದು ಸಲಕ್ಕೆ 30 ಜನರು ಒಟ್ಟೊಟ್ಟಿಗೆ ಇಲ್ಲಿ ಕೂತ್ಕೊಂಡು ಮಳೆ ಬಿಸಿಲಿನಿಂದ ತಪ್ಪಿಸಿಕೊಳ್ಬಹುದು. ಪ್ರಕೃತಿನೇ ಮಾಡಿಕೊಟ್ಟ ನಿಲ್ದಾಣದಲ್ಲಿ ನಮ್ಮ ಪೂರ್ವಿಕರು ವಾಸವಾಗಿದ್ರಂತೆ. ಆಗ ಸುಮ್ಮನೆ ಕೂತಿರೋದು ಏಕೆ ಅಂತ ಬೇಟೆ ಚಿತ್ರಗಳನ್ನ ಬಿಡಿಸಿದ್ದಾರಂತೆ. ಆಯುಧ ಹಿಡಿದು ನಿಂತ

0: ಮಾನವರು ಯುದ್ಧಕ್ಕೆ ನಿಂತ ಸೈನಿಕರ ಚಿತ್ರಗಳು ಗಮನ ಸೆಳೆಯುತ್ತವೆ. ಹಾಗೆ ಚಾವಣಿಯ ಮೇಲೆ ಕೈ ಕೈ ಹಿಡಿದು ನೃತ್ಯ ಮಾಡುತ್ತಿರೋ ಹೆಂಗಳೆಯರ ಚಿತ್ರಗಳು ನೂರಾರು ಕಥೆಗಳನ್ನ ಹೇಳ್ತವೆ. ಎಲ್ಲವೂ ಶಿಲಾಯುಗಕ್ಕೆ ಸೇರಿದವು. ಕೆಂಪು ಕಾವಿಯಿಂದ ರಚಿಸಿರೋ ಚಿತ್ರಗಳು ಯುಗ ಯುಗಗಳೇ ಸಾಗಿದರೂ ಮಂಕಾಗಿಲ್ಲ. ಮಂಕಾಗಿರುವುದನ್ನೆಲ್ಲ ಡಿಜಿಟಲೀಕರಣ ಮಾಡಿ ಸಂರಕ್ಷಣೆ ಮಾಡಿದ್ದಾರಂತೆ. ಬೆಟ್ಟ ಹತ್ತಿದ್ರೆ ನಮ್ಮ ಫೋರ್ ಫಾದರ್ಸ್ ನ ಇತಿಹಾಸನೇ ತೆರೆದುಕೊಳ್ಳುತ್ತೆ. ಬಯಲು ಚಿತ್ರಾಲಯ ಅಂದ್ರೆ ಈ ಬೆಟ್ಟ. ಬೆಟ್ಟದಿಂದ ಕೆಳ ಇಳಿದ್ರೆ ಬೂದಿಗುಡ್ಡದಲ್ಲಿ ಮೊನ್ನೆಯಷ್ಟೇ ಪಾತ್ರೆ, ಅದೇ ನಮ್ಮ ಫೋರ್ ಫಾದರ್ಸ್ ಗಳು ಊಟ ತಿಂಡಿಗೆ ಬಳಸ್ತಿದ್ದಂತಹ ಪಾತ್ರೆ ಪಗಡೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಈ ವಾರದ ರಸವಾರ್ತೆಯನ್ನ ಈ ಕಥೆಯೊಂದಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:45.
2: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
3: ಪಾಪ ಗಿಡ ಅಳ್ಳಿ ಕತ್ತದ. ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
2: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
4: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದಿನ ಸಮಯ 6:37 ಆಗಲಿದೆ. ಮೊದಲಿಗೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆನಂತರ 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಕೆಳಗರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4888 2237 4999 STD code 08 ಕೇಳಿ. ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ಬಳಿಕ ಪ್ರತಿಪಕ್ಷ ನಾಯಕರೊಂದಿಗೆ ಈ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರಾಜ್ಯಕ್ಕೆ ಆಗಮಿಸಲಿದ್ದು ಮಾತುಕತೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿ ನೋಡುವಂತೆ ತಮಿಳುನಾಡು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದು, ಅಗತ್ಯವಿರುವ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನನ್ನ ಹತ್ರ ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ದಾರೆ, ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ, ಆಯ್ತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲ ಪ್ರದೇಶದ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡಿದ್ದೆ ಹೇಳಿ ಬರ್ತೀನಿಂದ ನಾವು ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಾದ ಕರ್ತವ್ಯ. ಆಯ್ತು ಬನ್ನಿ ಅಂತ ಹೇಳ್ತೇನೆ, ಅದಕ್ಕೆ ಸಿದ್ಧತೆ ಕೂಡ ನಾವು ಮಾಡ್ತೇವೆ.
0: ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಕಾವೇರಿ ಜಲ ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿಂದು ತುರ್ತು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಂದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಲಭ್ಯವಿರುವಂತಹ ನೀರಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಪ್ರಸ್ತುತ 46 TMC ನೀರು ಮಾತ್ರ ಲಭ್ಯವಿದ್ದು, ಇದರಲ್ಲಿ 10 ಜಿಲ್ಲೆಗೆ ಕುಡಿಯಲು ಮಾತ್ರ 12 TMC ನೀರು ಬೇಕಾಗಲಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸಲು ಸಾಧ್ಯವಿಲ್ಲದ ಕಾರಣ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನಿತ್ಯ 3,500 ಕ್ಯೂಸೆಕ್ ನೀರನ್ನು ಮುಂದಿನ 15 ದಿನಗಳೊಳಗೆ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ದ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಮತ್ತು ಕನ್ನಡಪರ ಸಂಘಟನೆಗಳ ಹೋರಾಟ ತೀವ್ರಗೊಂಡಿದೆ. ಇಂದು ಪ್ರತಿಭಟನಾ ನಿರತ ಹಲವು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯನಗರದ ಜೆಸಿ ವೃತ್ತದಲ್ಲಿ ರೈತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆಯ ಹಲವು ಬಣಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಗಂಟೆಗಟ್ಟಲೆ ತಡೆದ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ವಾಹನ ದಟ್ಟಣೆ ಉಂಟಾಯಿತು. ಬಳಿಕ ಅನಿವಾರ್ಯವಾಗಿ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು, ಈ ಬಗ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯದ ಹಿತ ಕಾಪಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಮಳೆ ಅಭಾವದಿಂದ ಭೀಕರ ಬರಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ನಿಯೋಗವು ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಮತ್ತು ಸೊರಗೊಂಡನಹಳ್ಳಿ ಗ್ರಾಮಗಳಲ್ಲಿ ಒಣಗಿ ಹೋಗಿರುವ ಸೂರ್ಯಕಾಂತಿ, ಶೇಂಗಾ ಹಾಗೂ ಜೋಳದ ಬೆಳೆಗಳನ್ನು ವೀಕ್ಷಿಸಿದ ನಿಯೋಗ ಸಂಕಷ್ಟದಲ್ಲಿರುವಂತಹ ರೈತರಿಂದ ನೇರವಾಗಿ ಮಾಹಿತಿ ಪಡೆಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜಿಲ್ಲೆಯಲ್ಲಿ ಮಳೆ

0: ಇಲ್ಲದೆ ನೆಲ ಬಿರುಕುಬಿಟ್ಟಿದ್ದು ಶೇಕಡಾ 81%ರಷ್ಟು ಬಿತ್ತನೆ ಕಾರ್ಯವೇ ನಡೆದಿಲ್ಲ ಎಂದು ವರದಿಯಾಗಿದೆ. ಕೂಡಲೇ ಚಿತ್ರದುರ್ಗ ಜಿಲ್ಲೆಯನ್ನು ಮೊದಲ ಆದ್ಯತೆಯಾಗಿ ಬರ ಪೀಡಿತ ಎಂದು ಘೋಷಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕೇಂದ್ರದ ಎಸ್ಡಿಆರ್ಎಫ್ ನಿಧಿಗೆ ರಾಜ್ಯ ಸರ್ಕಾರ ತನ್ನ ಪಾಲಿನ ನಿಧಿ ಸೇರಿಸಿ ತಕ್ಷಣವೇ ರೈತರಿಗೆ ಪರಿಹಾರ ವಿತರಿಸಬೇಕು. ಜಾನುವಾರುಗಳಿಗೆ ಮೇವಿನ ಅಭಾವ ತಪ್ಪಿಸಲು ಗೋಶಾಲೆಗಳನ್ನು ತೆರೆಯಲೇಬೇಕು ಹಾಗೂ ಕುಡಿಯುವ ನೀರಿನ ಅಭಾವ ನೀಗಿಸಲು ಪ್ರತಿಯೊಂದು ತಾಲೂಕಿಗೆ ಕನಿಷ್ಠ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಚಾಮರಾಜನಗರದ ವಿವಿಧೆಡೆ ಬರ ಅಧ್ಯಯನ ನಡೆಸಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಜಿಲ್ಲೆಯ ವಿವಿಧೆಡೆ ಬೆಳೆ ಹಾಗೂ ಕೆರೆಗಳ ಸ್ಥಿತಿಗತಿ ವೀಕ್ಷಣೆ ಮಾಡಿದರು. ಚಾಮರಾಜನಗರ ತಾಲೂಕಿನ ಹೆಗ್ಗೋಠಾರ ಗ್ರಾಮದಲ್ಲಿ ನೀರಿನ ಕೊರತೆ ಉಂಟಾದ ಪರಿಣಾಮ ಒಣಗುತ್ತಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ತಾಲೂಕಿನ ನಂಜೆ ದೇವನಪುರ, ಕಾವುದವಾಡಿ ಸೇರಿದಂತೆ ಇತರೆ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 831,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೇಕಡಾ 76.99% ಗಣತಿ ನಮೂನೆಗಳ ಡಿಜಿಟಲೀಕರಣ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಪಿಎಲ್ಒಗಳು ಎಸ್ಐಆರ್ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಡುವೆ ಬೆಂಗಳೂರು ಕೇಂದ್ರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಯಾವುದೇ ಲೋಪದೋಷವಿಲ್ಲದಂತೆ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ಎಸ್ಐಆರ್ ಕಾರ್ಯ ನಡೆಸಲು ಸೂಚನೆ ನೀಡಿದ್ದಾರೆ. ತಂಡಗಳಾಗಿ ಕಾರ್ಯನಿರ್ವಹಿಸಿ ಎಸ್ಐಆರ್ಗೆ ವೇಗ ನೀಡುವಂತೆ ತಿಳಿಸಿದ್ದಾರೆ. ಬಿಎಲ್ಒಗಳ ಬಾಕಿ ಸಂಭಾವನೆಯನ್ನು ತಕ್ಷಣವೇ ಬಿಡುಗಡೆಗೊಳಿಸಲು ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಪರಿಣಾಮಕಾರಿ ನಿರ್ವಹಣೆ, ನೀರಿನ ಸೋರಿಕೆ ಮತ್ತು ಕಲುಷಿತಗೊಳ್ಳುವುದನ್ನು ತಡೆಗಟ್ಟುವ ಜೊತೆಗೆ ಆದಾಯ ಸೋರಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಬೆಂಗಳೂರು ಜಲಮಂಡಳಿ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ಆಧಾರಿತ ನೂತನ ಪೈಲಟ್ ಯೋಜನೆಗೆ ಚಾಲನೆ ನೀಡಿದೆ. ಖಾಸಗಿ ಸಂಸ್ಥೆಯೊಂದಿಗಿನ ಸಹಯೋಗದಲ್ಲಿ ಜಲಮಂಡಳಿ 1.5 ವರ್ಷದ ಪೈಲಟ್ ಯೋಜನೆ ಜಾರಿಗೊಳಿಸಲಿದೆ. ಯೋಜನೆಯನ್ನು ಮೊದಲ ಹಂತದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಗೆ ಸಂಬಂಧಿಸಿದಂತೆ ಇಂದು ಜಲಮಂಡಳಿ ಮತ್ತು ಪಾಲುದಾರ ಸಂಸ್ಥೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಬಳಿಕ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷೆ ಡಾ.ಎನ್. ಮಂಜುಳಾ, ನಗರದ ನೀರು ಸರಬರಾಜು ಜಾಲವನ್ನು ತಂತ್ರಜ್ಞಾನ ಆಧಾರಿತವಾಗಿ ಮೇಲ್ವಿಚಾರಣೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಎಂದು ತಿಳಿಸಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೈಗೊಂಡಿರುವ ನೀತಿ ಸುಧಾರಣೆಗಳ ಬಳಿಕ ದೇಶದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆ ಗಣನೀಯವಾಗಿ ಹೆಚ್ಚಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ.ಪ್ರಭಾ ಮಲ್ಲಿಕಾರ್ಜುನ್, ಖಾಸಗಿ ವಲಯದ ಭಾಗವಹಿಸುವಿಕೆಯ ಪ್ರಗತಿ, ಹೂಡಿಕೆ ಬದ್ದತೆಗಳು, ನೀಡಲಾದ ಅನುಮತಿಗಳು, ಪ್ರಮುಖ ಯೋಜನೆಗಳು, ರಾಷ್ಟೀಯ ಭದ್ರತೆಗೆ ಕೈಗೊಂಡಿರುವ ಸುರಕ್ಷತಾ ಕ್ರಮಗಳು, ಬಾಹ್ಯಾಕಾಶ ನವೋದ್ಯಮಗಳಿಗೆ ದೊರೆಯುತ್ತಿರುವಂತಹ ಬೆಂಬಲ ಹಾಗೂ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಭಾರತದ ಪಾಲು ಹೆಚ್ಚಿಸುವ ಕ್ರಮಗಳ ಕುರಿತು ಕೇಳಿದ್ದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಈ ಉತ್ತರ ನೀಡಿದೆ. 2026ರಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ $187 ಮಿಲಿಯನ್ ಹೂಡಿಕೆಯಾಗಿದೆ. ಭಾರತೀಯ ರಾಷ್ಟೀಯ ಬಾಹ್ಯಾಕಾಶ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಇದುವರೆಗೆ ಸರ್ಕಾರೇತರ ಸಂಸ್ಥೆಗಳಿಗೆ 108 ಅನುಮತಿಗಳನ್ನು ನೀಡಿದೆ ಎಂದು ಸರ್ಕಾರ ಮಾಹಿತಿ ನೀಡಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಗದಗ ಜಿಲ್ಲೆಯಲ್ಲಿ ಈವರೆಗೆ 774,970 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಶೇಕಡಾ 85.83%ರಷ್ಟು ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವು ಭರದಿಂದ ಸಾಗುತ್ತಿದ್ದು ಈವರೆಗೆ ಒಟ್ಟು 12,56,888 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 16,06,566 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ.

0: ಆನಂದ್ ಕೆ ಹೇಳಿದ್ದಾರೆ. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದ ವಲಸಿಗರನ್ನು ಗುರುತಿಸಿ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಪ್ರಸ್ತುತ ಎಸ್ಐಆರ್ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕಾರ್ಯಕ್ರಮ ಕೃಷಿ ರಂಗ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 6:51. ಈಗ ಕೇಳಿ ಕಿಸಾನ್ ವಾಣಿ,
3: ಆಕಾಶವಾಣಿ ವಿಜಯಪುರ.

0: ಸ್ನೇಹಿತರೆ, ಕಿಸಾನ್ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆನಂತರ ನಿಂಬೆ ಬೆಳೆಯಲ್ಲಿ ಬಹಾರ್ ನಿರ್ವಹಣೆ ಮತ್ತು ಅರ್ಕ ನಿಂಬೆ ಸ್ಪೆಷಲ್ ಬಳಕೆಯ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರೇಮ್ಚಂದ್ ಅವರಿಂದ ಮಾಹಿತಿಯನ್ನ ಕೇಳುವಿರಿ.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
4: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
3: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
4: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಅಕ್ಕ ನೋಡು,
6: ಹ್ಯಾಪಿ ಬರ್ತ್ಡೇ ಬ್ರೋ.
5: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
6: ಯಾವಾಗ್ಲೂ ಶಾಪಿಂಗ್.
5: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
7: ಸೇವಿಂಗ್ ಮಾಡೋ ವಯಸ್ಸು ಕೂಡ.
8: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
9: ನನ್ಗೆ ಗೊತ್ತಲ್ವಾ,
8: ಆರ್ಬಿಐ ಹೇಳುತ್ತೆ.
10: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
11: ತಜ್ಞ ವಾಣಿ

0: ಇಂದಿನ ಕಾರ್ಯಕ್ರಮದಲ್ಲಿ ನಿಂಬೆ ಬೆಳೆಯಲ್ಲಿ ಬಹರ್ ನಿರ್ವಹಣೆ ಮತ್ತು ಅರ್ಕಾ ನಿಂಬೆ ಸ್ಪೆಷಲ್ ಬಳಕೆಯ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರೇಮಚಂದ್ ಅವರಿಂದ ಮಾಹಿತಿಯನ್ನ ಕೇಳೋಣಂತ.
1: ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಪ್ರೇಮಚಂದ್, ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ನಿಂಬೆ ಬೆಳೆಯಲ್ಲಿ ಬಹಾರ್ ನಿರ್ವಹಣೆ ಮತ್ತು ಅರ್ಕಾ ನಿಂಬೆ ಸ್ಪೆಷಲ್ ಬಳಕೆಯ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡೋಕ್ಕೆ ಇಷ್ಟಪಡ್ತೀನಿ. ನಿಂಬೆ ಬೆಳೆಯು ಆಮ್ಲಯುಕ್ತ ಸಿಟ್ರಸ್ ಜಾತಿಯ ಸೇರಿರುವ ಹಣ್ಣು ಬೆಳೆಯಾಗಿದ್ದು ಇದು ಒಂದು ಅತ್ಯಂತ ಪ್ರಮುಖವಾದ ಹಣ್ಣಿನ ಬೆಳೆಗಳಲ್ಲಿ ಒಂದಾಗಿದೆ. ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಜೀವಸತ್ವವು ಅಗಾಧವಾಗಿದ್ದು ಇದು ನೋಡುವುದಕ್ಕೆ ಆಕರ್ಷಕ ಹಳದಿ ಬಣ್ಣದೊಂದಿಗೆ ದುಂಡನೆ ಆಕಾರವನ್ನು ಹೊಂದಿರುತ್ತದೆ. ಈ ನಿಂಬೆಯನ್ನು ಭಾರತದಲ್ಲಿ ಯಥೇಚ್ಛವಾಗಿ ಬೇಸಿಗೆಯಲ್ಲಿ ತಂಪಾದ ಪಾನೀಯಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಈ ನಿಂಬೆ ಬೆಳೆಯು ಭಾರತದ ತವರು ಭೂಮಿಯಾಗಿದ್ದು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನ ಹೊಂದಿದ್ದು ಭಾರತದಲ್ಲಿ ಸುಮಾರು 296,000 ಹೆಕ್ಟರ್ ಪ್ರದೇಶದಲ್ಲಿ ಈ ನಿಂಬೆ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಸುಮಾರು 3,400 ಮೆಟ್ರಿಕ್ ಟನ್ ನಷ್ಟು ಹಣ್ಣುಗಳನ್ನು ಉತ್ಪಾದನೆಯಾಗುತ್ತಿದ್ದು ಕರ್ನಾಟಕದಲ್ಲಿ ಇದೊಂದು ಅತ್ಯಂತ ಉತ್ತಮ ಆದಾಯ ತಂದುಕೊಡುವ ಬೆಳೆಯಾಗಿದೆ. ಸುಮಾರು 14,200 ಹೆಕ್ಟೇರ್ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಈ ಬೆಳೆಯನ್ನು ಬೆಳೆಯುತ್ತಿದ್ದು ಅದರಲ್ಲಿ ಏಕೈಕ ಬಿಜಾಪುರ್ ಜಿಲ್ಲೆಯಲ್ಲೇ 12,300 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಸುಮಾರು 291,000 ಮೆಟ್ರಿಕ್ ಟನ್ಗಳಷ್ಟು ಉತ್ಪಾದನೆಯಾಗುತ್ತಿದೆ. ನಿಂಬೆ ಗಿಡಗಳು ಉಷ್ಣ ಹಾಗೂ ಸಮತೀಷ್ಣೋಷ್ಣ ವಲಯಗಳಲ್ಲಿ ವರ್ಷ ಪೂರ್ತಿ ಹೊಸ ಚಿಗುರಿನೊಂದಿಗೆ ಹೂ ಮತ್ತು ಕಾಯಿಗಳನ್ನು ಬಿಡುವ ಗುಣಲಕ್ಷಣವನ್ನು ಹೊಂದಿದೆ. ನಿಂಬೆ ಬೆಳೆಯಲ್ಲಿ ಹವಾಗುಣದ ಆಧಾರಿತವಾಗಿ ವರ್ಷದಲ್ಲಿ ಪ್ರಮುಖವಾಗಿ 3 ಬಾರಿ ಹೂ ಮತ್ತು ಕಾಯಿಗಳನ್ನು ಕೊಡುವುದರಿಂದ ಇದನ್ನು 3 ಬಹಾರ್ಗಳಲ್ಲಿ ವಿಂಗಡಿಸಬಹುದು. ಅಂದರೆ ಅಂಬೆ ಬಹಾರ್, ಮಿರುಗ್ ಬಹಾರ್ ಹಾಗೂ ಹಸ್ತಬಹಾರ್. ಹೇಗೆಂದರೆ ದಾಳಿಂಬೆ ಬೆಳೆಯಲ್ಲಿ ರೈತರು ಹೇಗೆ ಬಹಾರ್ ನಿರ್ವಹಣೆ ಮಾಡಿ ತಮಗೆ ಬೇಕಾದ ಸಮಯದಲ್ಲಿ ಹೂ ಮತ್ತು ಕಾಯಿಗಳನ್ನು ಪಡೆದು ಅಧಿಕ ಲಾಭವನ್ನು ಗಳಿಸ್ತಾರೆ, ಹಾಗೆಯೇ ನಿಂಬೆ ಬೆಳೆಯಲ್ಲೂ ಕೂಡ ಬಹಾರ್ ನಿರ್ವಹಣೆ ಮಾಡಬಹುದು. ಮೊದಲಿಗೆ ಮಿರುಗ್ ಬಹಾರ್. ಮಿರುಗ್ ಬಹಾರ್ನಲ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಹೂಗಳನ್ನು ಪಡೆದು ನವೆಂಬರ್ ಹಾಗೂ ಡಿಸೆಂಬರ್ ಸಮಯದಲ್ಲಿ ಕೊಯ್ಲಿಗೆ ಕಾಯಿಗಳನ್ನು ಬರುತ್ತದೆ. ಹಸ್ತಬಹಾರ್. ಹಸ್ತಬಹಾರ್ ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ ಸಮಯದಲ್ಲಿ ಹೂಗಳು ಪಡೆದು ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ನಾವು ಹಣ್ಣುಗಳನ್ನು

ಕಾವಿಗೆ ಕಾಣಬಹುದು. ಹಾಗೂ ಕೊನೆಯದಾಗಿ ಅಂಬೆಬಹಾರ್. ಅಂಬೆಬಹಾರ್ ಈ ಸಮಯದಲ್ಲಿ ಅಂದರೆ ಜನವರಿ ಇಂದ ಫೆಬ್ರವರಿ ತಿಂಗಳಲ್ಲಿ ಹೂಗಳನ್ನು ಪಡೆದು ಜೂನ್ ಅಥವಾ ಜುಲೈ ಸಮಯದಲ್ಲಿ ನಾವು ಕಾಯಿಗಳನ್ನು ಕಟಾವಿಗೆ ಕಾಣಬಹುದು. ಅಂದರೆ ಒಂದು ವರ್ಷದಲ್ಲಿ ನಾವು ಸುಮಾರು 100% ಹೂಗಳನ್ನು ಒಂದು ಗಿಡದಲ್ಲಿ ಬರುತ್ತದೆ ಅಂದರೆ ಅದರಲ್ಲಿ 47% ಮಿರುಗ್ಬಹಾರ್ನಲ್ಲಿ ಹೂಗಳನ್ನು ಕಾಣಬಹುದು, 16% ಹಸ್ತಬಹಾರ್ನಲ್ಲಿ ನಾವು ಹೂಗಳನ್ನು ಕಾಣಬಹುದು, ಹಾಗೂ 37% ಅಂಬೆಬಹಾರ್ನಲ್ಲಿ ನಾವು ಹೂಗಳನ್ನು ಕಾಣಬಹುದು. ಮಿರುಗ್ಬಹಾರ್ನಲ್ಲಿ ಬರುವ ಹೂಗಳು ನೈಸರ್ಗಿಕವಾಗಿ ವಿಶ್ರಾಂತಿಗೆ ಒಳಪಡುವುದರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನು ನಾವು ಕಾಣಲು ಸಾಧ್ಯ. ಏಕೆಂದರೆ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಅತ್ಯಂತ ಹೆಚ್ಚಿನ ತಾಪಮಾನವಿರುವುದರಿಂದ ಸ್ವಾಭಾವಿಕವಾಗಿಯೇ ಗಿಡಗಳು ವಿಶ್ರಾಂತಿಗೆ ಹೋಗುವುದರಿಂದ ಈ ಸಮಯದಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಬರುವ ಮುಖೇನ ಹೆಚ್ಚಿನ ಹೂಗಳು ನಾವು ಕಾಣಬಹುದು. ಆದರೆ ಈ ಸಮಯದಲ್ಲಿ ನಾವು ಹೂಗಳನ್ನು ಬಂದಿದ್ದಲ್ಲಿ ನವೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಕಟಾವಿಗೆ ಬರುತ್ತದೆ. ಈ ಕಟಾವಿಗೆ ಬಂದಿರುವ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದಿಲ್ಲ, ಹಾಗೂ ಈ ಸಮಯದಲ್ಲಿ ರೈತರಿಗೆ ಹೆಚ್ಚಿನ ಲಾಭದಾಯಕವಾಗಿ ಈ ನಿಂಬೆ ಬೆಳೆಯಲ್ಲಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಹಾಗೂ ಈ ಸಮಯದಲ್ಲಿ ಬಂದಿರುವಂತಹ ನಿಂಬೆ ಬೆಳೆಯನ್ನು ಉಪ್ಪಿನಕಾಯಿ ಅಥವಾ ಇತರ ಮೌಲ್ಯಾಧಾರಿತ ಉತ್ಪನ್ನಗಳನ್ನು ಮಾಡಿಕೊಳ್ಳುವುದು ಅತ್ಯಂತ ಸೂಕ್ತವಾಗಿರುತ್ತದೆ. ಹಾಗೂ ಈ ಸಮಯದಲ್ಲಿ ಕಜ್ಜಿ ರೋಗದ ತೀವ್ರತೆ ಕಡಿಮೆ ಇರುತ್ತದೆ. ಮುಂದುವರೆದು ಹಸ್ತಬಹಾರ್. ಹಸ್ತಬಹಾರ್ ನಾನು ಈಗಾಗಲೇ ತಿಳಿಸಿರುವ ಹಾಗೆ ಹಸ್ತಬಹಾರ್ನಲ್ಲಿ ಹೂಗಳನ್ನು ಪಡೆದಂತಹ ಹೂಗಳು ಏಪ್ರಿಲ್ ಅಥವಾ ಮೇ ತಿಂಗಳಿಗೆ ಕಟಾವಿಗೆ ಬರುತ್ತದೆ. ಆ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇರುತ್ತದೆ, ರೈತರಿಗೆ ಹೆಚ್ಚಿನ ಲಾಭವನ್ನು ಕಾಣಬಹುದು. ಆದರೆ ಹಸ್ತಬಹಾರ್ನಲ್ಲಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹೇರಳವಾಗಿ ಹೂಗಳು ಕಾಣದೇ ಇರುವುದರಿಂದ ಮಾರುಕಟ್ಟೆಯಲ್ಲಿ ರೈತರಿಗೆ ನಿಂಬೆ ಒದಗಿಸಲು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೆಳೆ ಬರುವುದರಿಂದ ನಿಂಬೆಯ ಪ್ರಮಾಣ ಕಡಿಮೆ ಇರುತ್ತದೆ. ಹಾಗೂ ಈ ಸಮಯದಲ್ಲಿ ಕಜ್ಜಿ ರೋಗದ ಬಾಧೆಯು ಕೂಡ ಅತ್ಯಂತ ಕಡಿಮೆಯಾಗಿರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಹೂಗಳು ಅತ್ಯಂತ ಕಡಿಮೆಯಾಗಿ ಇರುತ್ತದೆ ಎಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹಿಂಗಾರು ಪ್ರಾರಂಭವಾಗುತ್ತದೆ. ಹಿಂಗಾರಿನ ಮಳೆಯಿಂದ ನೈಸರ್ಗಿಕವಾಗಿ ಅಥವಾ ಸ್ವಾಭಾವಿಕವಾಗಿ ವಿಶ್ರಾಂತಿ ಪಡೆಯಲು ಗಿಡಗಳಿಗೆ ಆಗುವುದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಗಿಡಗಳಿಗೆ ವಿಶ್ರಾಂತಿ ಹೋಗದೇ ಇರುವ ಕಾರಣ ಹೂ ಅಥವಾ ಕಾಯಿಗಳು ಅತ್ಯಂತ ಕಡಿಮೆಯಾಗಿ ಕಾಣಬಹುದು. ಹಾಗೂ ಕೊನೆಯದಾಗಿ ಅಂಬೆಬಹಾರ್. ಈ ಸಮಯದಲ್ಲಿ ಹಿಡಿದಂತಹ ಹೂಗಳು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ಆದರೆ ಈ ಸಮಯದಲ್ಲಿ ಬಂದಿರುವಂತಹ ಕಾಯಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಜ್ಜಿ ರೋಗದ ತೀವ್ರತೆಗೆ ಒಳಗಾಗುವುದರಿಂದ ಈ ಕಾಯಿಗಳ ಗುಣಮಟ್ಟವು ಕೂಡ ಅತ್ಯಂತ ಕಡಿಮೆಯಾಗಿರುತ್ತದೆ. ಅದಲ್ಲದೆ ಮಾರುಕಟ್ಟೆಯಲ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಿಂಬೆ ಬೆಳೆಗೆ ಮಾರುಕಟ್ಟೆಯಲ್ಲಿ ಅತ್ಯಂತ ಕಡಿಮೆ ಬೇಡಿಕೆ ಇರುವುದರಿಂದ ರೈತರಿಗೆ ಹೆಚ್ಚಿನ ಲಾಭದಾಯಕವಾಗಿ ಇರುವುದಿಲ್ಲ. ಹಾಗಾಗಿ ನಿಂಬೆಯನ್ನು ಹೆಚ್ಚಿನ ಲಾಭದಾಯಕ ಕೃಷಿಯನ್ನು ಮಾಡಿಕೊಳ್ಳಬೇಕಾದರೆ ನಾವು ಹಸ್ತಬಹಾರ್ನಲ್ಲಿ ಹೂಗಳನ್ನು ಜಾಸ್ತಿ ಪಡೆದಿದ್ದಲ್ಲಿ ನಾವು ಈ ನಿಂಬೆ ಕೃಷಿಯಲ್ಲಿ ಲಾಭದಾಯಕವನ್ನು ಕಾಣಬಹುದು. ಆದರೆ ಹಸ್ತಬಹಾರ್ನಲ್ಲಿ ನಾವು ಬಹಾರ್ನ ಮಾಡಬೇಕಾದರೆ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣುಗಳನ್ನು ಉತ್ಪಾದಿಸಿ ಹೆಚ್ಚಿನ ಲಾಭವನ್ನು ಪಡೆಯಬೇಕಾದರೆ ಹಸ್ತಬಹಾರ್ನಲ್ಲಿ ಹೂಗಳನ್ನು ಪಡೆಯುವುದು ಅತ್ಯಂತ ಪ್ರಮುಖ. ನಾವು ಕೆಲವೊಂದೊಂದು ಕ್ರಮಗಳನ್ನು ಕೈಗೊಂಡರೆ ನಾವು ಈ ಹಸ್ತಬಹಾರ್ನಲ್ಲಿ ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೆಚ್ಚಿನ ಹೂಗಳನ್ನು ಪಡೆದುಕೊಳ್ಳಬಹುದು. ಈ ಸಮಯದಲ್ಲಿ ಹೆಚ್ಚಿನ ಹೂಗಳನ್ನು ಪಡೆದುಕೊಳ್ಳಲು ಕೆಲವೊಂದೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಈ ಕ್ರಮಗಳು ಏನೆಂದರೆ ಗಿಡಗಳಿಗೆ ತಾತ್ಕಾಲಿಕ ವಿಶ್ರಾಂತಿಯನ್ನು ನೀಡುವುದು. ಹೇಗೆಂದರೆ ಈ ಸಮಯದಲ್ಲಿ ಅತಿ ಹೆಚ್ಚಿನ ಮಳೆಯಾಗುವುದರಿಂದ ತಾತ್ಕಾಲಿಕ ವಿಶ್ರಾಂತಿ ಗಿಡಗಳಿಗೆ ಲಭ್ಯವಾಗುವುದಿಲ್ಲ. ಹಾಗಾಗಿ ನಾವು ಮೇ ತಿಂಗಳಲ್ಲಿ ಏನು ಸ್ವಾಭಾವಿಕವಾಗಿ ವಿಶ್ರಾಂತಿಗೆ ಹೋಗುವ ಗಿಡಗಳಿಗೆ ವಿಶ್ರಾಂತಿಗೆ ಹೋಗದೇ ಇರುವ ಥರ ಮಾಡುವುದು ಅತ್ಯಂತ ಪ್ರಮುಖವಾಗುತ್ತದೆ. ಹೇಗೆಂದರೆ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಬಿಸಿಲಿನ ತಾಪ ಇರುವುದರಿಂದ ಆ ಸಮಯದಲ್ಲಿ ಚೆನ್ನಾಗಿ ನೀರನ್ನು ಗಿಡಗಳಿಗೆ ಒದಗಿಸುವುದರಿಂದ ಬೇಸಿಗೆ ಸಮಯದಲ್ಲಿ ವಿಶ್ರಾಂತಿಗೆ ಹೋಗುವುದನ್ನು ತಪ್ಪಿಸಿ ನಾವು ಜೂನ್ ತಿಂಗಳಲ್ಲಿ ಲಘು ಚಾಟಣಿ ಅಂದರೆ ತುದಿಗಳಲ್ಲಿ 30 cm ತುದಿಗಳನ್ನು ಚಾಟಣಿ ಮುಖಾಂತರ ಕಟ್ಟು ಮಾಡಿ ಹಾಗೂ ರೋಗಗ್ರಸ್ತ ಕಾಂಡಗಳನ್ನು ಕಟ್ಟು ಮಾಡುವುದರ ಮುಖೇನ ನಾವು ಚಾಟಣಿಯನ್ನು ಮಾಡಬೇಕು. ಈ ಚಾಟಣಿಯ ನಂತರ 50 ppm ಗಿಬರ್ಲಿಕ್ ಆಮ್ಲ ಗಿಬರ್ಲಿಕ್ ಆಸಿಡ್ ಅಂದರೆ 10 g ಪ್ರತಿ 200 l ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಗಿಡಗಳಲ್ಲಿ ಗಿಬರ್ಲಿಕ್ ಆಮ್ಲದ ಅಂಶವು ಹೆಚ್ಚಾಗುವುದರಿಂದ ಗಿಡಗಳು ಚಿಗುರೊಡೆಯಲು ಪ್ರಾರಂಭಿಸುತ್ತದೆ ಹಾಗೂ ಗರ್ಭಧಾರಣೆಯ ಪ್ರಕ್ರಿಯೆ ನಿಲ್ಲುತ್ತದೆ ಹಾಗೂ ಗಿಡಗಳಿಗೆ ಸಾರಜನಕ ಆ ಸಮಯದಲ್ಲಿ ಸಾರಜನಕ ರಂಜಕದ ಗುಪ್ತ ಗೊಬ್ಬರಗಳ ಸುಮಾರು 200 g ಪ್ರತಿ ಮರಕ್ಕೆ ಕೊಡುವುದರಿಂದ ಗಿಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಚಿಗುರೊಡೆಯಲು ಸಹಕಾರಿಯಾಗುತ್ತದೆ. ಈ ಸಮಯದಲ್ಲಿ ಗಿಡಗಳಿಗೆ ರೋಗದಿಂದ ಯಾವುದೇ ತರಹದ ಒತ್ತಡ ಬರದ ಹಾಗೆ ನೋಡಿಕೊಳ್ಳುವುದು ಅತ್ಯಂತ ಪ್ರಮುಖವಾಗುತ್ತದೆ. ಸಸ್ಯ ಸಂರಕ್ಷಣಾ ಕ್ರಮಗಳು ಕೈಗೊಳ್ಳುವುದು ಅತ್ಯಂತ ಪ್ರಮುಖ. ಏನೆಂದರೆ ಈ ಸಮಯದಲ್ಲಿ ಕಜ್ಜಿ ರೋಗ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದರ ನಿರ್ವಹಣೆ ಅತ್ಯಂತ ಪ್ರಮುಖವಾಗುತ್ತದೆ. ಇದರ ನಿರ್ವಹಣೆ ಹೇಗೆ ಮಾಡುವುದೆಂದರೆ 3 g ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟ್ 0.5 g ಪ್ರತಿ

ನೀರಿನಲ್ಲಿ ಬೆರೆಸಿ ಎಲ್ಲಾ ಮರಿಗಳಿಗೂ ಸಿಂಪಡಣೆ ಮಾಡಬೇಕು. ಆದರೆ ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟ್ ತಂಪಾದ ನೀರಲ್ಲಿ ಸರಿಯಾಗಿ ಕರಗುವುದಿಲ್ಲ, ಹಾಗಾಗಿ ನಾವು ಸ್ವಲ್ಪ ಉಗುರು ಬೆಚ್ಚಿನ ನೀರಿನಲ್ಲಿ ಬೇರೆಯಾಗಿಯೇ ಕರಗಿಸಿಕೊಂಡು ನಂತರ ನಾವು 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ನಾವು ಈ ಕಜ್ಜಿ ರೋಗವನ್ನು ಅತ್ಯಂತ ಪ್ರಮುಖವಾಗಿ ನಾವು ಹತೋಟಿ ಮಾಡಬಹುದು. ಹಾಗೂ ರೋಗದ ಅನುಗುಣವಾಗಿ ಪ್ರತಿ 15 ದಿನ ಅಂತರದಲ್ಲಿ 1% ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡುವುದರಿಂದ ಈ ರೋಗದಿಂದ ಯಾವುದೇ ತರಹದ ಒತ್ತಡವು ಆಗದೇ ಇರೋ ತರ ನಾವು ತಡೆಗಟ್ಟಬಹುದು. ನಂತರ ಸಸ್ಯದ ಬೆಳವಣಿಗೆ ಕಡಿತಗೊಳಿಸಲು CCC ಸೈಕೋಸಿಲ್ ಎಂಬ ರಾಸಾಯನಿಕ 2000 PPM ಅಂದರೆ 2 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 15 ದಿನಗಳ ಅಂತರದಲ್ಲಿ, ಅಂದರೆ ಆಗಸ್ಟ್ ಕೊನೆಯ ವಾರದಿಂದ ಅಥವಾ ಸೆಪ್ಟೆಂಬರ್ನಲ್ಲಿ 15 ದಿನದ ಅಂತರಗಳಲ್ಲಿ ನಾವು ಗಿಡಗಳಿಗೆ ಸಿಂಪರಣೆ ಮಾಡಬೇಕು. ಇದರ ಸಿಂಪರಣೆಯಿಂದ ಗಿಡಗಳಲ್ಲಿ ಗಿಬರ್ಲಿಕ್ ಆಸಿಡ್ ಅಂಶವು ಕಡಿಮೆಯಾಗುವುದರಿಂದ ಹಾಗೂ ಸ್ವಾಭಾವಿಕವಾಗಿ ಒತ್ತಡವು ಆಗುವುದರಿಂದ ನಾವು ಮತ್ತೆ ಗಿಡಗಳಿಗೆ ಗರ್ಭಧಾರಣೆಯನ್ನು ಮಾಡಲು ಅವಕಾಶ ಮಾಡಿಕೊಡಬಹುದು. ಅಥವಾ ಸೈಕೋಸಿಲ್ ಬದಲಾಗಿ ನಾವು ಪ್ಯಾಕ್ಲೋಬುಟ್ರಾಸಾಲ್ 23% SC ದ್ರಾವಣವನ್ನು 2 ml ಪ್ರತಿ ಲೀಟರ್ ದ್ರಾವಣದಲ್ಲಿ ಗಿಡಗಳ ಬೇರುಗಳಿಗೆ ನೀಡುವುದರ ಮುಖಾಂತರ ಕೂಡ ನಾವು ಸ್ವಾಭಾವಿಕವಾಗಿ ಒತ್ತಡವನ್ನು ಒದಗಿಸಬಹುದು. ನಂತರ ನಾವು ಗಿಡಗಳಿಗೆ ರಂಜಕಯುಕ್ತ ಗೊಬ್ಬರಗಳನ್ನು ಸುಮಾರು 200 ಗ್ರಾಂ ಪ್ರತಿ ಗಿಡಕ್ಕೆ ಒದಗಿಸುವುದರ ಮುಖೇನ ನಾವು ಗಿಡಗಳಲ್ಲಿ ಹೂಗಳನ್ನು ಉತ್ಪಾದಿಸಲು ಸಹಕರಿಸಬಹುದು. ಹಾಗೂ ಹೂ ಬಿಡುವ ಮುಂಚಿತವಾಗಿ ನಾವು ಅರ್ಕಾ ನಿಂಬೆ ಸ್ಪೆಷಲ್ 1 kg 200 ಲೀಟರ್ ದ್ರಾವಣದಲ್ಲಿ ಮಾಡಿ ನಾವು ಸಿಂಪರಣೆ ಮಾಡಬೇಕು. ಹಾಗೂ ಹೂ ಬಿಟ್ಟ ನಂತರ ಪ್ರತಿ ತಿಂಗಳಿಗೆ 1 ಬಾರಿ ನಾವು ಸಿಂಪರಣೆ ಮಾಡುವುದರ ಮುಖೇನ ಉತ್ತಮ ಗುಣಮಟ್ಟದ ನಿಂಬೆಯನ್ನು ನಾವು ಪಡೆದುಕೊಳ್ಳಬಹುದು ಹಾಗೂ ಅತಿ ಹೆಚ್ಚಿನ ಇಳುವರಿಯನ್ನು ಕೂಡ ನಾವು ಪಡೆದುಕೊಳ್ಳಬಹುದು. ಹೀಗೆ ನಾವು ಬಹಾರ್ ನಿರ್ವಹಣೆ ಮಾಡುವುದರಿಂದ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೂಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಟ್ಟು ಮಾರ್ಚ್ ಇಂದ ಏಪ್ರಿಲ್ ತಿಂಗಳವರೆಗೆ ನಮಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣುಗಳು ಬರುತ್ತದೆ ಹಾಗೂ ರೈತರಿಗೆ ಹೆಚ್ಚಿನ ಲಾಭ ಹಾಗೂ ಉತ್ತಮ ಗುಣಮಟ್ಟದ ಕಾಯಿಗಳು ಲಭ್ಯವಾಗುತ್ತದೆ. ಈ ಹಸ್ತಬಹಾರ್ನಲ್ಲಿ ಕಾಯಿಗಳು ಬೇಸಿಗೆಯಲ್ಲಿ ಬರುವುದರಿಂದ ಸರಿಯಾದ ಪ್ರಮಾಣದಲ್ಲಿ ನಾವು ನೀರು ಪೂರೈಸುವುದು ಅತ್ಯಂತ ಅವಶ್ಯಕತೆಯಾಗಿರುತ್ತದೆ. ಈ ಸಮಯದಲ್ಲಿ ನಾವು ಗಿಡಗಳಿಗೆ ಹುಲ್ಲಿನ ಹೊದಿಕೆ ಅಥವಾ ಪಾಲಿಥಿನ್ ಹೊದಿಕೆ ಒದಗಿಸಿ ತೇವಾಂಶವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖ. ಹಾಗೂ ನೀರಿನ ಸಮಸ್ಯೆ ಇರುವ ಪ್ರದೇಶದಲ್ಲಿ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡರೆ ಅತ್ಯಂತ ಉಪಯುಕ್ತವಾಗುತ್ತದೆ. ಈ ಬಹಾರ್ ನಿರ್ವಹಣೆ ಇಂದ ರೈತರು ಅತಿ ಹೆಚ್ಚಿನ ಲಾಭವನ್ನು ಗಳಿಸುತ್ತಿದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ರೈತರು ಭೇಟಿ ನೀಡಿ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುತ್ತಾರೆ. ಉದಾಹರಣೆಯಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲುಟಿಗಿ ಗ್ರಾಮದ ಬಾಬು ಔಟಿ ಅವರು ಈ ಬಹಾರ್ ನಿರ್ವಹಣೆಯಿಂದ ಕಳೆದ ವರ್ಷ ಸುಮಾರು 1 ಎಕರೆ ಪ್ರದೇಶದಲ್ಲಿ 12 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಗಳಿಸಿದ್ದಾರೆ. ಹಾಗೆಯೇ ನಿಂಬೆ ಬೆಳೆಯು ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲದೆ ಬಳ್ಳಾರಿ, ವಿಜಯನಗರ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಹೇರಳವಾಗಿ ನಿಂಬೆ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಗ್ರಾಮದ ಬಿಜೆಕೆರೆ ಗ್ರಾಮದ ಪ್ರಗತಿಪರ ರೈತರಾದ ಪ್ರತಾಪ್ ಅವರು ಕೂಡ 12 ಎಕರೆ ಪ್ರದೇಶದಲ್ಲಿ ಈ ಬಹಾರ್ ನಿರ್ವಹಣೆಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದು ಸುಮಾರು 12,000 ಗಿಡಗಳು ಅಂದರೆ 12 ಎಕರೆ ಪ್ರದೇಶದಲ್ಲಿ ಈ ಬಹಾರ್ ನಿರ್ವಹಣೆಯನ್ನು ಮಾಡಿ ಈ ವರ್ಷ ಅತಿ ಹೆಚ್ಚು ಲಾಭವನ್ನು ಪಡೆಯುತ್ತಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಈ ನಿಂಬೆ ಬೆಳೆಗೆ 1 ಡಾಗ್ ಅಥವಾ 1 ಬ್ಯಾಗಿಗೆ 500 ರೂಪಾಯಿಯಿಂದ 600 ರೂಪಾಯಿ ಸಿಗುತ್ತಿದ್ದ ಮೌಲ್ಯ ಈ ತಿಂಗಳಲ್ಲಿ 3,500 ರಿಂದ 4,000 ತನಕ ಲಭ್ಯವಾಗುತ್ತಿದೆ. ಈ ಬಹಾರ್ ನಿರ್ವಹಣೆಯಿಂದ ಈ ಪ್ರತಾಪ್ ಅವರು ಸುಮಾರು 1 ಬ್ಯಾಗಿಗೆ 3,800 ಹಣವನ್ನು ಗಳಿಸುತ್ತಿದ್ದಾರೆ. ಹಾಗೂ ಈ ಬಹಾರ್ ನಿರ್ವಹಣೆಯಲ್ಲಿ ಅರ್ಕಾ ನಿಂಬ ಸ್ಪೆಷಲ್ ಸಿಂಪರಣೆಯ ಪಾತ್ರವು ಅತ್ಯಂತ ಪ್ರಮುಖವಾಗುತ್ತದೆ. ಏಕೆಂದರೆ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸವಳು ಪ್ರದೇಶ ಭೂಮಿ ಹೆಚ್ಚಾಗಿರುವುದರಿಂದ ಸ್ವಾಭಾವಿಕವಾಗಿಯೇ ಲಘು ಪೋಷಕಾಂಶಗಳ ಕೊರತೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಈ ಅರ್ಕಾ ನಿಂಬೆ ಸ್ಪೆಷಲ್ನಲ್ಲಿ ನಿಂಬೆ ಬೆಳೆಗೆ ಬೇಕಾಗಿರುವ ಲಘು ಪೋಷಕಾಂಶದ ಸಮತೋಲನವಾದ ಲಘು ಪೋಷಕಾಂಶ ಲಭ್ಯವಿರುವುದರಿಂದ ಈ ನಿಂಬೆ ಸ್ಪೆಷಲ್ ಸಿಂಪರಣೆ ಮಾಡುವುದರಿಂದ ಈ ನಿಂಬೆ ಗಿಡಗಳಿಗೆ ಈ ಲಘು ಪೋಷಕಾಂಶದ ಕೊರತೆಯನ್ನು ನೀಗಿಸಿ ಅತಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ನಿಂಬೆ ಸ್ಪೆಷಲನ್ನು ಹೇಗೆ ನಾವು ಬಳಸಬೇಕೆಂದರೆ 1 kg ಅರ್ಕಾ ನಿಂಬೆ ಸ್ಪೆಷಲನ್ನು 200 ಲೀಟರ್ ನೀರಿಗೆ ಬೆರೆಸಿ ಇದರೊಂದಿಗೆ 10 ನಿಂಬೆ ರಸ ಹಾಗೂ 10 ಶಾಂಪೂವನ್ನು ಚೆನ್ನಾಗಿ ಬೆರೆಸಿ ಈ ದ್ರಾವಣವನ್ನು 1 ಎಕರೆ ಪ್ರದೇಶದಲ್ಲಿ 1 ಬ್ಯಾರಲ್ ಅಂದರೆ 200 ಲೀಟರ್ ನೀರಿನ ಮುಖೇನ 1 ಎಕರೆ ಪ್ರದೇಶದಲ್ಲಿ ಸಿಂಪರಣೆ ಮಾಡುವುದರಿಂದ ನಾವು ಈ ಲಘು ಪೋಷಕಾಂಶದ ಕೊರತೆಯನ್ನು ನಾವು ನೀಗಿಸುವುದರಿಂದ ಗಿಡಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನು ಒದಗಿಸಲು ಸಹಕಾರಿಯಾಗುತ್ತದೆ. ಹಾಗೂ ಇದಲ್ಲದೆ ಉತ್ತಮ ಗುಣಮಟ್ಟದ ನಾವು ಹೂಗಳು ಅಥವಾ ಕಾಯಿಗಳನ್ನು ನಾವು ಪಡೆದುಕೊಳ್ಳಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಗುಣಮಟ್ಟವಿರುವುದಲ್ಲದೆ ಇದರ ಆಕಾರ, ಸೈಜ್ ಹಾಗೂ ರಸವು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಮಾರುಕಟ್ಟೆಯಲ್ಲಿ ಸ್ವಾಭಾವಿಕವಾಗಿ ಸಿಗುವ

0: ಬೆಲೆಗಿಂತ ಅತಿ ಹೆಚ್ಚಿನ ಬೆಲೆಯು ಈ ಅರ್ಕ ನಿಂಬೆ ಸ್ಪೆಷಲ್ ಸಿಂಪರಣೆ ಮಾಡಿರುವಂತ ನಿಂಬೆ ಬೆಳೆಗೆ ಸಿಗುತ್ತದೆ. ಹಾಗಾಗಿ ಈ ಬಹಾರ್ ನಿರ್ವಹಣೆ ಹಾಗೂ ಅರ್ಕ ನಿಂಬೆ ಸ್ಪೆಷಲ್ ನ ನಿರ್ವಹಣೆಯಿಂದ ರೈತರು ನಿಂಬೆ ಬೆಳೆಗಾರರು ಅತಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಗೆ ನೀವು ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು, ಅಥವಾ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ಡಾಕ್ಟರ್ ಪ್ರೇಮ್ಚಂದ್, ವಿಜ್ಞಾನಿ, ಸಸ್ಯ ಸಂರಕ್ಷಣಾ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ ಇಂಡಿ. ನನ್ನ ಮೊಬೈಲ್ ನಂಬರ್ 9620434248. ಇಲ್ಲಿಯವರೆಗೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲ ರೈತ ಬಂಧುವರಿಗೆ ಧನ್ಯವಾದಗಳು.
1: ಇದುವರೆಗೆ ನಿಂಬೆ ಬೆಳೆಯಲ್ಲಿ ಬಾಹರ್ ನಿರ್ವಹಣೆ ಮತ್ತು ಅರ್ಕಾ ನಿಂಬೆ ಸ್ಪೆಷಲ್ ಬಳಕೆಯ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರೇಮ್ಚಂದ್ ಅವರಿಂದ ಮಾಹಿತಿಯನ್ನ ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮೈಸೂರು ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
5: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
6: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
5: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
6: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
7: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
6: ಕೊನೆಯ ದಿನಾಂಕ 13/8/2026.
7: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೆ ಕಿಸಾನ್ವಾಣಿ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೊಂದು ಸಮಯ 7:34 ಆಗಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ.

0: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಿ ವಾರ್ತೆಗಳು.
1: ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ.
2: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ವಾರ್ತೆಗಳ ವಿವರ. ಲೋಕಸಭೆಯಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಕಾಯ್ದೆ 2024 ತಿದ್ದುಪಡಿ ಮಾಡಲು ಉದ್ದೇಶಿಸಿದೆ. 10 ಜೈಲು ಶಿಕ್ಷೆ, 10 ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದೈನಂದಿನ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಮತ್ತು ತ್ವರಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಮಸೂದೆಗೆ ತಿದ್ದುಪಡಿ ತರಲಾಗಿದೆ. ಹೊಸ ಮಸೂದೆಯು ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಬದ್ದತೆಯ ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಒಂದು ಪ್ರಮುಖ ಮಸೂದೆಯ ಬಗ್ಗೆ ಚರ್ಚೆ ನಡೆಸುತ್ತಿರುವಾಗ ವಿರೋಧ ಪಕ್ಷಗಳು ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡುತ್ತಿವೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಸಂಸದೀಯ ಭಾಷೆಯನ್ನು ಬಳಸುತ್ತಿದ್ದಾರೆ, ಆದರೆ ಇದು ಸೂಕ್ತವಲ್ಲ, ದುರದೃಷ್ಟಕರ ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಉತ್ತರಿಸಿದ ಡಾ ಜಿತೇಂದ್ರ ಸಿಂಗ್, ಪ್ರತಿಭಟನೆ ಸಂದರ್ಭದಲ್ಲಿ ಯಾವುದೇ ಗುಂಡು ಹಾರಿಸಲಾಗಿಲ್ಲ ಮತ್ತು ಅಶ್ರುವಾಯು ಮಾತ್ರ ಬಳಸಲಾಗಿದೆ ಎಂದು ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸಿದೆ. ಯಾವುದೇ ಗುಂಡು ಹಾರಿಸಿಲ್ಲವಾದ್ದರಿಂದ ಆದೇಶ ಹೊರಡಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ, ಏಕೆಂದರೆ ಅಂಥ ಆದೇಶ ಹೊರಡಿಸುವ ಅಧಿಕಾರ ಸಚಿವರಿಗಿಲ್ಲ, ಮ್ಯಾಜಿಸ್ಟ್ರೇಟರ್ಗೆ ಮಾತ್ರ ಇದೆ ಎಂದು ವಿವರಿಸಿದರು. ಚರ್ಚೆಯಲ್ಲಿ ಭಾಗವಹಿಸಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯು ಈಗ ತುಂಬಾ ದುಬಾರಿಯಾಗಿದೆ. ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸಲು ಖರ್ಚು ಮಾಡುವ ಹಣವು ದೇಶದ ಶಿಕ್ಷಣ ಬಜೆಟ್ಗಿಂತ ಹೆಚ್ಚಾಗಿದೆ ಎಂದು ಅವರು ಆರೋಪಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯು ಹಿಂಸೆ ಅಥವಾ ದ್ವೇಷವಲ್ಲ, ಬದಲಾಗಿ ಯುವಕರ ಆಳವಾದ ಅಭಿವ್ಯಕ್ತಿಯಾಗಿದೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಈ ಅಭಿವ್ಯಕ್ತಿಯನ್ನು ಗೌರವಿಸಬೇಕು ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ರಾಹುಲ್ ಗಾಂಧಿಯವರ ಹೇಳಿಕೆಗಳಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ತಮ್ಮ ಹೇಳಿಕೆಗಳಿಗೆ ರಾಹುಲ್ ಗಾಂಧಿಯವರು ಸದನದಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಚರ್ಚೆ ಸಮಯದಲ್ಲಿ ಸದನವು 2 ತಾತ್ಕಾಲಿಕ ಮುಂದೂಡಲಾಯಿತು. ಮಸೂದೆಯನ್ನು ಅಂಗೀಕರಿಸಿದ ನಂತರ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸದನವನ್ನು ನಾಳೆ ಬೆಳಗ್ಗೆ 11 ಮುಂದೂಡಿದರು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು 1971 ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುತ್ತದೆ. ಪ್ರಸ್ತಾವಿತ ಶಾಸನವು ವಂದೇ ಮಾತರಂಗೆ ರಾಷ್ಟ್ರಗೀತೆ ಜನಗಣ ಮನದಂತೆಯೇ ಶಾಸನಬದ್ಧ ರಕ್ಷಣೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಅಪರಾಧಗಳಿಗೆ 3 ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಮಸೂದೆಯು ಮೇಲಿನ ಚರ್ಚೆಗೆ ಉತ್ತರಿಸಿದಂತಹ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಮಸೂದೆಯಲ್ಲಿನ ತಿದ್ದುಪಡಿ ಕೇವಲ ಶಾಸಕಾಂಗ ಬದಲಾವಣೆಯಲ್ಲ, ಇದು ಭಾರತದ ಆತ್ಮ, ರಾಷ್ಟೀಯ ಪ್ರಜ್ಞೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳಿಗೆ ಸಾಮೂಹಿಕ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. 1971 ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಯ ಮೂಲಕ ರಾಷ್ಟ್ರಧ್ವಜ, ಸಂವಿಧಾನ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಖಚಿತಪಡಿಸಿಕೊಳ್ಳಲು ನಿಬಂಧನೆಗಳನ್ನು ಮಾಡಲಾಗಿದೆ. ವಂದೇ ಮಾತರಮನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸುವುದು ಅಸ್ತಿತ್ವದಲ್ಲಿರುವಂತಹ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಚರ್ಚೆಯನ್ನು ಪ್ರಾರಂಭಿಸಿದ ಬಿಜೆಪಿ ಸಂಸದರಾದಂತಹ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕಳೆದ 123 ವರ್ಷಗಳಿಂದ ವಂದೇ ಮಾತರಂ ಹಾಡನ್ನು ಅಗೌರವಿಸಲಾಗುತ್ತಿದೆ, ಈ ಹಾಡಿನಿಂದ ಪ್ರೇರಿತರಾಗಿ ದೇಶದ ಕ್ರಾಂತಿಕಾರಿಗಳು ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ವೈಎಸ್ಆರ್ಸಿಪಿ ಗೊಲ್ಲಾ ಬಾಬುರಾವ್, ಬಿಜೆಡಿಯ ಸುಲತಾ ದೇವ್, ಆಪ್ನ ಸಂಜಯ್ ಸಿಂಗ್,

0: ಎಐಎಡಿಎಂಕೆಯ ಡಾ ಎಂ ತಂಬಿದುರೈ ಸೇರಿದಂತೆ ಇತರರು ಚರ್ಚೆಯಲ್ಲಿ ಭಾಗಿಯಾಗಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಂಡಿಸಿದರು. 1969 ಜನನ ಮತ್ತು ಮರಣ ನೋಂದಣಿ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದೆ. ಜನನ ಅಥವಾ ಮರಣ ಸಂಭವಿಸಿದ ಬಳಿಕ 1 ವರ್ಷಕ್ಕಿಂತ ಹೆಚ್ಚು ಆದರೆ 2 ವರ್ಷಗಳೊಳಗೆ ನೋಂದಣಾಧಿಕಾರಿಗೆ ವರದಿ ಮಾಡಿದರೆ ಅದರ ಸತ್ಯಾಸತ್ಯತೆ ಪರಿಶೀಲಿಸಿದ ಬಳಿಕ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಅಥವಾ ಜಿಲ್ಲಾಧಿಕಾರಿಯಿಂದ ಅಧಿಕಾರ ಪಡೆದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅವರ ಅನುಮತಿಯೊಂದಿಗೆ ಮಾತ್ರ ನೋಂದಣಿ ಮಾಡಲು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 2 ವರ್ಷಗಳಿಗಿಂತ ಹೆಚ್ಚು ವಿಳಂಬವಾಗಿ ಜನನ ಅಥವಾ ಮರಣ ವರದಿಯಾದರೆ ಪ್ರಥಮ ದರ್ಜೆ ನ್ಯಾಯಾಂಗ ದಂಡಾಧಿಕಾರಿ ಅವರ ಆದೇಶದ ಮೇರೆಗೆ ಮಾತ್ರ ನೋಂದಣಿ ಮಾಡಬಹುದಾಗಿದೆ. ಹಿಂದಿನ ಕಾಯ್ದೆಯಂತೆ ಜನನ ಮತ್ತು ಮರಣ ನೋಂದಣಿ ಕಡ್ಡಾಯವಾಗಿದ್ದು, ಜನನ ಮತ್ತು ಮರಣ ಘಟನೆಗಳ ಸಮಯೋಚಿತ ವರದಿಯನ್ನು ಉತ್ತೇಜಿಸುವುದು ಮತ್ತು ವಿಳಂಬ ನೋಂದಣಿಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಟ್ಟುನಿಟ್ಟುಗೊಳಿಸುವುದು ನೂತನ ಮಸೂದೆಯ ಉದ್ದೇಶವಾಗಿದೆ. ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವಿರುದ್ದದ ಕ್ರಿಮಿನಲ್ ಪ್ರಕರಣವನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಅವರ ವಿರುದ್ದ ಹೊರಡಿಸಿದ್ದ ಸಮನ್ಸ್ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಕ್ಲೀನ್ ಚಿಟ್ ನೀಡಿರುವ ಸಿಬಿಐ ಸಲ್ಲಿಸಿದ್ದ ವರದಿಯನ್ನು ಪುರಸ್ಕರಿಸಿ ಅರ್ಜಿಯನ್ನು ವಿಲೇವಾರಿ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಆಷಾಢ ಗುರಿ ಪೌರ್ಣಮಿಯ ಅಂಗವಾಗಿ ಪವಿತ್ರ ಗದೆಯನ್ನು ಇಂದು ಶ್ರೀನಗರದ ಮೈಸುಮಾದ ಐತಿಹಾಸಿಕ ದಶನಾಮಿ ಅಖಾಡದಿಂದ ವಿಧಿವತ್ತವಾಗಿ ಹೊರತರಲಾಯಿತು. ಇದರೊಂದಿಗೆ ಪವಿತ್ರ ಶ್ರೀ ಅಮರನಾಥ ಗುಹಾ ದೇಗುಲದ ವಾರ್ಷಿಕ ಯಾತ್ರೆಗೆ ಚಾಲನೆ ದೊರೆತಿದೆ. ಚರ್ರಿ ಮುಬಾರಕ್ನ ಉಸ್ತುವಾರಿ ಮಹಾನ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಯಾತ್ರೆ ಆರಂಭಗೊಂಡಿದೆ. ಪವಿತ್ರ ಛಡಿಯು ಪಹಲ್ಗಾಮ್, ಚಂದನ್ವಾರಿ, ಶೇಷನಾಗ್ ಮತ್ತು ಪಂಚತರಣಿ ಮಾರ್ಗವಾಗಿ ಸಾಗಿ ಶ್ರಾವಣ ಹುಣ್ಣಿಮೆಯ ರಕ್ಷಾಬಂಧನದಂದು ಅಮರನಾಥ ಗುಹಾ ದೇಗುಲ ತಲುಪಲಿದೆ. ಹಾರ್ಬು ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಸಾಗಣೆ ಮತ್ತು ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಯುವುದು ಕೊನೆಗೊಳ್ಳಬೇಕು ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಮಾತನಾಡಿ, ಈ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಲ್ಲಿ ಸ್ವಲ್ಪ ಸಮಯದ ವಿರಾಮದ ನಂತರ ದಾಳಿಗಳು ಮತ್ತೆ ಪುನರಾರಂಭಗೊಂಡಿವೆ ಮತ್ತು ಹಾಗೆತನ ಹೆಚ್ಚಾಗಿದೆ. ಈ ತಿಂಗಳು ಹರ್ಮುಜಲ ಸಂಧಿಯ ಮೂಲಕ ಸಾಗಣೆಯ ಸಮಯದಲ್ಲಿ ಜಿಎಫ್ಎಸ್ ಗ್ಯಾಲಕ್ಸಿ, ಎಂಟಿ ಆಲ್ ಬಹಿಯ ಮತ್ತು ಎಂಟಿ ಮೊಂಬಾಸ ಸೇರಿದಂತೆ ಹಲವಾರು ಹಡಗುಗಳ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳ ಮೂಲಕ ಮುಕ್ತ ಮತ್ತು ಅಡೆತಡೆ ಇಲ್ಲದ ಸಂಚರಣೆ ಮತ್ತು ವಾಣಿಜ್ಯವನ್ನು ಪುನಃಸ್ಥಾಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪಾಕಿಸ್ತಾನ ಆಕ್ರಮಿಸಿದ ಕಾಶ್ಮೀರದಲ್ಲಿ ಅಶಾಂತಿ ಉಲ್ಬಣಗೊಂಡಿದ್ದು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ಗುಂಡು ಹಾರಿಸಿವೆ. ಇದರಿಂದಾಗಿ ಇದುವರೆಗೆ ಒಟ್ಟು 40 ನಾಗರಿಕರು ಸಾವನ್ನಪ್ಪಿದ್ದು 12 ಜನರು ಗಾಯಗೊಂಡಿದ್ದಾರೆ. ಇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಮಧ್ಯಪ್ರವೇಶಿಸುವಂತೆ ಮಾಡಿದೆ. ಜಂಟಿ ಅವಾಮಿ ಕ್ರಿಯಾ ಸಮಿತಿಯು ಇದೇ 27 ರಾವಲಕೋಟ್ನಿಂದ ಮುಜಾಫರಾಬಾದ್ಗೆ ಆಯೋಜಿಸಿದಂತಹ ಶಾಂತಿಯುತ ಪ್ರತಿಭಟನೆಯಲ್ಲಿ ಹತ್ಯೆಗಳಾಗಿವೆ ಎಂದು ಜಮ್ಮು ಕಾಶ್ಮೀರ ಮಾನವ ಹಕ್ಕುಗಳ ಗುಂಪು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ಗೆ ಮನವಿ ಮಾಡಿದೆ. ಅಸ್ಸಾಂನಲ್ಲಿ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಪರಿಹಾರ ಕಾರ್ಯಾಚರಣೆ ಕುರಿತು ಅಸ್ಸಾಂ ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಡಾ ಹಿಮಂತ ಬಿಸ್ವಾ ಶರ್ಮಾ, ಪ್ರವಾಹ ಬಾಧಿತ ಪ್ರದೇಶಗಳ ಪುನರ್ವಸತಿ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಕೇಂದ್ರ ಗೃಹ ಸಚಿವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ. ವಿಶ್ವಸಂಸ್ಥೆ

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 7:45:40. ಈಗ ಕೇಳಿ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಅಮೃತಧಾರೆ ಚಿತ್ರದ ಈ ಗೀತೆ.

ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅಮೃತ ವರ್ಷಿಣಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಕೆ ಎಸ್ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಇದೆ.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಈಗ ಕೇಳಿ ಸವಿ ನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಮುತ್ತಣ್ಣ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರು.

ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪೊಲೀಸ್ ಮತ್ತು ದಾದಾ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರಾ.

ಇದುವರೆಗೆ ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದಿನ ಸಮಯ 8:15 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 8:30:40. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಕಲಾಕಾರ್ ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಕಿಶೋರ್ ಕುಮಾರ್.

ಸ್ಥಿರವಾದ ವಿಸ್ತರಣೆಯನ್ನು ಪ್ರದರ್ಶಿಸುತ್ತವೆ. ಐಎನ್ಎಸ್ ಮಹೇಂದ್ರಗಿರಿ ಈ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಹೆಚ್ಚಿನ ಸ್ಥಳೀಯ ಅಂಶಗಳೊಂದಿಗೆ ನಿರ್ಮಿಸಲಾದ ಈ ವೇದಿಕೆಗಳು ಆತ್ಮನಿರ್ಭರ ಭಾರತವನ್ನು ಸಾಕಾರಗೊಳಿಸುತ್ತವೆ ಮತ್ತು ಭಾರತದ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ. ಇವೆಲ್ಲವೂ ಒಟ್ಟಾಗಿ ಕಡಲ ಭದ್ರತೆಯನ್ನು ಹೆಚ್ಚಿಸುತ್ತವೆ, ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತವೆ ಮತ್ತು ಪ್ರಮುಖ ಕಡಲ ಶಕ್ತಿಯಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತವೆ. ಭಾರತೀಯ ನೌಕಾಪಡೆಯು ಹಿಂದೂ ಮಹಾಸಾಗರ ಇದು ಸುಮಾರು 11,098 ಕಿಲೋಮೀಟರ್ ಉದ್ದದ ಕರಾವಳಿ ತೀರ, ಸುಮಾರು 2.4 ಮಿಲಿಯನ್ ಚದರ ಕಿಲೋಮೀಟರ್ನ ವಿಶೇಷ ಆರ್ಥಿಕ ವಲಯ ಮತ್ತು ಭಾರತದ ವಹಿವಾಟಿನ ಸುಮಾರು 90% ಪ್ರಮಾಣವನ್ನು ಸಾಗಿಸುವ ಸಮುದ್ರ ಮಾರ್ಗಗಳನ್ನು ರಕ್ಷಿಸುತ್ತದೆ. ಇದನ್ನು ಸಾಧಿಸಲು ಸಮತೋಲಿತ ನೌಕಾಪಡೆಯ ಅಗತ್ಯವಿದೆ. ಇದರಲ್ಲಿ ಪ್ರತಿಯೊಂದು ಯುದ್ಧ ನೌಕೆಯ ವರ್ಗವು ಕಡಲ ಭದ್ರತೆಯ ವಿಶಿಷ್ಟ ಸ್ತರಕ್ಕೆ ಕೊಡುಗೆ ನೀಡುತ್ತದೆ. ಭಾರತದಲ್ಲಿ ಕೇವಲ 1 ತಿಂಗಳಲ್ಲಿ ಸೇರ್ಪಡೆಗೊಂಡ 4 ಹೊಸ ತಲೆಮಾರಿನ ಸ್ಥಳೀಯ ನೌಕಾ ವೇದಿಕೆಗಳು ಈಗ ಈ ಬಹುಸ್ತರದ ವಿಧಾನಕ್ಕೆ ಜೀವ ತುಂಬಿವೆ. ಸಾಗರದ ಮೇಲ್ಮೈಯಲ್ಲಿ ತಡೆಯೊಡ್ಡುವ ಮತ್ತು ಹೋರಾಡುವ ಸಾಮರ್ಥ್ಯವು ಈ ರಚನೆಯ ಮುಂಚೂಣಿಯಲ್ಲಿದೆ. ಈ ವಿಭಾಗದಲ್ಲಿ ಇತ್ತೀಚಿನವು ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್ಗಳಾಗಿದ್ದು ಇವುಗಳನ್ನು ಹೆಚ್ಚಿನ ತೀವ್ರತೆಯ ಕಾರ್ಯಾಚರಣೆಗಳಿಗಾಗಿ ಪ್ರಾಜೆಕ್ಟ್ 170 ಅಡಿಯಲ್ಲಿ ನಿರ್ಮಿಸಲಾಗಿದೆ. ಕಡಲ ಶಕ್ತಿಯು ಸಮುದ್ರಗಳ ಆಳವಾದ ತಿಳುವಳಿಕೆಯ ಮೇಲೆಯೂ ಅವಲಂಬಿತವಾಗಿದೆ. ಸಂಧ್ಯಾ ವರ್ಗದ ಸರ್ವೆ ವೆಸಲ್ ದೊಡ್ಡ ಹಡಗುಗಳು ಭಾರತದ ಜಲಗ್ರಾಫಿಕ್ ಸಾಮರ್ಥ್ಯಗಳನ್ನು ಬಲಪಡಿಸುತ್ತವೆ. ಇವು ಸಮುದ್ರದ ತಳವನ್ನು ಮ್ಯಾಪ್ ಮಾಡುತ್ತವೆ, ಸಾಗರ ದತ್ತಾಂಶವನ್ನು ಸಂಗ್ರಹಿಸುತ್ತವೆ ಮತ್ತು ಸುರಕ್ಷಿತ ಸಂಚರಣೆಗಾಗಿ ನಿಖರವಾದ ನೌಕಾ ಚಾರ್ಟ್ಗಳನ್ನು ತಯಾರಿಸುತ್ತವೆ. ಈ ಕೆಲಸವು ನೌಕಾ ಕಾರ್ಯಾಚರಣೆಗಳು, ಕಡಲ ವ್ಯಾಪಾರ ಮತ್ತು ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತದೆ ಮತ್ತು ಇದು ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ವಿಶ್ವಾಸಾರ್ಹ ಜಲಗ್ರಾಫಿಕ್ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಕರಾವಳಿಗೆ ಹತ್ತಿರದಲ್ಲಿ ಸಬ್ಮರೀನ್ ವಿರೋಧಿ ಯುದ್ಧವು ರಕ್ಷಣೆಯ ಮುಂದಿನ ಸ್ತರವನ್ನು ರೂಪಿಸುತ್ತದೆ. ಅರ್ನಾಲಾ ವರ್ಗದ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಗಳನ್ನು ತೀರದ ಆಳವಿಲ್ಲದ ನೀರಿನಲ್ಲಿ ಸಬ್ಮರೀನ್ಗಳನ್ನು ಪತ್ತೆ ಹಚ್ಚಲು ಮತ್ತು ತಟಸ್ಥಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಅವುಗಳ ಮುಖ್ಯ ಪಾತ್ರ ಪರಿಹಾರ ಮತ್ತು ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬಲ್ಲವು. ಇವೆಲ್ಲವೂ ಒಟ್ಟಾಗಿ ಭಾರತದ ಸ್ಥಳೀಯ ಹಡಗು ನಿರ್ಮಾಣ ಕಾರ್ಯತಂತ್ರಗಳ ಯಶಸ್ಸನ್ನು ಗುರುತಿಸುತ್ತವೆ. ಇವುಗಳ ಸರಣಿ ಉತ್ಪಾದನೆಯು ಕಡಲ ಭದ್ರತೆಯನ್ನು ಬಲಪಡಿಸುತ್ತದೆ, ಆತ್ಮನಿರ್ಭರ ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ತೋರಿಸುತ್ತದೆ. 21 ಜೂನ್ 2026 ಕೋಲ್ಕತ್ತಾದಲ್ಲಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ ನೌಕಾ ವೇದಿಕೆಗಳನ್ನು ಒಟ್ಟಾಗಿ ನಿಯೋಜಿಸಲಾಯಿತು. ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್, ಐಎನ್ಎಸ್ ದ್ರೋಣಗಿರಿ, ಸಂಧ್ಯಾಕ್ ವರ್ಗದ ಸರ್ವೆ ವೆಸಲ್ ದೊಡ್ಡ ಐಎನ್ಎಸ್ ಸಂಶೋಧಕ್ ಮತ್ತು ಅರ್ನಾಲಾ ವರ್ಗದ ಸಬ್ಮರೀನ್ ವಿರೋಧಿ ಯುದ್ಧದ ಶಾಲೋ ವಾಟರ್ ಕ್ರಾಫ್ಟ್ ಪಡೆಯ ಸ್ವಂತ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮವಾದ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ತಯಾರಿಸಿದೆ. 11 ಜೂನ್ 2026 ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ 6ನೇ ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್ ಐಎನ್ಎಸ್ ಮಹೇಂದ್ರಗಿರಿಯನ್ನು ವಿಶಾಖಪಟ್ಟಣದಲ್ಲಿ ನಿಯೋಜಿಸಲಾಯಿತು. ಸ್ಟೆಲ್ತ್ ಫ್ರಿಗೇಟ್ಗಳು ಭಾರತೀಯ ನೌಕಾಪಡೆಯ ಮೇಲ್ಮೈ ಯುದ್ಧ ಸಾಮರ್ಥ್ಯದ ಬೆನ್ನೆಲುಬಾಗಿವೆ. ಇವು ವಿಮಾನವಾಹಕ ನೌಕೆಗಳನ್ನು ರಕ್ಷಿಸುತ್ತವೆ, ಪ್ರಮುಖ ಸಮುದ್ರ ಮಾರ್ಗಗಳನ್ನು ಸುರಕ್ಷಿತಗೊಳಿಸುತ್ತವೆ ಮತ್ತು ದೂರದ ಸಮುದ್ರಗಳಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತವೆ. ಆಧುನಿಕ ನೌಕಾ ಯುದ್ಧಕ್ಕಾಗಿ ವಿನ್ಯಾಸಗೊಳಿಸಲಾದ ಇವು ಸುಧಾರಿತ ಶಸ್ತ್ರಾಸ್ತ್ರಗಳು, ಸಂವೇದಕಗಳು ಮತ್ತು ವಾಯುಯಾನ ಸೌಲಭ್ಯಗಳನ್ನು ಸಂಯೋಜಿಸುತ್ತವೆ. ಜೊತೆಗೆ ರೆಡಾರ್, ಇನ್ಫ್ರಾರೆಡ್ ಮತ್ತು ಶಬ್ದ ಸಂಕೇತಗಳನ್ನು ಅತ್ಯುತ್ತಮವಾಗಿಸುವ ಮೂಲಕ ಹೆಚ್ಚಿನ ರಹಸ್ಯವನ್ನು ಕಾಯ್ದುಕೊಳ್ಳುತ್ತವೆ. ಇದು ಶತ್ರುಗಳಿಗೆ ಇವುಗಳನ್ನು ಪತ್ತೆ ಹಚ್ಚುವುದನ್ನು ಕಷ್ಟಕರವಾಗಿಸುವುದಲ್ಲದೆ ಏಕಕಾಲದಲ್ಲಿ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಕಾರ್ಯಾಚರಣೆಗಳನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಈ ಸಾಮರ್ಥ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಾಜೆಕ್ಟ್ 170 ಅತ್ಯಾಧುನಿಕ ತಲೆಮಾರಿನ ಸ್ಥಳೀಯ ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಪ್ರತಿನಿಧಿಸುತ್ತದೆ. ನೀಲಗಿರಿ ವರ್ಗವು ಐಎನ್ಎಸ್ ನೀಲಗಿರಿ, ಐಎನ್ಎಸ್ ಹಿಮಗಿರಿ, ಐಎನ್ಎಸ್ ತಾರಾಗಿರಿ, ಐಎನ್ಎಸ್ ಉದಯಗಿರಿ, ಐಎನ್ಎಸ್ ದ್ರೋಣಗಿರಿ, ಐಎನ್ಎಸ್ ಮಹೇಂದ್ರಗಿರಿ ಮತ್ತು ನಿರ್ಮಾಣ ಹಂತದಲ್ಲಿರುವಂತಹ ವಿಂಧ್ಯಾಗಿರಿ ಹಡಗುಗಳನ್ನು ಒಳಗೊಂಡಿದೆ. ಮುಂಬೈನ ಮಜಗಾನ್ ಡಾಕ್ ಶಿಪ್ ಯಾರ್ಡ್ ಲಿಮಿಟೆಡ್ 4 ಹಡಗುಗಳನ್ನು ನಿರ್ಮಿಸಿದ್ದರೆ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ 3 ಹಡಗುಗಳನ್ನು ನಿರ್ಮಿಸುತ್ತಿದೆ. ಈ ವರ್ಗದ ಇತ್ತೀಚಿನ ಸೇರ್ಪಡೆಗಳೆಂದರೆ ಇತ್ತೀಚೆಗೆ 5ನೇ ಹಡಗಾಗಿ ನಿಯೋಜಿಸಲ್ಪಟ್ಟ ಐಎನ್ಎಸ್ ದ್ರೋಣಗಿರಿ ಮತ್ತು ಜುಲೈ 11, 2026 ವಿಶಾಖಪಟ್ಟಣದಲ್ಲಿ ನಿಯೋಜಿಸಲ್ಪಟ್ಟಂತಹ ಐಎನ್ಎಸ್ ಮಹೇಂದ್ರಗಿರಿ. ಈ ಯುದ್ಧ ನೌಕೆ

ಬಂದರುಗಳು ಭಾರತದ ಕಡಲ ಭದ್ರತೆಯನ್ನು ಬಲಪಡಿಸುತ್ತವೆ ಮತ್ತು ಹಿಂದೂ ಮಹಾಸಾಗರದಾದ್ಯಂತ ದೇಶದ ಉಪಸ್ಥಿತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಪ್ರಾಜೆಕ್ಟ್ 170 ಭಾರತೀಯ ನೌಕಾಪಡೆಯ ಸುಧಾರಿತ ಸ್ಟೆಲ್ತ್ ಫ್ರಿಗೇಡ್ ಕಾರ್ಯಕ್ರಮವಾಗಿದ್ದು 7 ಮುಂದಿನ ತಲೆಮಾರಿನ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಈ ಫ್ರಿಗೇಡ್ಗಳನ್ನು ವಿಮಾನ ವಿರೋಧಿ, ಮೇಲ್ಮೈ ವಿರೋಧಿ ಮತ್ತು ಸಬ್ಮರೀನ್ ವಿರೋಧಿ ಯುದ್ಧಗಳು ಸೇರಿದಂತೆ ಬಹು ಕಾರ್ಯಗಳ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಜೆಕ್ಟ್ 170 ಯುದ್ಧ ನೌಕೆಗಳ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಸ್ವಾವಲಂಬನೆಯತ್ತ ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಪ್ರಾಜೆಕ್ಟ್ 170 ಫ್ರಿಗೇಟ್ಗಳ ಹೊರತಾಗಿ ಭಾರತೀಯ ನೌಕಾಪಡೆಯು ತಲ್ವಾರ್ ವರ್ಗ ಮತ್ತು ಶಿವಲಿಕ್ ವರ್ಗ ಎಂಬ ಎರಡು ಹೆಚ್ಚುವರಿ ಸ್ಟೆಲ್ತ್ ನೌಕಾ ವರ್ಗಗಳನ್ನು ಹೊಂದಿದೆ. ತಲ್ವಾರ್ ವರ್ಗವನ್ನು ರಷ್ಯಾದಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಲಾಗಿತ್ತು. ಇದು ನೌಕಾಪಡೆಯು ತನ್ನ ಮುಂಚೂಣಿ ಯುದ್ಧ ನೌಕೆಗಳನ್ನು ವಿದೇಶಗಳಿಂದ ಖರೀದಿಸುತ್ತಿದ್ದ ಕಾಲದ ನೌಕೆಗಳಾಗಿವೆ. ಈ ಪರಿಸ್ಥಿತಿಯು ಭಾರತದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಸ್ಟೆಲ್ತ್ ಫ್ರಿಗೇಟ್ ಆದ ಶಿವಲಿಕ್ ವರ್ಗದ ಆಗಮನದೊಂದಿಗೆ ಬದಲಾಯಿತು. ಇದನ್ನು ನೌಕಾಪಡೆಯ ತ್ವರಿತ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ಸೃಷ್ಟಿಸಿತು ಮತ್ತು ಮುಂಬೈನ ಮಜಗಾನ್ ಡಾಕ್ನಲ್ಲಿ ನಿರ್ಮಿಸಲಾಯಿತು. ಪ್ರಾಜೆಕ್ಟ್ 170 ನೀಲಗಿರಿ ವರ್ಗ ಈ ಪರಂಪರೆಯನ್ನು ಉತ್ತಮ ಸಂವೇದಕಗಳು, ಶಸ್ತ್ರಾಸ್ತ್ರಗಳು ಮತ್ತು ಹೆಚ್ಚಿನ ಸ್ಥಳೀಯ ವಿಷಯಗಳೊಂದಿಗೆ ಮುಂದುವರಿಸುತ್ತದೆ. ಇದು ಆತ್ಮನಿರ್ಭರ ಭಾರತ ದೃಷ್ಟಿಕೋನದ ಅಡಿಯಲ್ಲಿ ನೌಕಾಪಡೆಯು ಖರೀದಿದಾರರ ನೌಕಾಪಡೆಯಿಂದ ನಿರ್ಮಾಣಕಾರರ ನೌಕಾಪಡೆಯಾಗಿ ಬದಲಾಗುತ್ತಿರುವುದನ್ನು ದೃಢೀಕರಿಸುತ್ತದೆ. ಸ್ಟೆಲ್ತ್ ತಂತ್ರಜ್ಞಾನವು ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಅದೃಶ್ಯವನ್ನಾಗಿ ಮಾಡುವುದಿಲ್ಲ, ಬದಲಾಗಿ ಅದು ರೇಡಾರ್ ಪರದೆಯ ಮೇಲೆ ನೌಕೆಯ ಗಾತ್ರವನ್ನು ವಾಸ್ತವಕ್ಕಿಂತ ಚಿಕ್ಕದಾಗಿ ತೋರಿಸುವ ಮೂಲಕ ಶತ್ರುಗಳನ್ನು ದಾರಿ ತಪ್ಪಿಸುತ್ತದೆ. ಸರ್ವೆ ನೌಕೆಗಳು ಸಮುದ್ರದ ತಳ ಮತ್ತು ಕರಾವಳಿ ಪ್ರದೇಶಗಳನ್ನು ಮ್ಯಾಪ್ ಮಾಡುವ ಮೂಲಕ ಭಾರತೀಯ ನೌಕಾಪಡೆಯ ಜಲಗ್ರಾಫಿಕ್ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ನಿಖರವಾದ ನೌಕಾ ಚಾರ್ಟ್ಗಳು ಯುದ್ಧ ನೌಕೆಗಳು ಮತ್ತು ವ್ಯಾಪಾರಿ ಹಡಗುಗಳ ಸುರಕ್ಷಿತ ಸಂಚರಣೆಯನ್ನು ಖಚಿತಪಡಿಸುತ್ತವೆ. ಇವು ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯ ಮೂಲಕ ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತವೆ. ಈ ಹಡಗುಗಳು ನಿಯಮಿತವಾಗಿ ಮಾನವೀಯ ನೆರವು, ವಿಪತ್ತು ಪರಿಹಾರ ಹಾಗೂ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತವೆ. ಈ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ಭಾರತೀಯ ನೌಕಾಪಡೆಯು ಸ್ಥಳೀಯವಾಗಿ ನಿರ್ಮಿಸಲಾದ ಸಂಧ್ಯಾಕ್ ವರ್ಗದ ಸರ್ವೆ ನೌಕೆಗಳನ್ನು ಸೇರ್ಪಡೆಗೊಳಿಸುತ್ತಿದೆ. ಈ ವರ್ಗವು ಐಎನ್ಎಸ್ ಸಂಧ್ಯಾಕ್, ಐಎನ್ಎಸ್ ನಿರ್ದೇಶಕ್, ಐಎನ್ಎಸ್ ಇಕ್ಷಕ್ ಮತ್ತು ಐಎನ್ಎಸ್ ಸಂಶೋಧಕ್ ಹಡಗುಗಳನ್ನು ಒಳಗೊಂಡಿದೆ. ಇವುಗಳನ್ನು ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ನಿರ್ಮಿಸಿದೆ. ಈ ವರ್ಗದ 4ನೇ ಮತ್ತು ಅಂತಿಮ ಹಡಗಾಗಿ ಐಎನ್ಎಸ್ ಸಂಶೋಧಕ್ ಅನ್ನು ಇತ್ತೀಚೆಗೆ ನಿಯೋಜಿಸಲಾಗಿದೆ. ಇವು ಭಾರತದ ಕಡಲ ವಲಯದ ಜಾಗೃತಿಯನ್ನು ಬಲಪಡಿಸುತ್ತವೆ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದಾದ್ಯಂತ ಜಲಗ್ರಾಫಿಕ್ ಸಹಕಾರದಲ್ಲಿ ಭಾರತದ ನಾಯಕತ್ವವನ್ನು ಗಟ್ಟಿಗೊಳಿಸುತ್ತವೆ. ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಗಳು ಭಾರತೀಯ ನೌಕಾಪಡೆಯ ಕರಾವಳಿ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಇವು ಕರಾವಳಿಯ ಸಮೀಪವಿರುವ ಆಳವಿಲ್ಲದ ನೀರಿನಲ್ಲಿ ಕಾರ್ಯಾಚರಣೆ ನಡೆಸುವ ಸಬ್ಮರೀನ್ಗಳನ್ನು ಪತ್ತೆಹಚ್ಚಿ ಅವುಗಳನ್ನು ತಟಸ್ಥಗೊಳಿಸುತ್ತವೆ. ಬೃಹತ್ ಯುದ್ಧ ನೌಕೆಗಳು ಈ ರೀತಿಯ ಆಳವಿಲ್ಲದ ಪ್ರದೇಶಗಳಲ್ಲಿ ಸಮರ್ಥವಾಗಿ ಚಲಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇವುಗಳಂತಹ ಚುರುಕಾದ ನೌಕೆಗಳು ಅತ್ಯಗತ್ಯವಾಗಿವೆ. ಇವು ಕೇವಲ ರಕ್ಷಣಾ ಕಾರ್ಯವಷ್ಟೇ ಅಲ್ಲದೆ ಮಾನವೀಯ ನೆರವು, ವಿಪತ್ತು ಪರಿಹಾರ ಮತ್ತು ಹುಡುಕಾಟ ಹಾಗೂ ರಕ್ಷಣಾ ಕಾರ್ಯಾಚರಣೆಗಳಿಗೂ ಬೆಂಬಲ ನೀಡುತ್ತವೆ. ಈ ನಿರ್ಣಾಯಕ ಕಡಲ ಭದ್ರತಾ ಸ್ತರವನ್ನು ಬಲಪಡಿಸಲು ಭಾರತೀಯ ನೌಕಾಪಡೆಯು ಸ್ಥಳೀಯವಾಗಿ ನಿರ್ಮಿಸಲಾದ ಅರ್ನಾಲಾ ವರ್ಗದ ನೌಕೆಗಳನ್ನು ಸೇರ್ಪಡೆಗೊಳಿಸುತ್ತಿದೆ. ಈ 8 ಹಡಗುಗಳ ವರ್ಗವು ಅರ್ನಾಲಾ, ಆಂಡ್ರೋತ್, ಅಂಜದೀಪ್, ಅಮಿನಿ, ಅಭಯ್, ಅಗ್ರೆ, ಅಕ್ಷಯ್ ಮತ್ತು ಅಜಯ್ ಅನ್ನು ಒಳಗೊಂಡಿದೆ. ಗಾರ್ಡನ್ ರೀಟ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಸಂಸ್ಥೆಯು ಎಲ್ಆಂಟಿ ಶಿಪ್ ಬಿಲ್ಡಿಂಗ್ ಜೊತೆಗೂಡಿ ಈ ಹಡಗುಗಳನ್ನು ನಿರ್ಮಿಸಿದೆ. ಇವು ಹಳೆಯದಾದ ಅಭಯ್ ವರ್ಗದ ಕಾರ್ವೆಟ್ಗಳಿಗೆ ಬದಲಾಗಿ ಬಂದಿವೆ. ಇತ್ತೀಚೆಗೆ ಐಎನ್ಎಸ್ ಅಗ್ರೆ ಈ ವರ್ಗದ 4ನೇ ಹಡಗಾಗಿ ನಿಯೋಜಿಸಲ್ಪಟ್ಟಿದೆ. ಇದರ ಜೊತೆಗೆ ಕೊಚಿನ್ ಶಿಪ್ ಯಾರ್ಡ್ನಲ್ಲಿ ಮಾಹೆ ವರ್ಗದ ನೌಕೆಗಳ ನಿರ್ಮಾಣ ಕಾರ್ಯವೂ ನಡೆಯುತ್ತಿದ್ದು ಇದರಿಂದ ಒಟ್ಟು ಸಬ್ಮರೀನ್ ವಿರೋಧಿ ಯುದ್ಧದ ಶಾಲೋ ವಾಟರ್ ಕ್ರಾಫ್ಟ್ಗಳ ಸಂಖ್ಯೆ 16 ಏರಲಿದೆ. ಇವು ಭಾರತದ ಕರಾವಳಿ ಜಲ ಪ್ರದೇಶವನ್ನು ಸುರಕ್ಷಿತವಾಗಿರಿಸುತ್ತವೆ ಮತ್ತು ದೊಡ್ಡ ಯುದ್ಧ ನೌಕೆಗಳು ತೆರೆದ ಸಮುದ್ರದ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತವೆ. 77.6 meters ಉದ್ದ ಮತ್ತು 900 tons ತೂಕದ ಈ ನೌಕೆಗಳು ಇಕ್ಕಟ್ಟಾದ ಕರಾವಳಿ ಪ್ರದೇಶಗಳಲ್ಲಿ ಚಲಿಸಲು ಅತ್ಯಂತ ಸೂಕ್ತವಾದ ಗಾತ್ರವನ್ನು ಹೊಂದಿವೆ. ಇವು ಸಾಂಪ್ರದಾಯಿಕ ಪ್ರೊಫೆಲ್ಲರ್ಗಳ ಬದಲು ವಾಟರ್ ಜೆಟ್ ವ್ಯವಸ್ಥೆಯನ್ನು ಬಳಸುತ್ತವೆ. ಇದು ಆಳವಿಲ್ಲದ ನೀರಿನಲ್ಲಿ ಹಡಗಿಗೆ ಹೆಚ್ಚಿನ ವೇಗವನ್ನು ಮಾತ್ರವಲ್ಲದೆ ದಿಢೀರ್ ತಿರುವುಗಳನ್ನು ಪಡೆಯುವ ಅದ್ಭುತ ಚುರುಕುತನವನ್ನು ನೀಡುತ್ತದೆ. ಇದು ಶತ್ರು ಸಬ್ಮರೀನ್ಗಳನ್ನು ವೇಗವಾಗಿ ಬೆನ್ನಟ್ಟಲು ನಿರ್ಣಾಯಕವಾಗಿದೆ. 25 knots ವೇಗವು ಕರಾವಳಿ ಗಸ್ತು ತಿರುಗುವಿಕೆ ಮತ್ತು ಆಕಸ್ಮಿಕ ದಾಳಿಗಳ

ಎದುರಿಸಲು ಸಾಕಷ್ಟಿದೆ. ಲೈಟ್ ವೈಟ್ ಟಾರ್ಪಿಡೋಗಳು ಮತ್ತು ಆಂಟಿ ಸಬ್ಮರೀನ್ ರಾಕೆಟ್ಗಳು ಶತ್ರು ಸಬ್ಮರೀನ್ಗಳನ್ನು ಸಮುದ್ರದ ಆಳದಲ್ಲಿಯೇ ನಿಷ್ಕ್ರಿಯಗೊಳಿಸಲು ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಾಗಿವೆ. ಸಂವೇದಕಗಳು ಶಾಲೋ ವಾಟರ್ ಸೋಲಾರ್ ಆಳವಿಲ್ಲದ ನೀರಿನಲ್ಲಿ ಬರುವ ಸಣ್ಣ ಶಬ್ದವನ್ನು ಪತ್ತೆ ಹಚ್ಚಬಲ್ಲದು. ಈ ಸೋಲಾರ್ ಅನ್ನು ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆ ಜೋಡಿಸಿರುವುದರಿಂದ ಸಬ್ಮರೀನ್ ಪತ್ತೆಯಾದ ತಕ್ಷಣ ಗುರಿಯ ಮೇಲೆ ದಾಳಿ ಮಾಡಲು ಅತ್ಯಂತ ಕಡಿಮೆ ಸಮಯ ಸಾಕು. ಐಎನ್ಎಸ್ ಅರ್ನಾಲಾ ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಇದು ವಾಟರ್ ಜೆಟ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಹೊಂದಿರುವ

ಮುನ್ನಡೆಸುತ್ತವೆ ಮತ್ತು ಭಾರತದ ಕಡಲಾಕಾಂಕ್ಷೆಗಳನ್ನು ಬೆಂಬಲಿಸುತ್ತವೆ. ಇವುಗಳ ಪ್ರಭಾವವು ರಕ್ಷಣಾ ಉತ್ಪಾದನೆ, ಉದ್ಯೋಗ, ಕಡಲ ರಾಜತಾಂತ್ರಿಕತೆ, ನೀಲಿ ಆರ್ಥಿಕತೆ ಮತ್ತು ರಕ್ಷಣಾ ರಫ್ತುಗಳವರೆಗೆ ವಿಸ್ತರಿಸಿದೆ. ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗಗಳು ಭಾರತದ ವಿಶಾಲ ರಾಷ್ಟ್ರೀಯ ಗುರಿಗಳಿಗೆ ಹೇಗೆ ಕೊಡುಗೆ ನೀಡುತ್ತವೆ ಎಂಬುದನ್ನು ಈಗ ಹೇಳಲಾಗುವಂತಹ ಕೋಷ್ಟಕವು ಉಲ್ಲೇಖಿಸುತ್ತದೆ. ಭಾರತವು ತನ್ನ ಹಿಂದೂ ಮಹಾಸಾಗರದ ನೆರೆಹೊರೆಯನ್ನು ಸುರಕ್ಷಿತಗೊಳಿಸಲು 2015ರಲ್ಲಿ ಸಾಗರ್ ಎಂಬ ದೃಷ್ಟಿಕೋನವನ್ನು ಪ್ರಾರಂಭಿಸಿತು. ಇದು ನಂತರ ವಿಕಸನಗೊಂಡು ವಿಶಾಲವಾದ ಗ್ಲೋಬಲ್ ಸೌತ್ ದೇಶಗಳ ನಡುವೆ ಪಾಲುದಾರಿಕೆಯನ್ನು ಬೆಳೆಸಲು 2025ರಲ್ಲಿ ಮಹಾಸಾಗರನ್ನು ಪ್ರಾರಂಭಿಸುವ ಮೂಲಕ ಜಾಗತಿಕವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಈ ಎರಡು ಸಿದ್ಧಾಂತಗಳು ಪ್ರಾದೇಶಿಕ ಭದ್ರತೆಯನ್ನು ಸುಧಾರಿಸಲು, ಸಾಗರ ಆರ್ಥಿಕತೆಯನ್ನು ಬೆಳೆಸಲು ಮತ್ತು ವಿಪತ್ತುಗಳಿಗೆ ಸ್ಪಂದಿಸಲು ಕಾರ್ಯನಿರ್ವಹಿಸುತ್ತವೆ. ನೀಲಗಿರಿ, ಸಂಧ್ಯಾಕ್ ಮತ್ತು ಅರ್ನಾಲ ವರ್ಗದ ಹಡಗುಗಳು ಭಾರತದ ನೌಕಾ ಸಾಮರ್ಥ್ಯದ ಸ್ಥಿರ ವಿಕಸನವನ್ನು ಪ್ರತಿಬಿಂಬಿಸುತ್ತವೆ. ಇವು ಒಟ್ಟಾಗಿ ಮೇಲ್ಮೈ ಯುದ್ಧ, ಜಲಗ್ರಾಫಿ ಮತ್ತು ಕರಾವಳಿ ಸಬ್ಮರೀನ್ ವಿರೋಧಿ ಯುದ್ಧ ತಂತ್ರವನ್ನು ಬಲಪಡಿಸುತ್ತವೆ. ಪ್ರತಿ ವರ್ಗವನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ಭಾರತೀಯ ಹಡಗು ಕಟ್ಟೆಗಳಲ್ಲಿ ನಿರ್ಮಿಸಲಾಗಿದೆ. ಇವು ಸಂಕೀರ್ಣವಾದ ಮುಂಚೂಣಿಯ ಯುದ್ಧ ನೌಕೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವಲ್ಲಿ ಭಾರತದ ಬೆಳೆಯುತ್ತಿರುವ ಪರಿಣಿತಿಯನ್ನು ಪ್ರದರ್ಶಿಸುತ್ತದೆ. ಇವುಗಳ ವಿಸ್ತರಿಸುತ್ತಿರುವಂತಹ ಉತ್ಪಾದನೆಯು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಮತ್ತಷ್ಟು ಆಳವಾಗಿಸುತ್ತವೆ. ಇವುಗಳ ಕೊಡುಗೆಯು ನೌಕಾ ಕಾರ್ಯಾಚರಣೆಗಳ ಆಚೆಗೆ ವಿಸ್ತರಿಸಿದೆ. ಇವು ಭಾರತೀಯ ಹಡಗು ಕಟ್ಟೆಗಳನ್ನು ಸುಸ್ಥಿರಗೊಳಿಸುತ್ತವೆ, ನೂರಾರು MSMEಗಳನ್ನು ಬೆಂಬಲಿಸುತ್ತವೆ ಮತ್ತು ಸಾವಿರಾರು ಕೌಶಲ್ಯಪೂರ್ಣ ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ. ಇವು ಬದಲಾದ ಕಡಲ ಭದ್ರತೆ ಮತ್ತು ಪ್ರಾದೇಶಿಕ ಸಹಕಾರದ ಮೂಲಕ ಸಾಗರ್ ಮತ್ತು ಮಹಾಸಾಗರ್ ದೃಷ್ಟಿಕೋನಗಳನ್ನು ಮುನ್ನಡೆಸುತ್ತವೆ. ಭಾರತದ ಕಡಲ ಹಿತಾಸಕ್ತಿಗಳು ವಿಸ್ತರಿಸುತ್ತಿರುವಂತೆ ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗಗಳು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುತ್ತವೆ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಭಾರತದ ಸ್ಥಾನವನ್ನು ಬಲಪಡಿಸುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತದ ಕಡಲ ಗಡಿಗಳ ಕಾವಲುಗಾರರು, ಯುದ್ಧ ಸಮೀಕ್ಷೆ ಮತ್ತು ಕರಾವಳಿ ರಕ್ಷಣಾ ಕಾರ್ಯಾಚರಣೆಗಳಿಗಾಗಿ ಮೂರು ಸ್ಥಳೀಯ ನೌಕಾ ವರ್ಗಗಳು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10 ಗಂಟೆ. ನಮ್ಮದೇ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹಿರಣ್ಮಯಿ ಅವರ ಗಾಯನ, ತಬಲಾ ಸಾಥ್, ಪಂಚಾಕ್ಷರಿ, ಹಿರೇಮಾಠ್.

0: ಒಟ್ಟಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ 10:30:20. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮಿಷನ್ ಕಾಶ್ಮೀರ್ ಚಿತ್ರದ ಹಾಡು.